ಯೇಸುವಿನ ಪ್ರಸಾರದಲ್ಲಿ ತನ್ನ ಕರ್ತವ್ಯವನ್ನ ಸರಿಯಾಗಿ ಪಾಲಿಸುತ್ತಿರುವವನಿಗೆ ಜಗತ್ತು ಎಂದಿಗೂ ಬೇಸರವಾಗಿ ಕಾಣುವುದಿಲ್ಲ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಭಾನುವಾರ ದಿನಾಂಕ 14 ಜೂನ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 to 7:30 ಸಂಸ್ಕೃತಂ ವದಾಮಃ. 7:30 to 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ. 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. ಕೃತಿ ಸಂಭ್ರಮ ಕಾರ್ಯಕ್ರಮ 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ವಿಶೇಷ ಕಾರ್ಯಕ್ರಮಗಳು. 1:30 to 2:00 ಬಾಲವಿಶ್ವ ಮರಾಠಿ ಸಮಯದಲ್ಲಿ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. 4:30 to 5:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45

ಇನ್ನು ಮುಂದೆ ಕೇಳಿ ನಮ್ಮ ನಿಲಯದಿಂದ ಪ್ರಸಾರವಾಗುವ ಸಂಗೀತ ಸುಧಾ ಕಾರ್ಯಕ್ರಮವನ್ನ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತೀರಾ ಬಸವಾದಿ ಶಿವಶರಣರ ಭಕ್ತಿಯ ವಚನಗಳನ್ನ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ವಚನವನ್ನ ಕೇಳಿ ಹೊನ್ನು ಭಕ್ತನೆಂಬೆನೆ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ವಚನ, ಅಟ್ಟೆಯ ಚುಚ್ಚುವ ಉಳಿಯೇ ಮಾನದಲ್ಲಿ ಪ್ರತ್ಯಕ್ಷವಾದ ಪರಮೇಶ್ವರನ ಕಂಡು.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಕಲ್ಲಿಯ ಹಾಕಿ ನೆಲ್ಲವ ತುಳಿದು ಗುಬ್ಬಿಯ ಸಿಕ್ಕಿಸುವ ಕಳ್ಳನಂತೆ ಕೇಳಿ ಈ ಒಂದು ವಚನವನ್ನ ನಿಮ್ಮ

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ವಚನ: ಸಕ್ಕರೆಯು ಆಕಾರ, ರುಚಿಯು ನಿರಾಕಾರ, ಲಿಂಗವು ಆಕಾರ, ಜಂಗಮವು ನಿರಾಕಾರ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೇಳಿವಣ ಧ್ವನಿ 90.4 FM. 3 ರಲ್ಲಿ ಮುಟ್ಟಲಿಲ್ಲ, 6 ರಲ್ಲಿ ತೋರಲಿಲ್ಲ.

ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಬಸವಾದಿ ಶಿವಶರಣರ ಭಕ್ತಿಯ ವಚನಗಳನ್ನ. ಕಾರ್ಯಕ್ರಮದ ಮುಂದಿನ ವಚನ, ನೇಹದ ಸುಖವ ನೋಟ ನುಂಗಿತ್ತು, ನೋಟದ ಸುಖವ ಊಟ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ವಚನವನ್ನ. ಗುರು ಶಿಷ್ಯ ಸಂಬಂಧ ಏನೆಂದು ಬಣ್ಣಿಸುವೆ, ಜ್ಯೋತಿಯಲ್ಲೂ ಹುದುಗಿದ್ದು ಜ್ಯೋತಿಯಂತಿರಬೇಕು.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ವಚನವನ್ನ. ಸ್ಥೂಲ ಸೂಕ್ಷ್ಮ ಕಾರಣವೆಂಬ ಮೂರು ಕಂಬವ ನೆಟ್ಟು ಆ ಗುಚ್ಚೆಗೆ ಎಂಬ ನಡುಗೋಲಿನಲ್ಲಿ

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಹಿರೇಮಗಳೂರು ಶ್ರೀ ಕಣ್ಣನವರು.
1: ಸಕಲ ಶುಭ ಅಶುಭವನ್ನು ಅಂಟಿಕೊಳ್ಳದೆ ನೋಡು, ಹೊಸಗೆ ಉಬ್ಬೆಗವೆಲ್ಲ ಒಂದೇ ಸಮನಿರಲಿ, ಬರದಿರಲಿ ಚಿತ್ತದಲ್ಲಿ ಚಿಂತೆ ತೆರೆ ಉದ್ವೇಗ, ಪೂರ್ಣತೆಯೇ ಪರಮಕಲೆ ಮುದ್ದುರಾಮ. ನಮ್ಮ ಜೀವನ ಪೂರ್ಣತೆಯ ಪರಮಕಲೆಯ ಕಡೆಗೆ ಸಾಗಬೇಕು. ಎಲ್ಲೋ ಒಂದು ಕಪ್ಪು ಚುಕ್ಕೆ ಕಾಣಬಾರದು, ಒಂದು ಬಿಳಿಯ ಹಾಳೆಯ ಮೇಲೆ ಒಂದು ಕಪ್ಪು ಚುಕ್ಕೆ ಇದ್ದರೆ ಹೇಗೆ ದೃಷ್ಟಿ ಬೊಟ್ಟೋ, ಹಾಗೆ ನಮ್ಮ ಜೀವನದಲ್ಲಿ ಆ ಕಲೆಯು ಕೂಡ ಹಾಗೆ ಒಂದು ಬೊಟ್ಟಾಗಿ ಬಿಡುತ್ತೆ. ಒಟ್ಟಾಗಿ ಜೀವನವನ್ನು ಪೂರ್ಣತೆಯ ಕಡೆಗೆ ಪೂರ್ಣತ್ವದಿಂದಲೇ ನೋಡುವಂತಹ ಮನಸ್ಸನ್ನು ನಾವಿಟ್ಟುಕೊಳ್ಳಬೇಕು. ಅಲ್ಪಜ್ಞರಾಗದೆ, ಸ್ವಲ್ಪಜ್ಞರಾಗದೆ, ಕಲ್ಪಜ್ಞರಾಗಿ ಪೂರ್ಣಜ್ಞರಾಗಿ ಬದುಕಬೇಕು. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ, ಅತಿ ಬೇಡ ಎಲ್ಲಿಯೂ ಮಂಕುತಿಮ್ಮ. ನಮ್ಮ ಕಗ್ಗ ಡಿವಿಜಿಯವರ ಮಾತಿನಲ್ಲಿ ಸಗ್ಗವಾಗಿಸಿ ಅಗ್ಗದ ಬದುಕಲ್ಲ ಇದು ಅನ್ನುವುದನ್ನು ತಿಳಿಸಿಕೊಡುತ್ತೆ. ಅಂತಹ ಒಂದು ಉದ್ವೇಗವಿಲ್ಲದ ಜೀವನ ನಡೆಸುವ ನಮಗೆ ಮತ್ತೊಂದು ಸಂಹಿತೆಯೂ ಬೇಕು ಎನ್ನುತ್ತಾನೆ ಮುದ್ದುರಾಮ. ನೋಡು ಸಮಭಾವದಲ್ಲಿ ತೆರೆದು ಅರಿವಿನ ಕಿಟಕಿ, ಮನಕದವ ತೆರೆಯದಿರು ಬಂದವರಿಗೆಲ್ಲ, ಇರಲಿ ಸಾಂತ್ವನ ಬುದ್ಧಿ ಇರದಾವ ಅತಿರೇಕ, ಚಿತ್ತ ಶುದ್ಧಿಯೇ ಯೋಗ ಮುದ್ದುರಾಮ. ಎಲ್ಲರಿಗೂ ನಮ್ಮ ಮನಸ್ಸನ್ನು ತೆರೆದಿಟ್ಟುಕೊಂಡು ಕೂತರೆ ಸಾಧ್ಯವೇನಯ್ಯ? ಯಾರ್ಯಾರು ಬರಬಾರದೋ ಅವರೆಲ್ಲ ಬಂದು ಬಿಡುತ್ತಾರೆ. ಚಿತ್ತಶುದ್ಧಿಯೇ ನಮಗೆ ಬಹಳ ಮುಖ್ಯ. ಇಂಥ ಚಿತ್ತಶುದ್ಧಿ ಇದ್ದರೆ ಪಿತ್ತ ತಲೆಗೇರುವುದಿಲ್ಲ. ಬಯಸುವುದು ಈ ಮನಸ್ಸು ಹಿತ ತರುವ ಕಾರ್ಯವನೇ. ಒಗ್ಗದುದ ಕಂಡೊಡನೆ ಕಿಡಿನಯನದಲ್ಲಿ ಚಿತ್ತ ಕಲಕದ ರೀತಿ ದೇಶಿಕನ ಪರಮಗುಣ, ಗಾಂಭೀರ್ಯ ಶಿವಕರುಣೆ ಮುದ್ದುರಾಮನ್. ನಮ್ಮ ಜೀವನಕ್ಕೊಂದು ಗಾಂಭೀರ್ಯ ಬೇಕು. ಆ ಗಾಂಭೀರ್ಯ ಯಾರಿಂದ ದೊರಕುತ್ತೆ? ಅದು ಯಾರ ಕರುಣೆ ಅಂದರೆ ಅದು ಶಿವಕರುಣೆ. ಆ ಶಿವಕರುಣೆಯಲ್ಲಿ ನಾವು ನಡೆದದ್ದೇ ಆದರೆ ಚಿತ್ತ ಕಲಕದ ರೀತಿಯಲ್ಲಿ ದೇಶಿಕನ ಪರಮ ಗುಣ ನಮ್ಮನ್ನು ತುಂಬಿಕೊಳ್ಳುತ್ತೆ. ಆ ರೀತಿಯಾಗಿ ಅಂತಹ ಗುಣಗಳನ್ನು ಅವಲೋಕನ ಮಾಡುವಾಗ ನಮಗೆ ಯಾರು ಅನುಗ್ರಹ ಮಾಡುತ್ತಾರಯ್ಯ ಅಂತ ಮುದ್ದುರಾಮನನ್ನು ಕೇಳಿದರೆ ಆತ ಹೇಳುತ್ತಾನೆ, ಯಾರ ನೆನೆದರೆ ಮನಸ್ಸು ಹಿಮಗಿರಿಯ ಜಲದಂತೆ ತಿಳಿಯಾಗಿ ಹಗುರಾಗಿ ಶಾಂತವಾಗುವುದು, ತಲೆಬಾಗು ಆ ಹಿರಿಯ ಚೇತನದ ಎದುರಲ್ಲಿ. ಭವ್ಯತೆಯ ಮೇರು ಗುಣ ಮುದ್ದುರಾಮನ್. ಅಂಥವರು ಎಲ್ಲೆಲ್ಲಿರ್ತಾರೆ, ಎಲ್ಲಿ ದೊರಕುತ್ತಾರೆ, ಹೇಗಿರುತ್ತಾರೆ ಅಂತೆಲ್ಲ ಕೇಳಿದರೆ ಆತ ಹೇಳುತ್ತಾನೆ, ಜೀವ ತಂಪಾಗಿಸುವ ಮಂದಿ ಇಹರಲ್ಲಲ್ಲಿ. ಹೇಗಿದ್ದಾರೆ ಗೊತ್ತಾ? ಹೇಗಿದ್ದಾರಯ್ಯ ಅಂದರೆ ನೋಡು, ಕೇದಗೆಯ ವನದಂತೆ ಕಂಪ ಸೂಸುತ್ತ ಅಂದಿಬಿಟ್ಟ. ಆ ರೀತಿ ಸೂಸುತ್ತ ಏನು ಮಾಡುತ್ತಾರೆ, ನಮ್ಮ ಕಣ್ಣಿಗೆ ಕಾಣುತ್ತಾರಾ ಅಂತ ಕೇಳಿದರೆ ರಾಮ ಒಳಗಿಂದ ಗಣಿರಾಮನಾಗಿ ಮಾತನಾಡುತ್ತಾ ಹೇಳುತ್ತಾನೆ, ಮಾಡಿ ಮರೆಯುವುದೇ ಅವರ ಅತಿಶಯದ ನಿಜ ಬೆರಗೋ. ಮಣಿಯೋನೀ ಹಿರಿತನಕ್ಕೆ ಮುದ್ದುರಾಮ. ಅಂಬಿಗರ ಚೌಡಯ್ಯನ ವಚನವನ್ನು ನಾವು ಗ್ರಹಿಸಿದಾಗ ಮುದ್ದುರಾಮ ಹೇಳಿದ ಮಾತು ನಮ್ಮ ಹೃದಯಕ್ಕೆ ಹೇಗೆ ನಿಲುಕುತ್ತೆ ನೋಡಿ. ಆತ ಹೇಳುತ್ತಾನೆ, ಬೀಗುವುದು ಬದುಕಲ್ಲ, ಬಾಗುವುದು ಬದುಕು. ತಮ್ಮ ಗರ್ವವನೇ ಬಿಟ್ಟು ಸಂಗೈಸಿ ಜಂಗಿಟ್ಟು ಸಾಷ್ಟಾಂಗವೆರಗಿ ಕೈ ಮುಗಿದು ಅಯ್ಯ ಭಿನ್ನಹ ಎಂದು ತೀರ್ಥಪ್ರಸಾದ ಕೊಂಬುವವರನ್ನು ಗುರುವೆಂಬೆನಯ್ಯ. ನಮ್ಮ ಬದುಕಿಗೆ ಪೂರ್ಣತೆಯ ಪರಮ ಕಲೆ ರೂಢಿಸಿಕೊಳ್ಳಬೇಕಾದರೆ ಪವಿತ್ರತೆ, ಪ್ರಾಮಾಣಿಕತೆ, ಪರಿಶ್ರಮ, ಆತ್ಮವಿಶ್ವಾಸ, ಆತ್ಮಜ್ಞಾನ, ಆತ್ಮಸಂಯಮ, ಔದಾರ್ಯ, ಚಾರಿತ್ರಗಳ ಗುಣ ನಮ್ಮಲ್ಲಿ ಭರಿಸಬೇಕು, ಧರಿಸಬೇಕು. ನಾವು ತಾಗಿದರೆ ಪೂರ್ಣತೆಯ ಪರಮ ಕಲೆಯಲ್ಲಿ ತೆಂಗಿನ ಮರದ ತೆರಕ್ಕೆ ತಾಗಬೇಕು. ಬಾಗಿದರೆ ಬಾಳೆಯಂತೆ ಬಾಗಬೇಕು. ತೋರಿದರೆ ಸಂಪಿಗೆಯಂತೆ ತೋರಬೇಕು. ತೂರಿದರೆ ಮಲ್ಲಿಗೆಯ ಘಮದಂತೆ ತೂರಿಬಿಡಬೇಕು. ಪೂರ್ಣತೆಯ ಪರಮ ಕಲೆಯ ಕಡೆಗೆ ನಮ್ಮ ಮನಸ್ಸು ಸಾಗಬೇಕಾದರೆ ಸಮಭಾವದಲ್ಲಿ ಅರಿವಿನ ಕಿಟಕಿಯನ್ನು ತೆರೆದಿರಿಸಿ ಸಾಂತ್ವನ ಬುದ್ಧಿಯಲ್ಲಿ ಅತಿರೇಕ ಕೆಡಕೊಡದೆ ಚಿತ್ತಶುದ್ಧಿಯ ಯೋಗ ಅಂತ ಭಾವಿಸಿದರೆ ನಮ್ಮ ಬದುಕು ಯೋಗವಾಗಿಯೂ ಇರುತ್ತೆ, ಕ್ಷೇಮವಾಗಿಯೂ ಇರುತ್ತೆ. ಆ ಯೋಗಕ್ಷೇಮವನ್ನು ಕಾಯ್ದುಕೊಳ್ಳುವ ನಮ್ಮ ಮನಸ್ಸಿಗೆ ಅನುಗ್ರಹಿಸತಕ್ಕಂಥವನ ಒಂದು ಕೃಪೆಗೆ ನಾವು ದಿನನಿತ್ಯ ಮಣಿಯಬೇಕು ಮಣಿಯಬೇಕು ಮಣಿಯಬೇಕು.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ಹಿರೇಮಗಳೂರು ಶ್ರೀ

0: ಆಯಾ
1: ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 11ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ನಾವು ಅರ್ಥ ಮಾಡಿಕೊಳ್ತಾ ಇದ್ದೀವಿ ಹೇಗೆ ಭಕ್ತಿಯಿಂದ ಮಾತ್ರ ನನ್ನನ್ನು ನಾನಿರುವಂತೆ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾರೆ. ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ಅನ್ನೋದನ್ನು, ಸೊ ಆದ್ದರಿಂದ ಬೇರೆ ಯಾವುದೇ ಮಾರ್ಗ ಇಲ್ಲ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದು. ಏಕಾಗ್ರ ಚಿತ್ತದ ಭಕ್ತಿ ಸೇವೆಯ ಪ್ರಕ್ರಿಯೆಯಿಂದ ಮಾತ್ರ ನಾವು ಭಗವಂತನನ್ನು ಅರ್ಥ ಮಾಡಿಕೊಳ್ಬೋದು. ಇದನ್ನು ಕೃಷ್ಣ ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ವಿವರಿಸ್ತಾ ಇದ್ದಾರೆ. ಸೊ ಹೀಗೆ ಮಾತ್ರ ನನ್ನನ್ನು ನೇರವಾಗಿ ನೋಡಲು ಸಾಧ್ಯ, ಈ ರೀತಿಯಲ್ಲಿ ಮಾತ್ರ ನನ್ನನ್ನು ತಿಳಿಯುವ ರಹಸ್ಯಗಳನ್ನು ನೀನು ಪ್ರವೇಶಿಸಬಲ್ಲೆ ಅಂತ ಭಗವಂತ ಹೇಳ್ತಾರೆ. ಸೊ ಆದ್ದರಿಂದ ಭಗವದ್ಗೀತೆಯ ಸಾರವೇ ಭಕ್ತಿ ಅನ್ನೋದನ್ನು ನಾವು ತಿಳಿದುಕೊಳ್ಬೋದು. ಜ್ಞಾನ ಮಾರ್ಗದಿಂದ ಅಲ್ಲ, ಕರ್ಮ ಮಾರ್ಗದಿಂದ ಅಲ್ಲ, ಯೋಗ ಮಿಶ್ರಿತ ಭಕ್ತಿ ಆಗಲಿ, ಜ್ಞಾನ ಮಿಶ್ರಿತ ಭಕ್ತಿ ಇದ್ಯಾವುದರಿಂದ ಕೂಡ ಅಲ್ಲ. ಕೇವಲ ಏಕಚಿತ್ತದ ಭಕ್ತಿ ಸೇವೆಯಿಂದ ಮಾತ್ರ ನಮಗೆ ಭಗವದ್ಗೀತೆ ಸಂಪೂರ್ಣವಾಗಿ ಅರ್ಥವಾಗುತ್ತೆ. ಯಾಕೆಂದರೆ ಭಗವದ್ಗೀತೆಯನ್ನು ಬೋಧಿಸಿರುವಂಥ ಭಗವಂತನೇ ಹೇಳ್ತಾ ಇದ್ದಾರೆ ಇಲ್ಲಿ, ಭಕ್ತಿಯಿಂದ ಮಾತ್ರ ನನ್ನನ್ನು ಮತ್ತು ನನ್ನ ವಾಣಿಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಅಂಥೇಳಿ. ಸೊ ಆದ್ದರಿಂದ ಭಕ್ತರಾದವರಿಗೆ, ಸೊ ಅವರಿಗೆ ಕೃಷ್ಣನ ಎರಡು ಹಸ್ತಗಳ ರೂಪನೇ ಅವರಿಗೆ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ವಿಶ್ವರೂಪವನ್ನು ನೋಡಿದ ತಕ್ಷಣ ಅರ್ಜುನನ ಭಾವ ಬದಲಾಯಿತು, ಅವನ ಆ ಒಂದು ರಸ. ಸೊ ಮೊದಲು ಅವನಲ್ಲಿ ಸಾಖ್ಯರಸ ಇತ್ತು, ದಾಸ್ಯರಸ ಮೂಡಿತು ಅವನಲ್ಲಿ ವಿಶ್ವರೂಪವನ್ನು ನೋಡಿದಾಗ. ಅದೇ ಕೃಷ್ಣ ಮತ್ತೆ ಎರಡು ಹಸ್ತದ ರೂಪದಲ್ಲಿ ಬಂದಾಗ ಅರ್ಜುನನಿಗೆ ಸಮಾಧಾನವಾಯಿತು, ಮತ್ತೆ ನನ್ನ ಸ್ನೇಹಿತ ನನಗೆ ಸಿಕ್ಕಿದ ಅಂತೇಳಿ. ಆದ್ದರಿಂದ ಭಕ್ತರಾದವರು ಕೃಷ್ಣನ ಎರಡು ಹಸ್ತಗಳ ರೂಪದಲ್ಲೇ ಕೃಷ್ಣನನ್ನು ಇಷ್ಟಪಡ್ತಾರೆ. ಯಾಕೆಂದರೆ ಸ್ನೇಹ ಸಲುಗೆ ಎರಡು ಹಸ್ತಗಳ ರೂಪದ ಆ ಒಂದು ಕೃಷ್ಣನ ಜೊತೆ ಮಾತ್ರ ಸಾಧ್ಯ. ಕೃಷ್ಣ ಈ ಧರೆಗೆ ಅವರು ಅವತರಿಸಿ ಬಂದಿರುವುದೇ ಆ ಉದ್ದೇಶದಿಂದ, ತನ್ನ ಭಕ್ತರ ಇಚ್ಛೆಯನ್ನು ಈಡೇರಿಸೋದಕ್ಕೋಸ್ಕರ. ಭಕ್ತ ವತ್ಸಲ ಅಂತ ಕೃಷ್ಣನ ಹೆಸರು. ಸೊ ಯಾಕಂದರೆ ಯಾವ ಯಾವ ಭಾವದಲ್ಲಿ ಯಾರ್ಯಾರು ಸ್ಮರಣೆಯನ್ನು ಮಾಡ್ತಾರೋ ಅದೇ ಭಾವದಲ್ಲಿ ಸ್ಪಂದಿಸೋದಕ್ಕೋಸ್ಕರ ಕೃಷ್ಣ ಇಲ್ಲಿ ಅವತರಿಸಿದರು. ಪುತ್ರನಾಗಿ, ಪತಿಯಾಗಿ, ಪ್ರೇಮಿಯಾಗಿ, ಪ್ರಭುವಾಗಿ, ಹೀಗೆ ಎಲ್ಲ ರೀತಿಯಲ್ಲಿ ಎಲ್ಲ ರೀತಿಯ ಭಕ್ತರ ಭಕ್ತಿಗೆ ಭಾವನೆಗಳಿಗೆ ಸ್ಪಂದಿಸಿದರು ಭಗವಂತ. ಆದ್ದರಿಂದ ಆ ಸ್ನೇಹ ಸಲುಗೆ ಅನ್ನುವಂಥದ್ದು ಕೃಷ್ಣನ ಆ ರೂಪದೊಂದಿಗೆ ಮಾತ್ರ ಸಾಧ್ಯ ಅನ್ನುವಂಥದ್ದು ದಾಸರ ಆ ಹಾಡುಗಳಲ್ಲಿ ನಮಗಿದು ಸ್ಪಷ್ಟವಾಗುತ್ತೆ. ಸೊ ಪುರಂದರದಾಸರಾಗಲಿ ಕನಕದಾಸರಾಗಲಿ ಅವರ ಹಾಡುಗಳಲ್ಲಿ ನೀವು ಕೇಳಿರ್ಬೋದು ಎಷ್ಟೊಂದು ಸ್ನೇಹ ಸಲುಗೆಯಿಂದ ಅವ್ರು ಮಾತಾಡ್ತಾರೆ ಕೃಷ್ಣನ ಜೊತೆಗೆ ಅಂತೇಳಿ. ಸೊ ಬೇರೆ ಯಾರ ಜೊತೆನೂ ಅಷ್ಟೊಂದು ಸಲುಗೆಯಿಂದ ಮಾತನಾಡೋದಕ್ಕೆ ಸಾಧ್ಯವಿಲ್ಲ. ಭಗವಂತನೊಡನೆ ಪ್ರೀತಿಪೂರ್ವಕ ಸಂಬಂಧವನ್ನು ಸ್ಥಾಪಿಸುವುದೇ ನಮ್ಮ ಜೀವನದ ಒಂದು ಉದ್ದೇಶವಾಗಬೇಕು, ಅದೇ ನಿಜವಾದ ಭಕ್ತಿ. ಸೊ ನಾವು ಕರ್ತವ್ಯ ಅಂದ್ಕೊಂಡು ಕೈ ಮುಕ್ಕೊಂಡು, ಅಂದರೆ ಜಸ್ಟ್ ನಮ್ಮ ಕರ್ತವ್ಯ ಅಂದ್ಕೊಂಡು ನಾವು ಪೂಜೆಯನ್ನು ಮಾಡೋದು, ಭಕ್ತಿ ಮಾಡೋದು ಬಿಟ್ಟು ಸಂಬಂಧ, ಪ್ರೀತಿಪೂರ್ವಕ ಸಂಬಂಧವನ್ನು ಸ್ಥಾಪಿಸಿದಾಗ ಅದು ಗಾಢವಾಗಿ ಬೆಳೀತಾ ಹೋಗುತ್ತೆ. ಭಗವಂತನ ಒಂದು ಸ್ಪಂದನೆ ನಮಗೆ ಸಿಗುತ್ತೆ. ಕೃಷ್ಣ ದೇವೋತ್ತಮ ಪರಮ ಪುರುಷ ಅನ್ನೋದನ್ನು ವೈದಿಕ ಸಾಹಿತ್ಯಗಳು ಎಲ್ಲವೂ ಕೂಡ ದೃಢಪಡಿಸುತ್ತವೆ. ಸೊ ವೇದ ಸಾಹಿತ್ಯದಲ್ಲಿ ಹೀಗೆ ಹೇಳಿದೆ, ಗೋಪಾಲ ತಾಪನಿ ಉಪನಿಷತ್ನಲ್ಲಿ, ಸಚ್ಚಿದಾನಂದ ರೂಪಾಯ ಕೃಷ್ಣಾಯ ಕ್ಲಿಷ್ಟಕಾರಿಣೆ ನಮೋ ವೇದಾಂತ ವೇದ್ಯಾಯ ಗುರವೇ ಬುದ್ಧಿ ಸಾಕ್ಷಿಣೆ. ನಾನು ಕೃಷ್ಣನಿಗೆ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಆತನು ಸಚ್ಚಿದಾನಂದ ರೂಪನು. ಅವನನ್ನು ಅರ್ಥ ಮಾಡಿಕೊಳ್ಳುವುದೆಂದರೆ ವೇದಗಳನ್ನು ಅರ್ಥ ಮಾಡಿಕೊಂಡಂತೆ, ಆದುದರಿಂದ ಆತನು ಪರಮಗುರು ಅಂತ ಹೀಗೆ ಹೇಳಲಾಗಿದೆ. ಕೃಷ್ಣೋ ವೈ ಪರಮಂ ದೈವತಂ, ಕೃಷ್ಣನು ದೇವೋತ್ತಮ ಪರಮ ಪುರುಷ. ಏಕೋ ವಶಿ ಸರ್ವಗಃ ಕೃಷ್ಣ ಈಢ್ಯ, ಆ ಕೃಷ್ಣನು ದೇವೋತ್ತಮ ಪರಮ ಪುರುಷ ಮತ್ತು ಪರಮ ಪೂಜ್ಯನು. ಏಕೋಪಿ ಸನ್ ಬಹುದಾಯೋ ವ ಭಾತಿ, ಕೃಷ್ಣನು ಒಬ್ಬನೇ ಆದರೆ ಲೆಕ್ಕವಿಲ್ಲದಷ್ಟು ರೂಪಗಳಲ್ಲಿ ಮತ್ತು ವಿಸ್ತೃತ ಅವತಾರಗಳಲ್ಲಿ ಅವನು ಪ್ರಕಟವಾಗುತ್ತಾನೆ ಅಂತ ಗೋಪಾಲ ತಾಪನಿ ಉಪನಿಷತ್ತಲ್ಲಿ ಕೂಡ ಹೇಳಲಾಗಿದೆ. ಸೊ ದೇವೋತ್ತಮ ಪರಮ ಪುರುಷನು ಕೃಷ್ಣನು, ಅವನಿಗೆ ಸಚ್ಚಿದಾನಂದ ದೇಹವಿದೆ, ಅವನಿಗೆ ಆದಿ ಇಲ್ಲ, ಏಕೆಂದರೆ ಅವನೇ ಎಲ್ಲದರ ಆದಿ, ಅವನು ಎಲ್ಲ ಕಾರಣಗಳ ಕಾರಣನು ಅಂತ ಹೀಗೆ ಹೇಳಲಾಗಿದೆ. ಪರಮ ಪರಿಪೂರ್ಣ ಸತ್ಯವು ಒಬ್ಬ ವ್ಯಕ್ತಿ, ಅವನ ಹೆಸರು ಕೃಷ್ಣ. ಅವನು ಒಮ್ಮೊಮ್ಮೆ ಈ ಭೂಮಿಗೆ ಇಳಿದು ಬರುತ್ತಾನೆ. ಹೀಗೆ ಶ್ರೀಮದ್ ಭಾಗವತಮಲ್ಲಿ ದೇವೋತ್ತಮ ಪರಮ ಪುರುಷನ ಎಲ್ಲ ಬಗೆಯ ಅವತಾರಗಳ ವರ್ಣನೆಯನ್ನು ಕೂಡ ನಾವು ನೋಡಬಹುದು. ಹೀಗೆ ಭಗವದ್ಗೀತೆಯಲ್ಲಿ ಕೂಡ ಶ್ರೀಕೃಷ್ಣ ಹೇಳ್ತಾರೆ, ಮತ್ತಾ ಪರತರಂ ನಾನ್ಯತ್ ಅಂಥೇಳಿ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ ಅಂತ ಹೇಳ್ತಾರೆ. ಅಹಂ ಆದಿಹಿ ದೇವ.

0: ನಾನು ದೇವತೆಗಳಿಗೆ ಮೂಲ ಅಂತ ಕೂಡ ಅವರು ಹೇಳ್ತಾರೆ. ಆದ್ರಿಂದ ಭಗವಂತನೊಡನೆ ಬೇರೆ ಬೇರೆ ಅಲೌಕಿಕ ಸಂಬಂಧಗಳನ್ನು ಹೊಂದಿರುವ ಪರಿಶುದ್ಧ ಭಕ್ತರಿಗೆ ವಿಶ್ವರೂಪವು ಆಕರ್ಷಕವಾಗಿರುವುದಿಲ್ಲ. ಪರಮಪ್ರಭು ತನ್ನ ಮೂಲ ರೂಪವಾದ ಕೃಷ್ಣನ ರೂಪದಲ್ಲಿ ಪ್ರೀತಿಯನ್ನ ವಿನಿಮಯ ಮಾಡಿಕೊಳ್ಳುತ್ತಾರೆ. ಆದ್ರಿಂದ ಸ್ನೇಹದಲ್ಲಿ ಕೃಷ್ಣನೊಡನೆ ಆತ್ಮೀಯ ಸಂಬಂಧವನ್ನು ಬೆಳೆಸಿಕೊಂಡ ಅರ್ಜುನನಿಗೆ ಈ ವಿಶ್ವರೂಪವು ಸಂತೋಷದಾಯಕವಾಗಿರಲಿಲ್ಲ, ಅದು ಭಯಂಕರವಾಗಿತ್ತು. ಆದ್ರಿಂದ ಅವನಿಗೆ ಕೃಷ್ಣನ ಎರಡು ಹಸ್ತಗಳ ರೂಪ ನೋಡಿದಾಗ ಸಮಾಧಾನವಾಗುತ್ತೆ. 11ನೇ ಅಧ್ಯಾಯದ ಕೊನೆಯ ಶ್ಲೋಕ 55ನೇ ಶ್ಲೋಕ. ಮತ್ಕರ್ಮಾಕ್ರನ್ ಮತ್ ಪರಮೋ ಮದ್ಭಕ್ತ ಸಂಗವರ್ಜಿತ ನಿರ್ವೈರ ಸರ್ವಭೂತು ಯಹ ಸಮಾಮೇತಿ ಪಾಂಡವ. ಪ್ರಿಯ ಅರ್ಜುನ, ಕಾಮ್ಯಕರ್ಮದ ಮತ್ತು ಊಹಾತ್ಮಕ ಚಿಂತನೆಗಳ ಕಶ್ಮಲದಿಂದ ಮುಕ್ತರಾಗಿ ಯಾರು ನನ್ನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿರುವನೋ, ಯಾರು ನನಗಾಗಿ ಕರ್ಮಗಳನ್ನು ಮಾಡುವನೋ, ನನ್ನನ್ನು ತನ್ನ ಬದುಕಿನ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವನು ಮತ್ತು ಎಲ್ಲ ಜೀವಿಗಳ ಮಿತ್ರನೂ ಅವನು ನಿಶ್ಚಯವಾಗಿಯೂ ನನ್ನಲ್ಲಿಗೆ ಬರುವನು. ಸೊ ಯಾರಾದರೂ ಭಗವಂತನ ಬಳಿಗೆ ಹೋಗಬೇಕಂತ ಬಯಸಿದರೆ ಭಗವಂತನೊಂದಿಗೆ ಆತ್ಮೀಯ ಸಂಬಂಧವನ್ನು ಸ್ಥಾಪಿಸಬೇಕು. ಸೊ ಈ ಸೂತ್ರವನ್ನು ಅನುಸರಿಸಬೇಕು. ಎಲ್ಲ ಊಹಾತ್ಮಕ ಚಿಂತನೆಗಳ ಕಶ್ಮಲದಿಂದ ಮುಕ್ತರಾಗಬೇಕು. ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಭಕ್ತಿಯಿಂದ ಮಾತ್ರ ನನ್ನನ್ನು ಅರಿತುಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನು ಇಲ್ಲಿ ದೃಢಪಡಿಸ್ತಾರೆ. ಸೊ ಆದ್ದರಿಂದ ಈ ಶ್ಲೋಕವನ್ನು ಭಗವದ್ಗೀತೆಯ ಸಾರ ಅಂತ ಪರಿಗಣಿಸಲಾಗುತ್ತೆ. ಬದ್ಧ ಜೀವಿಗಳು ಪ್ರಕೃತಿಯ ಮೇಲೆ ಪ್ರಭುತ್ವ ಸಾಧಿಸಲು ಐಹಿಕ ಜಗತ್ತಿನಲ್ಲಿ ಮುಳುಗಿರುತ್ತಾರೆ. ಅವರಿಗೆ ನಿಜವಾದ ಆಧ್ಯಾತ್ಮಿಕ ಬದುಕು ತಿಳಿಯದು. ಸೊ ಇವರಿಗಾಗಿಯೇ ಇರುವ ಗ್ರಂಥ ಭಗವದ್ಗೀತೆ. ಮನುಷ್ಯ ತನ್ನ ಆಧ್ಯಾತ್ಮಿಕ ಅಸ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಅನ್ನೋದನ್ನು, ಪರಮ ಆಧ್ಯಾತ್ಮಿಕ ಪುರುಷನೊಂದಿಗೆ ತನ್ನ ನಿತ್ಯ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಅನ್ನೋದನ್ನು, ಭಗವದ್ಧಾಮಕ್ಕೆ ಹೋಗುವುದು ಹೇಗೆ ಅನ್ನೋದನ್ನು ತೋರಿಸಿಕೊಡುವುದು ಭಗವದ್ಗೀತೆಯ ಉದ್ದೇಶ. ಸೊ ಆದ್ದರಿಂದ ಇಲ್ಲಿ ಭಕ್ತಿ ಸೇವೆಯ ಒಂದು ಮಹತ್ವವನ್ನು ಸ್ಪಷ್ಟವಾಗಿ ಇಲ್ಲಿ ಹೇಳಲಾಗಿದೆ. ಎಲ್ಲ ಕೆಲಸವನ್ನು ಭಗವಂತನಿಗೆ ಅರ್ಪಿಸಿ ಮಾಡಬೇಕು ಅನ್ನುವಂಥದ್ದು ಮತ್ ಪರಮಃ ಎನ್ನುವ ಮಾತು. ಸೊ ಕೃಷ್ಣನ ಪರಮ ನಿವಾಸದಲ್ಲಿ ಅವನ ಸಹವಾಸವೇ ಬದುಕಿನ ಪರಮ ಪರಿಪೂರ್ಣತೆ ಅನ್ನೋದನ್ನು ಹೇಳುತ್ತೆ. ಸೊ ಹೀಗೆ ನಮ್ಮ ಉದ್ದೇಶ ಮೇಲಿನ ಲೋಕಗಳಿಗೆ, ಸ್ವರ್ಗ ಲೋಕಕ್ಕಾಗಲಿ ಅಥವಾ ಮೇಲಿನ ಲೋಕಗಳಿಗೆ ಆಗಲಿ ಹೋಗುವಂಥದ್ದಲ್ಲ, ಶಾಶ್ವತವಾದಂತಹ ಲೋಕಕ್ಕೆ ಹೋಗುವಂಥ ಒಂದು ಗುರಿಯನ್ನು ನಾವು ಇಟ್ಕೊಳ್ಬೇಕು ಅಂಥೇಳಿ. ಸೊ ಮದ್ಭಕ್ತ ಎನ್ನುವ ಪದವು ಸೂಚಿಸುವಂತೆ ಆತನು ಭಕ್ತಿ ಸೇವೆಯಲ್ಲಿ ವಿಶೇಷವಾಗಿ ತೊಡಗಿರುತ್ತಾನೆ. ಅದರಲ್ಲಿ ವಿಶೇಷವಾಗಿ ಶ್ರವಣ, ಕೀರ್ತನ, ಸ್ಮರಣ, ಅರ್ಚನ ಮುಂತಾದವುಗಳಲ್ಲಿ ಅವನು ತೊಡಗಿರುತ್ತಾನೆ. ಸೊ ಭಕ್ತಿ ಕಾರ್ಯದ ಈ 9 ಪ್ರಕ್ರಿಯೆಗಳಲ್ಲಿ ಇವಿಷ್ಟು ಅಂದರೆ ಅವನು ನಿರತನಾಗಿರುತ್ತಾನೆ. ಈ 9 ಪ್ರಕ್ರಿಯೆಗಳಲ್ಲಿ ಶ್ರವಣ, ಕೀರ್ತನ, ಸ್ಮರಣ, ಅರ್ಚನ, ಪಾದ ಸೇವನ ಮುಂತಾದವುಗಳಲ್ಲಿ ಮನುಷ್ಯ ಈ ಎಲ್ಲ 9 ಭಕ್ತಿ ಪ್ರಕ್ರಿಯೆಗಳಲ್ಲಿ ತೊಡಗಬಹುದು ಅಥವಾ ಯಾವುದಾದ್ರೂ ಒಂದರಲ್ಲಾದರೂ ಅವನು ಸಂಪೂರ್ಣವಾಗಿ ತೊಡಗಿಕೊಂಡು ಭಗವದ್ಧಾಮವನ್ನು ಅವನು ಸೇರಬಹುದು ಅನ್ನೋದನ್ನು ಶಾಸ್ತ್ರಗಳು ದೃಢಪಡಿಸುತ್ತವೆ. ಸಂಘವರ್ಜಿತ ಅನ್ನುವಂಥ ಮಾತು ಅರ್ಥವತ್ತಾದದ್ದು. ಸೊ ನಾವು ಅಭಕ್ತರಿಂದ ದೂರ ಇರಬೇಕು. ಯಾರ ಸಂಘವನ್ನು ನಾವು ಮಾಡ್ತೀವೋ ಅದು ನಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಆದ್ದರಿಂದ ನಾವು ಒಳ್ಳೆಯವರ ಸಂಘವನ್ನು ನಾವು ಮಾಡಿದಾಗ ನಾವು ಭಕ್ತಿ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತೆ. ನಿರ್ವೈರಹ ಅನ್ನುವಂಥದ್ದು, ಸೊ ಕೃಷ್ಣನ ಭಕ್ತನು ಎಲ್ಲರೊಂದಿಗೆ ಸ್ನೇಹದಿಂದ ಇರುತ್ತಾನೆ. ಯಾಕೆಂದರೆ ಸೊ ಅವನು ಎಲ್ಲರ ಹೃದಯದಲ್ಲಿ ಪರಮಾತ್ಮನನ್ನು ಕಾಣುತ್ತಾನೆ. ಆದ್ದರಿಂದ ಎಲ್ಲರ ಜೊತೆ ಅವನು ಸ್ನೇಹದಿಂದ ಇರುತ್ತಾನೆ. ಅವನ ಸಂಬಂಧ ಎಲ್ಲರ ಜೊತೆ ಕೃಷ್ಣನ ಸೆಂಟ್ರಲ್ಲಿ, ಕೇಂದ್ರದಲ್ಲಿ ಇಟ್ಟು ಇರುತ್ತೆ. ಆದ್ದರಿಂದ ಎಲ್ಲರೊಂದಿಗೆ ಸ್ನೇಹದಿಂದ ಅವನು ನಡೆದುಕೊಳ್ಳುತ್ತಾನೆ. ಕೃಷ್ಣನ 100 ಅವತಾರಗಳಿದ್ದರೂ ಕೂಡ ಕೃಷ್ಣ ಭಕ್ತನಿಗೆ ಮೂಲ ರೂಪವಾದ 2 ಕೈಗಳ ಶ್ಯಾಮಸುಂದರ ರೂಪವನ್ನು ಬಿಟ್ಟು ಬೇರೆ ಯಾವುದು ಮುಖ್ಯವಲ್ಲ. ಬ್ರಹ್ಮ ಸಂಹಿತೆಯಲ್ಲಿ ಪ್ರೀತಿ ಭಕ್ತಿಗಳಿಂದ ಶ್ಯಾಮಸುಂದರ ರೂಪವನ್ನು ಮೆಚ್ಚಿದವರು ತಮ್ಮ ಹೃದಯದಲ್ಲಿ ಆತನನ್ನು ಸದಾ ಕಾಣುತ್ತಾರೆ, ಅವರಿಗೆ ಬೇರೇನು ಕಾಣುವುದಿಲ್ಲ ಅಂತ ಹೇಳಲಾಗಿದೆ. 11ನೇ ಅಧ್ಯಾಯದ ಭಾವಾರ್ಥವೆಂದರೆ ಕೃಷ್ಣ ರೂಪವು ಅಗತ್ಯ ಮತ್ತು ಪರಮವಾದದ್ದು ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ವಿಶ್ವರೂಪ ಎಂಬ 11ನೇ ಅಧ್ಯಾಯದ ಭಾವಾರ್ಥ ಮುಗಿಯಿತು. ನಾಳೆಯಿಂದ ನಾವು 12ನೇ ಅಧ್ಯಾಯದಲ್ಲಿ ಏನಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी. सुशांत सिंग राजपूत, सुप्रसिद्ध आणि लोकप्रिय भारतीय अभिनेते यांच्या आज पुण्यतिथी. त्यांचा मृत्यू 2020 साली झाला होता. राजा मोहन वोहरा, लेफ्टनंट जनरल, महावीर चक्र, परमविशिष्ट सेवा पदक प्राप्त, यांची आज पुण्यतिथी. मनोहर माळगावकर, इंग्रजी लेखक, यांची पुण्यतिथी आजच आहे. पंडित सुहासिनी मुळगावकर, मराठी अभिनेत्री, यांची पुण्यतिथी आजच. गोविंद बल्लाळ देवल, भारतीय मराठी नाटककार, यांची पुण्यतिथी आजच्याच दिवशी. या होत्या आजच्या पुण्यतिथीने. याचसोबत मनीषा निरोप घेते, उद्या पुन्हा येईनच. पण तोपर्यंत तुम्ही एकत्र बनू दोन्ही 90.4 FM KLE कनसू. नमस्कार.
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಗೀತ ಸಂಗಮ ಕಾರ್ಯಕ್ರಮ 1:00 to 1:30 ವಿಶೇಷ ಕಾರ್ಯಕ್ರಮಗಳು 1:30 to 2:00 ಬಾಲವಿಶ್ವ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು

ನಮಸ್ಕಾರ, ಇದು ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ KLE ಆಯುರ್ವೇದ ಹೆಲ್ತ್ ಗೈಡ್.

ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೀಣಾ ಟೊಣ್ಣಿ, ಶ್ರೀ ಬಿ ಎಂ ಕೆ ಆಯುರ್ವೇದ ಕಾಲೇಜ್ ಮತ್ತು ಹಾಸ್ಪಿಟಲ್ ಮಕ್ಕಳ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತಿನ ವಿಷಯ ಮಕ್ಕಳ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಹಾಗೂ ಸಾಮಾನ್ಯ ಆಯುರ್ವೇದ ಪರಿಹಾರ ಉಪಾಯಗಳು. ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಅಂತಂದರೆ ಸಾಮಾನ್ಯವಾಗಿ ನೆಗಡಿ ಇರ್ಬೋದು, ಶೀತ ಇರ್ಬೋದು, ಕೆಮ್ಮು, ಇವೆಲ್ಲ ಮಕ್ಕಳಲ್ಲಿ ತುಂಬಾ ಸಾಮಾನ್ಯವಾಗಿ ಕಂಡುಬರುತ್ತೆ. ಇದ್ರ ಜೊತೆ ಗಂಟ್ಲು ನೋವು, ತಲೆನೋವು, ಇದು ಕೂಡ ತುಂಬ ಸಾಮಾನ್ಯ. ಕೆಲವೊಂದು ಮಕ್ಕಳಲ್ಲಿ ಟಾನ್ಸಿಲೈಟಿಸ್, ಗಂಟಲು ಗಡ್ಡೆ ದೊಡ್ಡದಾಗೋದು, ಸೈನುಸೈಟಿಸ್, ಮುಖದಲ್ಲಿರುವ ಖಾಲಿ ಜಾಗಗಳಲ್ಲಿ ಕಫ ತುಂಬಿಕೊಳ್ಳೋದು, ಮತ್ತು ನೋವು ಬಿಗಿತ ಕಾಣಿಸ್ಕೊಳ್ಳೋದು, ಮತ್ತು ಕೆಲವೊಂದು ಮಕ್ಕಳಲ್ಲಿ ಅಲರ್ಜಿ ಹಾಗೂ ಉಪ್ಸ, ಈ ತೊಂದರೆ, ಉಪ್ಸ ಅಂದರೆ ಅಸ್ತಮ, ಈ ತೊಂದರೆಗಳು ಕಾಣಿಸ್ಕೋಬೋದು. ಇವೆಲ್ಲ ತೊಂದರೆಗಳು ಮಕ್ಕಳಲ್ಲಿ ಮೇಲಿಂದ ಮೇಲೆ ಕಾಣಿಸ್ತಾ ಇರುತ್ತೆ. ಇದಕ್ಕೆ ಮುಖ್ಯ ಕಾರಣ ಅಂತಂದರೆ ಮಕ್ಕಳಲ್ಲಿ ಶ್ವಾಸಕೋಶ ಕಂಪ್ಲೀಟಾಗಿ ಬೆಳವಣಿಗೆ ಆಗಿರೋದಿಲ್ಲ. ಸೊ ಇದಿನ್ನೂ ಬೆಳವಣಿಗೆಯ ಹಂತದಲ್ಲಿರುತ್ತೆ. ಹೇಗೆ ಮಕ್ಕಳು ಬೆಳೆದು ದೊಡ್ಡವರಾಗಿ ಎತ್ತರ ಆಗ್ತಾ ಹೋಗ್ತಾರೆ, ಹಾಗೆ ಶ್ವಾಸಕೋಶನು ಬೆಳೆದು ಪೂರ್ಣ ಅಂತ ತಲುಪುತ್ತೆ. ಸೊ ಇದಕ್ಕೋಸ್ಕರ ಒಂದು 7-8 ವರ್ಷದ ತನಕ ಶ್ವಾಸಕೋಶದ ಕಾಯಿಲೆಗಳು ಮಕ್ಕಳಲ್ಲಿ ತುಂಬ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಮತ್ತು ಇನ್ನೊಂದು ಕಾರಣ ಅಂತಂದರೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ ಇರೋದು. ನಮ್ಮ ಶರೀರ ಕೆಲಸ ಮಾಡಬೇಕಂತಂದರೆ ಆಮ್ಲಜನಕದ ಅವಶ್ಯಕತೆ ಇರುತ್ತೆ. ಅದರಿಂದ ಶ್ವಾಸಕೋಶದ ಕೆಲಸ ಏನು ಅಂತಂದರೆ ವಾತಾವರಣದಲ್ಲಿರೋ ಗಾಳಿಯನ್ನು ಒಳಗೆ ಎಳ್ಕೊಳ್ಳೋದು, ಮತ್ತು ಅದರಲ್ಲಿರೋ ಆಮ್ಲಜನಕನ ಹೀರ್ಕೊಂಡ್ಮೇಲೆ ನಮ್ಮ ದೇಹಕ್ಕೆ ಬೇಡವಾದ ಕಾರ್ಬನ್ ಡೈಆಕ್ಸೈಡ್ನ ದೇಹದಿಂದ ಹೊರಕ್ಕೆ ಬಿಡೋದು. ಸೊ ಈ ಸಂದರ್ಭದಲ್ಲಿ ಶ್ವಾಸಕೋಶದಲ್ಲಿ ಗಾಳಿ ಹೋಗಿ ಹೊರಗಡೆ ಬರ್ತಾ ಇರುತ್ತೆ. ಸೊ ವಾತಾವರಣದಲ್ಲಿರೋ ಕಲುಷಿತ ಗಾಳಿ, ಶೀತ ಗಾಳಿ, ಧೂಳು, ಹೊಗೆ ಮುಂತಾದ ಕೂಡ ಶ್ವಾಸಕೋಶದೊಳಗೆ ಹೋಗುತ್ತೆ. ಸೊ ಇದೆಲ್ಲ ಶ್ವಾಸಕೋಶದ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರ್ಬೋದು. ಹಾಗೆ ವಾತಾವರಣದಲ್ಲಿರೋ ಸೂಕ್ಷ್ಮ ಜೀವಿಗಳು, ವೈರಸ್, ಬ್ಯಾಕ್ಟೀರಿಯಾ, ಸೊ ಇವು ಕೂಡ ಶ್ವಾಸಕೋಶದ ಒಳಗಡೆ ಹೋಗಿ ಸೋಂಕನ್ನು ಉಂಟು ಮಾಡೋ ಸಾಧ್ಯತೆಗಳು ಇರುತ್ತೆ. ಯಾರಲ್ಲಿ ಅಲರ್ಜಿ ಅಥವಾ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಶ್ವಾಸಕೋಶದ ಕಾರ್ಯಕ್ಷಮತೆ ಕಮ್ಮಿ ಇರುತ್ತೆ, ಅವರಲ್ಲಿ ಈ ಥರದ ಕಾಯಿಲೆಗಳು ಜಾಸ್ತಿ, ಶೀತ, ನೆಗಡಿ, ಉಪ್ಸ, ಕೆಮ್ಮು, ಈ ಥರ ತೊಂದರೆಗಳೆಲ್ಲ ತುಂಬ ಜಾಸ್ತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಈ ತೊಂದರೆಗಳನ್ನು ಕಡೆಗಣಿಸೋದ್ರಿಂದ ಏನಾಗುತ್ತೆ, ನಿಮೋನಿಯಾ ಆಗ್ಬೋದು, ಕ್ಷಯ ಆಗ್ಬೋದು. ಸೊ ಈ ಥರ ತೊಂದರೆಗಳಿಂದ ಮಕ್ಕಳು ಬಳಲೋ ಸಾಧ್ಯತೆಗಳು ಇರುತ್ತೆ. ಸೊ ಅದಕ್ಕೋಸ್ಕರ ಮುಖ್ಯವಾಗಿ ಆಯುರ್ವೇದದ ಸಲಹೆ ಏನಂತಂದರೆ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವುದು, ಅಂದರೆ ಶ್ವಾಸಕೋಶದ ಕ್ಷಮತೆಯೂ ಇದರಿಂದ ಹೆಚ್ಚಾಗುತ್ತೆ, ಹಾಗೂ ಕಾಯಿಲೆಗಳನ್ನ ಇದರಿಂದ ತಡೆಗಟ್ಟಬಹುದು. ಸೊ ಅದಕ್ಕೋಸ್ಕರ ಕೆಲವೊಂದು ಸರಳ ಪರಿಹಾರ ಉಪಾಯಗಳನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ. ಮೊದಲನೇದಾಗಿ ನಾವು ರೋಗ ನಿರೋಧಕ ಶಕ್ತಿ ಹೇಗೆ ಹೆಚ್ಚು ಮಾಡೋದು ಅಂತೇಳಿ ತಿಳ್ಕೊಳ್ಳೋಣ. ಹಾಗಾಗಿ ಇದ್ರ ಜೊತೆ ಕೆಲವೊಂದು ಅಭ್ಯಾಸಗಳನ್ನು ತುಂಬ ಮುಖ್ಯವಾಗಿರುತ್ತೆ. ಮೊದಲನೇದಾಗಿ ಬಿಸಿನೀರಿನ ಅಭ್ಯಾಸ. ಸೊ ಮುಖ್ಯವಾಗಿ ಮಳೆಗಾಲ ಹಾಗೂ ಶೀತಕಾಲದಲ್ಲಿ ಬಿಸಿನೀರನ್ನ ಸೇವಿಸೋದ್ರಿಂದ ನೆಗಡಿ ಮತ್ತು ಕೆಮ್ಮು, ಸೊ ಈ ಕಾಯಿಲೆಗಳನ್ನು ತಕ್ಕ ಮಟ್ಟಿಗೆ ಕಮ್ಮಿ ಮಾಡ್ಬೋದು. ಮತ್ತು ಇನ್ನೊಂದು ಅಭ್ಯಾಸ, ಊಟಕ್ಕಿಂತ 15 ನಿಮಿಷ ಮುಂಚೆ ಹಸಿ ಶುಂಠಿ 1 ಇಂಚಷ್ಟು ಮಕ್ಕಳಲ್ಲಿ, ಮತ್ತು 2 ಚಿಟಿಕೆ ಉಪ್ಪನ್ನು ಸೇರಿಸಿ ತಿನ್ನೋ ಅಭ್ಯಾಸ ಮಾಡಿಸ್ಬೇಕು. ಬೆಳಿಗ್ಗೆ ಆಗಲಿಲ್ಲ ಅಂತಂದರೆ ಮಧ್ಯಾಹ್ನ ಅಥವಾ ಸಂಜೆ ಅಭ್ಯಾಸನೂ ಮಾಡಿಸ್ಬೋದು. ಸೊ ಇದರಿಂದ ಹಸು ಚೆನ್ನಾಗಾಗುತ್ತೆ, ಆಹಾರದ ಜೀರ್ಣ ಚೆನ್ನಾಗಾಗುತ್ತೆ, ಮತ್ತು ಆಹಾರದಲ್ಲಿರೋ ಎಲ್ಲ ಅಂಶಗಳು ರಕ್ತದಲ್ಲಿ ಸರಿಯಾಗಿ ಸೇರುತ್ತೆ. ಇದರಿಂದ ರೋಗ ನಿರೋಧಕ ಶಕ್ತಿಯೂ ಚೆನ್ನಾಗಾಗುತ್ತೆ. ಮತ್ತು ಹಸಿ ಶುಂಠಿ ಜೊತೆ ಉಪ್ಪು ಕೆಲವೊಂದು ಮಕ್ಕಳು ತಿನ್ನಲಿಲ್ಲ ಅಂದರೆ ಹಸಿ ಶುಂಠಿ ಜೊತೆ ಜೇನುತುಪ್ಪನ ಕೊಡ್ಬೋದು. ಮತ್ತು ಸಮತೋಲನ ಆಹಾರದ ಸೇವನೆ ಕೂಡ ತುಂಬ ಇಂಪಾರ್ಟೆಂಟು. ಸೊ ಷಡ್ರಸಯುಕ್ತ ಆಹಾರ ಅಂತ ಹೇಳ್ತೀವಲ್ಲ, ಉಪ್ಪು, ಖಾರ, ಹುಳಿ, ಒಗರು, ಸೊ ಇದೆಲ್ಲ ಕಹಿ ಅಂಶಗಳು, ಇದೆಲ್ಲ ಅಂಶಗಳನ್ನು ಆಹಾರದಲ್ಲಿ ಇರಬೇಕು. ಬರೀ ಸ್ವೀಟ್ ಅಷ್ಟೇ ಹೆಚ್ಚಿಕೊಡೋದಲ್ಲ, ಸೊ ಇದೆಲ್ಲ ರಸಗಳಿರೋ ಆಹಾರವನ್ನು ಸೇವನೆ ಮಾಡೋದ್ರಿಂದನೂ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಮತ್ತು ಚವನಪ್ರಾಶ, ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ವಯಸ್ಸಿಗೆ ತಕ್ಕ ಹಾಗೆ 1/4 ಚಮಚೆಯಿಂದ ಸ್ಟಾರ್ಟ್ ಮಾಡಬೇಕು 2 ವರ್ಷದ ಮಕ್ಕಳಲ್ಲಿ. ಸೊ ಸ್ವಲ್ಪ 1/4 ಚಮಚೆ, 1 ಚಮಚೆ ಈ ಥರ ಹೆಚ್ಚು ಮಾಡ್ಕೋತಾ 2 ಚಮಚೆ ತನಕ 16 ವರ್ಷದ ಮಕ್ಕಳಲ್ಲಿ ಕೊಡ್ಬೋದು. ಸೊ ಇದರಿಂದನೂ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಇದರಿಂದ ಇದನ್ನು ಕರೆಕ್ಟಾಗಿ ಸೇವನೆ ಮಾಡೋದ್ರಿಂದ ಎಸ್ಪೆಷಲಿ ಮಳೆಗಾಲದಲ್ಲಿ ಮಕ್ಕಳು ನೆಗಡಿ ಈ ಥರ ತೊಂದರೆಗಳಿಂದ ಬಳಲಂಗಿಲ್ಲ. ಮತ್ತು ಇದು ಚವನಪ್ರಾಶ್ ಕೊಟ್ಟಮೇಲೆ 1/2 ಗಂಟೆಯಿಂದ 1 ಗಂಟೆ ಆದಮೇಲೆ 1 ಲೋಟ ಹಾಲು ಕುಡಿಯೋದು ಅಭ್ಯಾಸ ಇಟ್ಕೋಬೇಕು, ಅಥವಾ ಹಾಲು ಅನ್ನದ ಸೇವನೆ ಕೂಡ ಒಳ್ಳೆಯದು. ಇದರಿಂದ ಕೂಡ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಚವನಪ್ರಾಶ ಸೊ ಎಲ್ಲ ಇದರಲ್ಲಿ ಸಿಗುತ್ತೆ, ಅದನ್ನು ಕೂಡ ಉಪಯೋಗ ಮಾಡ್ಬೋದು. ಇನ್ನೊಂದು ಸ್ವರ್ಣಪ್ರಾಶನ, ಮುಖ್ಯವಾಗಿ 1ನೇ ವರ್ಷದಿಂದ 5 ವರ್ಷದ ಮಕ್ಕಳವರೆಗೆ.
ಇದರ ಅಭ್ಯಾಸ ಮಾಡ್ಬೋದು. ಇದನ್ನು 3-6 ತಿಂಗಳು ಪ್ರತಿದಿನ ಕೊಡೋದಾದರೆ 3-6 ತಿಂಗಳು ಕೊಡ್ಬೋದು. ಇಲ್ಲ ಅಂತಂದರೆ ಪುಷ್ಯ ನಕ್ಷತ್ರದಲ್ಲಿ ಕೊಡೋದಾದರೆ 3 ವರ್ಷ ತನಕ ಕೊಡ್ಬೋದು. ಇದರಿಂದ ಕೂಡ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಬುದ್ಧಿಶಕ್ತಿನೂ ಹೆಚ್ಚಾಗುತ್ತೆ. ಸೊ ಇದೆಲ್ಲ ಅಭ್ಯಾಸಗಳಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಬೇಕು. ಕೆಲವೊಬ್ರು ಅಲರ್ಜಿ, ಧೂಳು ಈ ಥರ ಇರೋದ್ರಿಂದ ಅದುಗಳನ್ನು ಆದಷ್ಟು ತಡೆಗಟ್ಟಿದ್ರೆ ಒಳ್ಳೆಯದು. ಇದಿಷ್ಟು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡೋದಾಯಿತು. ಇನ್ನು ಮಕ್ಕಳು ಕಾಯಿಲೆ ಬಿದ್ದರೆ ಈ ಥರ ತೊಂದರೆಗಳಿಂದ ನೆಗಡಿ, ಕೆಮ್ಮು, ಶೀತ ಈ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ನೋಡೋಣ. ಸೊ ಬಿಸಿ ನೀರನ್ನು ಸೇವಿಸ್ಬೇಕು ಈ ಸಂದರ್ಭದಲ್ಲಿ. ಇದರಿಂದ ಸೋಂಕು ಹರಡೋದು ಕಮ್ಮಿ ಆಗುತ್ತೆ. ಮತ್ತು ಗಂಟಲು ನೋವು ಇತ್ತಂತಂದರೆ 1 ಗ್ಲಾಸ್ ಬಿಸಿ ನೀರಲ್ಲಿ 1/2 ಚಮಚೆಯಷ್ಟು ಅರಶಿನ ಸೇರಿಸ್ಬೇಕು ಮತ್ತು 1/2 ಚಮಚೆಯಷ್ಟು ಉಪ್ಪು ಹಾಕಬೇಕು. ಸಾಯಿದವ ಲವಣ ಉಪಯೋಗಿಸಿದ್ರೆ ಒಳ್ಳೆಯದು. ಇದರಿಂದ ಬಾಯಿ ಮುಕ್ಕಳಿಸಿದ್ರೆ ಗಾರ್ಗ್ಲಿಂಗ್ ಅಂತ ಹೇಳ್ತೀವಲ್ಲ, ಸೊ ಅದರಿಂದ ಪ್ರತಿದಿನ ಬೆಳಿಗ್ಗೆ ಮತ್ತು ರಾತ್ರಿ ಗಂಟಲು ನೋವಿದ್ದಾಗ ಇದರಿಂದ ತುಂಬ ಉಪಶಮನ ಸಿಗುತ್ತೆ. ಕಫ ಮತ್ತು ಸೋಂಕು ಇದರಿಂದ ಕಮ್ಮಿ ಆಗುತ್ತೆ. ನೆಗಡಿ ಇತ್ತಂದರೆ 1 ಮೆಣಸಿನಕಾಳು ಈಗ ಸ್ಟಾರ್ಟ್ ಮಾಡಿ 4 ಅಥವಾ 5 ಮೆಣಸಿನಕಾಳು ತನಕ ಬೆಳಿಗ್ಗೆ ಮತ್ತು ಸಾಯಂಕಾಲ ಪುಡಿ ಮಾಡಿ ಜೇನುತುಪ್ಪ ಜೊತೆ ತೊಗೋಬೋದು ಅಥವಾ ಬೆಲ್ಲ ಜೊತೆ ದಿನಕ್ಕೆ 2 ಸಲ ಕೊಟ್ಟರೆ ಒಳ್ಳೆಯದು. ಕೆಮ್ಮು ಆಗಿತ್ತಂತಂದರೆ 10-12 ತುಳಸಿ ಎಲೆ ಮತ್ತು 2 ವೀಳ್ಯದೆಲೆ ಸೊ ಇದನ್ನ ಕುಟ್ಟಿ ಪುಡಿ ಮಾಡಿ ಅದರ ರಸನ ಜೇನುತುಪ್ಪದ ಜೊತೆ ದಿನಕ್ಕೊಂದು 2-3 ಸಲ ಕೊಡಬೇಕು. ಇದಿಲ್ಲ ಅಂತಂದರೆ ಪಿಪ್ಪಲಿ ಚೂರ್ಣ, ಹಿಪ್ಪಲಿ ಅಂತೇಳಿ ಸಿಗುತ್ತೆ, ಹಣ್ಣನ್ನು ತೊಗೋಬೋದು ಅಥವಾ ಪುಡಿನೂ ಸಿಗುತ್ತೆ. ಅದನ್ನು ಸ್ವಲ್ಪ ತುಪ್ಪ ಹಾಕಿ ಉರಿಬೇಕು. ಅದನ್ನು 2-4 ಪುಡಿ ಮಾಡಿ 2-4 ಚಮಚೆ ಚಿಟಿಕೆ 2-4 ಚಿಟಿಕೆ ಜೇನುತುಪ್ಪದ ಜೊತೆ 2-3 ತಾಸಿಗೊಮ್ಮೆ ಕೊಡ್ತಾ ಇರಬೇಕು. ಸೊ ಇದರಿಂದನೂ ಕೆಮ್ಮು ತುಂಬಾ ಕಮ್ಮಿ ಆಗುತ್ತೆ. ಅಕಸ್ಮಾತ್ ಎದೆಯಲ್ಲಿ ಕಫ ಗಟ್ಟಿಯಾಗಿತ್ತಂದರೆ ಸಾಸಿವೆ ಎಣ್ಣೆಗೆ ಸ್ವಲ್ಪ ಸೈಂಧವ ಲವಣ ಸೇರಿಸ್ಬೇಕು, ಕಾಯಿಸಿ ಬೆಣ್ಣೆಗೆ ಹಚ್ಚಿ ಮಸಾಜ್ ಮಾಡಬೇಕು. ಆಮೇಲೆ ಟವೆಲ್ನ, ಒಂದು ಟರ್ಕಿ ಟವೆಲ್ನ ಬಿಸಿನೀರಲ್ಲೇ ಹತ್ತಿ ಅದರಿಂದ ಶಾಖ ಕೊಡಬೇಕು. ಇದರಿಂದ ಏನಾಗುತ್ತೆ, ಕಫ ಕರಗಿಬಿಟ್ಟು ಸುಲಭವಾಗಿ ಹೊರಗೆ ಬರುತ್ತೆ. ಸೊ ಇದನ್ನು ಕಫ ಗಟ್ಟಿ ಇದ್ದಂಗೆ ಮಾಡ್ಬೋದು, ಹಾಗೆ ಅಸ್ತಮಾದಲ್ಲೂ ಕೂಡ ಇದನ್ನು ಪ್ರಯೋಗ ಮಾಡ್ಬೋದು. ಮತ್ತು ತಲೆನೋವು ಇತ್ತಂದರೆ, ಗಟ್ಟಿಯಾಗಿತ್ತು ಕಫ ಅಂತಂದರೆ, ಮುಖದಲ್ಲಿ ಬಿಗಿತ ಇತ್ತಂದರೆ ಬಿಸಿ ನೀರು ಒಂದು ಸ್ವಲ್ಪ ಕುದಿಸ್ಬಾರ್ದು, ಒಂದು ಸ್ವಲ್ಪ ಕುದಿಯೋ ಅಂತಕ್ಕೆ ಬಂದಮೇಲೆ ಅದನ್ನು ಬಂದ್ ಮಾಡಿ ಅದರಲ್ಲಿ 1-2 ಹನಿ ನೀಲಗಿರಿ ಎಣ್ಣೆ ಹಾಕಿ ಅದರಿಂದ ಸ್ಟೀಮ್ ಉಗೆ ತಗೊಂಡ್ರೆ ಇದರಿಂದನೂ ಕಫ ಕಟ್ಟಿರೋದೆಲ್ಲ ಕರಗಿ ತುಂಬ ಆರಾಮಾಗುತ್ತೆ. ಇದನ್ನು ಸಹ ದಿನಕ್ಕೆ 2 ಸಲ ಪ್ರಾಕ್ಟೀಸ್ ಮಾಡಬೇಕು. ಇದನ್ನೆಲ್ಲ ಮನೆಯಲ್ಲೇ ಸುಲಭವಾಗಿ ಮಾಡ್ಬೋದು. ಹಾಗೆ ನಿಮಗೆ ಆ ಥರದ್ದು ಏನಾದರೂ ಸಲಹೆಗಳು ಮತ್ತು ಚಿಕಿತ್ಸೆಗಳು ಬೇಕಾಗಿತ್ತಂತಂದರೆ ನಮ್ಮ ಶ್ರೀ BMK ಆಯುರ್ವೇದ ಮಹಾವಿದ್ಯಾಲಯ, ಇದಕ್ಕೆ ಎಲ್ಲಿ ಆಯುರ್ವೇದ ಹಾಸ್ಪಿಟಲ್ ಇದೆ, ಇಲ್ಲಿ ಬಂದು ತಜ್ಞ ವೈದ್ಯರನ್ನು ಭೇಟಿ ಮಾಡ್ಬೋದು ಅಂತೇಳಿ ಇವತ್ತಿನ ವಿಷಯ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.

0: ಇದುವರೆಗೂ ಕೇಳಿದ್ರಿ KLE ಆಯುರ್ವೇದ ಹೆಲ್ತ್ ಗೈಡ್. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು. ನಮಸ್ಕಾರ.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
2: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KL ಈ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಖೇತ್ ಬಚಾವ್ ಅಭಿಯಾನ ಹಾಗೂ ಮುಂಗಾರು ಬಿತ್ತನೆ ಕುರಿತು ವಿಶೇಷ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ ಬೆಳಗಾವಿಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೂಳೇಕರ್ ಅವರು ಹಾಗೂ ಅವರೊಂದಿಗೆ ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞ ಶ್ರೀ ಚಿದಂಬರ್ ಹೂಗಾರ್ ಅವರು. ಕಾರ್ಯಕ್ರಮದಲ್ಲಿ ಇವರಿಗೆ ಸ್ವಾಗತಿಸೋಣ. ನಮಸ್ಕಾರ.
1: ನಮಸ್ಕಾರ ಇವರು. ನಮಸ್ಕಾರ
0: ಸರ್. ಇವತ್ತಿನ ಕಾರ್ಯಕ್ರಮದ ವಿಷಯದ ಕುರಿತು ಖೇತ್ ಬಚಾವ್ ಅಭಿಯಾನ, ಅಲ್ಲಿಂದ ಪ್ರಾರಂಭ ಮಾಡೋಣ. ಇದು ಪ್ರಾರಂಭ ಯಾವಾಗಾಯಿತು?
1: ಎಲ್ಲರಿಗೂ ನಮಸ್ಕಾರ. ಇವತ್ತು ಕೃಷಿ ಇಲಾಖೆ ಮತ್ತು KLE ವೇಣುಧ್ವನಿ ಮುಖಾಂತರ ಇವತ್ತು ರೈತ ಬಾಂಧವರಿಗೆ ವಿಶೇಷವಾದಂತಹ ಸಲಹೆ ಕೊಡಲಿಕ್ಕೆ ಇವತ್ತೊಂದು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಮೊಟ್ಟ ಮೊದಲಿಗೆ ನಾನು ಎಲ್ಲ ರೈತ ಬಾಂಧವರ ಪರವಾಗಿ ಮತ್ತು ಕೃಷಿ ಇಲಾಖೆಯ ಪರವಾಗಿ ವೇಣುಧ್ವನಿ ಎಲ್ಲ ಅಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇವತ್ತು ತಾವು ಕೇಳಿದ್ದು ಖೇತ್ ಬಚಾವೋ ಬಗ್ಗೆ ತಾವು ಕೇಳಿದ್ರಿ. ಈ ಖೇತ್ ಬಚಾವೋ ಆಂದೋಲನ ಅಂತಕ್ಕಂಥ ವಿನೂತನ ಒಂದು ಕಾರ್ಯಕ್ರಮ ಭಾರತ ಸರ್ಕಾರದ ಕೃಷಿ ಸಚಿವಾಲಯದಿಂದ ಮತ್ತು ನಮ್ಮ ಕೇಂದ್ರ ಕಚೇರಿಯ ಕೃಷಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಕೃಷಿ ಸಚಿವರು ಅವರ ಸೂಚನೆ ಮೇರೆಗೆ ಇವತ್ತು ಇಡೀ ದೇಶಾದ್ಯಂತ ಖೇತ್ ಬಚಾವೋ ಆಂದೋಲನ ಅಂತ ನಾವು ಪ್ರಾರಂಭ ಮಾಡಿದ್ದೀವಿ. ಕೃಷಿ ಇಲಾಖೆಯ ನೇತೃತ್ವದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ಮತ್ತು ನಮ್ಮ ಯೂನಿವರ್ಸಿಟಿ ಎಲ್ಲ ಸೈಂಟಿಸ್ಟ್ಸು ಎಲ್ಲ ಕೂಡಿ ಒಂದು ತಿಂಗಳ ಪರ್ಯಂತ June 1 to June 30 ಬೆಳಗಾವಿ ಜಿಲ್ಲೆಯ ಒಳಗೆ ಎಲ್ಲ ಗ್ರಾಮ ಪಂಚಾಯಿತಿಗಳು ಮತ್ತು ಎಲ್ಲ ದೊಡ್ಡ ದೊಡ್ಡ ಹಳ್ಳಿಗಳಲ್ಲಿ ನಾವೇ ವಿಜ್ಞಾನಿಗಳು ಅಧಿಕಾರಿಗಳು ಸ್ವತಃ ಹಳ್ಳಿಗೆ ಹೋಗಿ ಇವತ್ತು ಖೇತ್ ಬಚಾವೋ ಆಂದೋಲನದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಇವತ್ತಿನ ದಿವಸ ಏನಾಗಿದೆ, ಕ್ರಮೇಣ ಈ ಭೂಮಿಯ ಫಲವತ್ತತೆ ನಾವು ಕಳ್ಕೊತಾ ಇದ್ದೀವಿ. ಭೂಮಿ ತಾಯಿ ಇವತ್ತು ಆಕೆ ಆರೋಗ್ಯ ಕಡಿಮೆ ಆಕೋತ್ ಹೊಂಟದ. ಇವತ್ತಿನ ದಿವಸ ನಾವು ಒಂದು ಸನ್ನಿವೇಶ ನೋಡ್ತಾ ಇದ್ದೀವಿ, ಅವರ್ ಸಾಯಿಲ್ ಈಸ್ ಇನ್ ಕೋಮಾ, ಆ ಸ್ಟೇಜಿಗೆ ನಾವು ಬಂದಿದ್ದೆವು. ಹಾಗಾಗಿ ಹೇಗೇನೆ ನಾವು ರಾಸಾಯನಿಕ ಗೊಬ್ಬರಗಳ ಬಳಕೆ, ಅತಿಯಾದ ಕ್ರಿಮಿನಾಶಕಗಳ ಬಳಕೆ ಮಾಡಿಕೊಂಡು ನಾವು ಭೂಮಿ ತಾಯಿಯನ್ನು ಕಳ್ಕೋತೇವೆ ಅನ್ನತಕ್ಕಂಥ ಆತಂಕದಲ್ಲಿರೋದ್ರಿಂದ ಇವತ್ತು ಸರ್ಕಾರದ ವತಿಯಿಂದ ಕೃಷಿ ಇಲಾಖೆ ನೇತೃತ್ವದಲ್ಲಿ ಅಭಿಯಾನ ರೂಪದಲ್ಲಿ ಮಾಡ್ತಾ ಇದ್ದೇವೆ. ಆಲ್ರೆಡಿ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದ್ದೇವೆ. ಪ್ರತಿಯೊಂದು ಒಂದು 12 ಕಾರ್ಯಕ್ರಮ ನಮ್ಮ ಜಿಲ್ಲೆ ಒಳಗಾಗ್ತಾ ಇದ್ದಾವೆ. ಪ್ರತಿ ಕಾರ್ಯಕ್ರಮಕ್ಕೆ ಒಂದು 200-300 ರೈತರು ಕೂಡ್ತಾ ಇದ್ದಾರೆ. ಅವರಿಗೆ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದ್ರೆ ಮಣ್ಣಿನ ಆರೋಗ್ಯದ ಬಗ್ಗೆ ಹೇಳ್ತಾ ಇದ್ದೀವಿ, ಮಣ್ಣಿನ ಆರೋಗ್ಯ ಚೀಟಿ ಬಗ್ಗೆ ಹೇಳ್ತಾ ಇದ್ದೀವಿ, ರಾಸಾಯನಿಕ ಗೊಬ್ಬರಗಳ ಸಮತೋಲನ ಬಳಕೆ ಯಾವ ರೀತಿ ಮಾಡಬೇಕು, ಆಮೇಲೆ ಜೈವಿಕ ಗೊಬ್ಬರಗಳ ಬಳಕೆ ಯಾವ ರೀತಿ ಮಾಡಬೇಕು, ಹಸಿರುಳು ಗೊಬ್ಬರಗಳನ್ನ ಯಾವ ರೀತಿ ಬಳಸಬೇಕು ಅಂತಕ್ಕಂಥದ್ದನ್ನು ಹೇಳಿ ಪ್ರತಿ ವರ್ಷಕ್ಕೆ ಸ್ವಲ್ಪ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡ್ಕೋತ ಹೋಗ್ರಿ ಅಂತಕ್ಕಂಥ ಅರಿವು ಮೂಡಿಸ್ತಾ ಇದ್ದೇವೆ. ಅದರ ಜೊತೆಗೇನೆ ಸಾವಯವ ಕೃಷಿಗೆ ಮತ್ತು ನೈಸರ್ಗಿಕ ಕೃಷಿಗೆ ಒತ್ತು ಕೊಡಲಿಕ್ಕೆ ಈ ಒಂದು ಅಭಿಯಾನ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ.
0: ಸಾಯಿಲ್ ಇಸ್ ಇನ್ ಕೋಮಾ ಅಂತ ಹೇಳಿದ್ರೆ ಅಲ್ಲಿ ಒಂದು ಬಹಳ ಒಂದು ಇಂಪಾರ್ಟೆಂಟ್ ಆದ ಒಂದು ಲೈನ್ ಅದು. ಅದು ನೋಡಿದ್ರೇ ಒಂಥರ ಈ ಅಭಿಯಾನ ಅದಕ್ಕೆ ಬಹಳ ಮುಖ್ಯ ಆಗುತ್ತೆ. ಅಂತ ಸಂದರ್ಭದಲ್ಲಿ ರೈತರ ಭೂಮಿ ರಕ್ಷಿಸಲು ಈ ಅಭಿಯಾನ ಯಾವ ರೀತಿ ಲಾಭ ಕೊಡುತ್ತೆ ಅದ್ರ ಬಗ್ಗೆ ಸ್ವಲ್ಪ
1: ರೈತರಿಗೆ ಅಂದ್ರೆ ಹೆಂಗೆ, ಈಗ ರೈತರು ನೀರಾವರಿ ಪ್ರದೇಶದೊಳಗೆ ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರ ಹಾಕ್ತಾರೆ, ಯೂರಿಯಾ DAP ಪೊಟ್ಯಾಶ ಎಷ್ಟು ಹಾಕ್ಬೇಕಲ್ಲ ಅಷ್ಟು ಹಾಕೋದಲ್ಲ, ಹೆಚ್ಚಿನ ಪ್ರಮಾಣದಲ್ಲಿ ನೀರಾವರಿ ಭಾಗದಾಗ ಬಳಸ್ತಾ ಇದ್ದಾರೆ. ಆ ಭಾಗದಲ್ಲಿ ನಾವು ಅವೇರ್ನೆಸ್ ಮಾಡಿದೀವಿ ಅಂದ್ರೆ ಸುಮ್ಸುಮ್ಮನೆ ಖರ್ಚು ಮಾಡ್ತಾರೆ, ಖರ್ಚು ಹೆಚ್ಚಾಗುತ್ತೆ ಹೊರತಾಗಿ ಬೆಳೆ ಹೆಚ್ಚಬಾರ್ದಲ್ಲ. ಹೆಚ್ಚು ಗೊಬ್ಬರ ಹಾಕಿದ್ರೆ ಒಂದು ರೈತ ಬಾಂಧವರು ಇವತ್ತು ತಿಳ್ಕೋಬೇಕು, ಹೆಚ್ಚು ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಹೆಚ್ಚು ಇಳುವರಿ ಬರ್ತದೆ ಅಂತಕ್ಕಂಥ ಸುಳ್ಳದು, ಅದಕ್ಕೆ ಸಾಧ್ಯ ಇಲ್ಲ. ಖರ್ಚು ಹೆಚ್ಚಾಗುತ್ತೆ ವಿನಃ ಇಳುವರಿ ಹೆಚ್ಚಬಾರ್ದಲ್ಲ. ಆಮೇಲೆ ಏನಾಗುತ್ತೆ, ಭೂಮಿಯ ಆರೋಗ್ಯ ಕೂಡ ಕೆಡ್ಕೋತ ಹೋಗುತ್ತೆ. ಪ್ರತಿಯೊಂದು ಬೆಳೆಗೆ ನಾವು ವೈಜ್ಞಾನಿಕವಾಗಿ ಶಿಫಾರಸು ಮಾಡಿದೆವು, ಪ್ರತಿಯೊಂದು ಬೆಳೆಗೆ ವೈಜ್ಞಾನಿಕವಾಗಿ ರಾಸಾಯನಿಕ ಗೊಬ್ಬರಗಳ ಶಿಫಾರಸಿದೆ. ಇವತ್ತು ಇಷ್ಟು ಸಾರಜನಕ, ಇಷ್ಟು ರಂಜಕ, ಇಷ್ಟು ಪೊಟ್ಯಾಸ್ ಹಾಕ್ಬೇಕು, ಇಷ್ಟು ಲಘು ಪೋಷಕಾಂಶ ಹಾಕ್ಬೇಕು, ಆಮೇಲೆ ಇಷ್ಟು ಚಕ್ಕಡಿ ಕೊಟ್ಟಿಗೆ ಗೊಬ್ಬರ ಅಂತ ಬರೆದಿದ್ದು. ನಮ್ಮಲ್ಲಿ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅಂತ ಐತಿ, ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ನಾವು ಒಂದು ವೈಜ್ಞಾನಿಕ ತಳಹದಿ ಮೇಲೆ ಹೇಳ್ತಾ ಇದ್ದೀವಿ, ಅಷ್ಟೇ ಹಾಕ್ಬೇಕು ಅವರು. ಸೊ ಅದರ ಬಗ್ಗೆ ಇದ್ರಾಗ ಒತ್ತು ಕೊಡ್ತಾ ಇದ್ದೀವಿ. ಆಮೇಲೆ ರಾಸಾಯನಿಕ ಗೊಬ್ಬರದ ಭರಾಟೆ ಒಳಗೆ ರೈತರು ಇವತ್ತಿನ ದಿವಸ ಆರ್ಗ್ಯಾನಿಕ್ ಫಾರ್ಮಿಂಗ್ ಏನಿದೆ ಅಲ್ಲ, ಸಾವಯವ ಕೃಷಿ, ಆಮೇಲೆ ಹಸಿರೆಲೆ ಗೊಬ್ಬರ, ಈ ಬಯೋ ಫರ್ಟಿಲೈಸರ್ ಮರ್ತೇ ಬಿಟ್ಟಾರ. ಕಡಿಮೆ ಖರ್ಚು ಮಾಡ್ಬೇಕು, ಅದಕ್ಕೆ 100 ರೂಪಾಯಿ ಖರ್ಚು ಮಾಡ್ಬೇಕು ಅಷ್ಟೇ. ಅದು ಒಂದು 100 ರೂಪಾಯಿ ಖರ್ಚು ಮಾಡಿದ್ರೆ 2,000 ರೂಪಾಯಿ ಅವಂಗೆ ಹೆಚ್ಚುವರಿ ಆದಾಯ ಬರ್ತಾ ಇದೆ. ಆ ಒಂದು ಪಾಯಿಂಟಿಗೆ ನಾವು ಒತ್ತು ಕೊಟ್ಟು ಈ ಖೇತ್ ಬಚಾವ್ ಆಂದೋಲನದಲ್ಲಿ ಹೇಳ್ತಾ ಇದ್ದೀವಿ. ರಾಸಾಯನಿಕ ಗೊಬ್ಬರದ ಬಳಕೆ ಕ್ರಮೇಣ ಕಡಿಮೆ ಮಾಡಬೇಕಾಗಿದೆ. ಆಮೇಲೆ ನೋಡಿ, ಯೂರಿಯಾ ಗೊಬ್ಬರ DAP ಮತ್ತು ಪೊಟ್ಯಾಸ್, ಯೂರಿಯಾದಲ್ಲಿ ಸಾರಜನಕ ಇರ್ತದೆ, DAP ಒಳಗೆ ರಂಜಕ ಇರ್ತದೆ, ಇನ್ನೊಂದು ಫಾಸ್ಫರಸ್. ಈ ಮೂರೇ ಗೊಬ್ಬರ ರೈತರಿಗೆ ಗೊತ್ತಿರೋದು, ಇವು ಮೂರೇ ನ್ಯೂಟ್ರಿಯಂಟ್ಸ್ ಕೊಡ್ತಾ ಇದ್ದಾರೆ ಅವರು. ಒಂದು ಬೆಳೆ ಹೊಲಸಾಗಿ ಬೆಳಿಬೇಕಾಗಿತ್ತು ಅಂದ್ರೆ 16 ಪೋಷಕಾಂಶಗಳು ಬೇಕಾಗಿತ್ತು. ಹದಿನಾರು ತರ ಪೋಷಕಾಂಶಗಳ ಹಾಕಬೇಕಾಯ್ತಂದ್ರೆ ಹದಿನಾರು ತರ ಗೊಬ್ಬರ ಹಾಕಬೇಕು. ಈ ಹದಿನಾರು ಪೋಷಕಾಂಶಗಳು ಒಂದರಾಗೇ ಇರ್ತಾವ, ಎದುರಾಗಿರ್ತಾವ ಅಂದ್ರೆ ಸಾವಯವ ಪದಾರ್ಥ ಆಗಿರ್ತಾವ. ಒಂದು ಹಾಕಿಬಿಟ್ರೆ ಸಾಕು, ಸಗಣಿ ಗೊಬ್ಬರ ಎರಳು ಗೊಬ್ಬರ ಹಾಕಿದ್ರೆ ಸಾಕು, ಎಲ್ಲ ಸಿಗ್ತಾವ ಅದರಾಗ. ಮತ್ತೆ ರೈತರು ಮಾಡಬೇಕು ಬೇಡ. ಹಾಂ, ಅದಕ್ಕಾಗಿ ಈ ರಾಸಾಯನಿಕ ಗೊಬ್ಬರ ನಾವೇನು ಇಮಿಡಿಯೇಟ್ಲಿ ರಾಸಾಯನಿಕ ಕೃಷಿ ಬಿಡತ್ತೆ ಹೇಳ್ತಾ ಇಲ್ಲ. ಕ್ರಮೇಣ ಒಂದನೇ ವರ್ಷ 25% ಕಡಿಮೆ ಮಾಡಿರಪ್ಪ, ಎರಡನೇ ವರ್ಷ ಒಂದು 30-40% ಕಡಿಮೆ ಮಾಡಿರಿ, ಮೂರನೇ ವರ್ಷ ಅಷ್ಟು ಕಡಿಮೆ ಮಾಡಿರಿ, ಒಂದು 5 ವರ್ಷ ಕಡಿಮೆ ಮಾಡ್ಕೋತ ಕಡಿಮೆ ಮಾಡ್ಕೋತ ಹೋದ್ರೆ ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡಬೇಕು, ಈ ಕಡೆ ಸಾವಯವ ಪದಾರ್ಥಗಳನ್ನು ಹೆಚ್ಚು ಮಾಡ್ಕೋತ ಹೋಗ್ಬೇಕು. ಅವಾಗ ಬ್ಯಾಲೆನ್ಸ್ ಆಗಿ ಭೂಮಿಯ ತಾಯಿ ಕೂಡ ಉಳಿತಾಳ, ಭೂಮಿಯ ಫಲವತ್ತತೆ ಕೂಡ ಉಳಿತದ. ಆಮೇಲೆ ಆರ್ಗ್ಯಾನಿಕ್ ಕಾರ್ಬನ್ ಅಂತಿದೆ ಈ ಭೂಮಿ ಒಳಗ್ರಿ, ಸಾವಯವ ಇಂಗಾಲದ ಪದಾರ್ಥ ಅದು 0.6 ಮೇಲೆ ಇರಬೇಕು. ವೈಜ್ಞಾನಿಕವಾಗಿ 0.6 ಮೇಲೆ ಇದ್ರೆ ಚೆನ್ನ ಒಳ್ಳೆ ಒಳ್ಳೆ ಭೂಮಿ ಅಂತ ಹೇಳ್ತಿರ್ತೀವಿ. ಈ ಫಾರೆಸ್ಟ್ನಾಗ ನೀವು ಹೋದ್ರೆ 1 ಇರ್ತದೆ ಆರ್ಗ್ಯಾನಿಕ್ ಕಾರ್ಬನ್, ಯಾಕಂದ್ರೆ ಅಷ್ಟೆಲ್ಲ ಇಲ್ಲಿ ಸಾವಯವ ಪದಾರ್ಥಗಳಿರ್ತದೆ, ರಾಸಾಯನಿಕ ಗೊಬ್ಬರ ಇರೋದಿಲ್ಲ. ಈ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಆತಂಕಕಾರಿ ಏನಪ್ಪ ಅಂತಂದ್ರೆ 0.3, 0.35, 0.4, 0.45, 0.55, 0.6 ಮಟ್ಟ ಅದಾವೆ ನಮ್ಮ ಜಿಲ್ಲೆ ಒಳಗನೆ. 0.3 ಅಂದ್ರೆ ಏನರ್ಥ, 0.3 ಅಂದ್ರೆ ಭಾರಿ ಇದು ಒಳ್ಳೆ ಭೂಮಿ ಅಲ್ಲ, ಫಲವತ್ತಾದ ಭೂಮಿ ಅಲ್ಲ, ಅದು ಅದರಾಗ ಸತ್ವ ಇಲ್ಲ ಅಂತಕ್ಕಂಥದ್ದು ನಮ್ಗೆ ಅರ್ಥ ಅರಿವಾಗುತ್ತೆ. ಅದಕ್ಕೆ ರೈತ ಬಾಂಧವರು ಎಚ್ಚೆತ್ಕೋಬೇಕಾಯ್ತಿ, ಮತ್ತೆ ಎಚ್ಚೆತ್ಕೊಂಡು ನಮ್ಮ ಭೂಮಿಯನ್ನು ಉಳಿಸಿ ಪರಿಸರವನ್ನು ಉಳಿಸಿ ಚೆನ್ನಾಗಿ ಕೃಷಿ ಮಾಡ್ಬೋದು. ಇವತ್ತು ವೈಜ್ಞಾನಿಕವಾಗಿ ಮಾಡಬೇಕಾಗೈತೆ. ಅದಕ್ಕಾಗಿ ಆ ವೈಜ್ಞಾನಿಕ ಕೃಷಿಗೆ ಈ ಒಂದು ಖೇತ್ ಬಚಾವ್ ಆಂದೋಲನಕ್ಕೆ ನಾವು ಒತ್ತು ಕೊಡ್ತಾ ಇದ್ದೇವೆ.
2: ಅಂತ ಸಂದರ್ಭದಲ್ಲಿ ಪ್ರಶ್ನೆ ಬರುತ್ತೆ, ರೈತರು ಎಷ್ಟು ಅವೇರ್ ಆಗಿದ್ದಾರೆ ಈ ಒಂದು ಅಭಿಯಾನದ ಕುರಿತು? ಅವೇರ್ ಅಷ್ಟೇ ಇಲ್ಲ, ಅದನ್ನ ಅಳವಡಿಸ್ಕೊಳ್ತಾ ಇದ್ದಾರೆ ಎಷ್ಟು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಅಳವಡಿಸ್ಕೊತಾರೆ ರೈತರು ಸಾಕಷ್ಟು. ರೈತರು ಈ ನಾವೇನು ಸಲಹೆ ಕೊಟ್ಟಿದ್ದೀವಲ್ಲ, ಸಾಕಷ್ಟು ರೈತರು ನಮ್ಮಲ್ಲಿ, ನಾವು ಕೂಡ ನಾನು ಕೂಡ ಹಳ್ಳಿ ಹಳ್ಳಿಗಳಲ್ಲಿ ಹೋಗ್ತಿರ್ತೀನಲ್ಲ, ಎಲ್ಲ ಸಭೆ ಸಮಾರಂಭಗಳಲ್ಲಿ ರೈತರ ತರಬೇತಿಗಳು ಹೋಗ್ತಿರ್ತೀನಲ್ಲ, ಅಲ್ಲಿ ಅವೇರ್ನೆಸ್ ಭಾಳ ಇದೆ ನಮ್ಮಲ್ಲಿ. ನಮ್ಮ ರೈತರು ಬೇರೆ ಜಿಲ್ಲೆಗೆ ಕಂಪೇರ್ ಮಾಡಿದ್ರೆ ಬೆಳಗಾವಿ ಜಿಲ್ಲಾ ರೈತರು ಅರ್ಲಿ ಅಡಾಪ್ಟರ್ಸ್. ಅಂದ್ರೆ ಏನು, ಒಂದು ತಂತ್ರಜ್ಞಾನ, ಹೊಸ ತಂತ್ರಜ್ಞಾನ ಅಲ್ಲಿ ಬಂತು ಅಂತಂದ್ರೆ ಅವ್ರು ಇಮಿಡಿಯೇಟ್ಲಿ ಆ ತಂತ್ರಜ್ಞಾನವನ್ನು ಅಳವಡಿಸ್ಕೋತಾರೆ. ದೇ ಆರ್ ಕಾಲ್ಡ್ ಆಸ್ ಅರ್ಲಿ ಅಡಾಪ್ಟರ್ಸ್. ನಮ್ಮಲ್ಲಿ ಚಿಕ್ಕೋಡಿ ಭಾಗ, ನಿಪ್ಪಾಣಿ ಭಾಗ, ಈ ಕಡೆ ಹುಕ್ಕೇರಿ, ಅಥಣಿ, ರಾಯಬಾಗ, ಗೋಕಾಕ, ಈ ಕಡೆ ಭಾರಿ ಪ್ರೋಗ್ರೆಸಿವ್ ಫಾರ್ಮರ್ಸ್ ರೀ. ನಮ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇಲಾಖೆ ಜೊತೆ ಒಳ್ಳೆ ಸಂಪರ್ಕ ಇಟ್ಕೊಂಡಿದ್ದಾರೆ, ವಿಜ್ಞಾನಿಗಳ ಜೊತೆ ಕೂಡ ಒಳ್ಳೆ ಸಂಪರ್ಕ ಇಟ್ಕೊಂಡು ಅವರು ಕೃಷಿ ಮಾಡ್ತಾ ಇದ್ದಾರೆ.
2: ಸರ್, ಅರ್ಲಿ ಅಡಾಪ್ಟರ್ಸ್ ಅಂತ ತಾವು ಹೇಳಿದ್ರಿ, ಯಾವೆಲ್ಲ ವಿಷಯಗಳನ್ನು ಅಡಾಪ್ಟ್ ಮಾಡಿಕೊಂಡು ಆ್ಯಂಡ್ ಆ ಒಂದು ಪರ್ಸೆಂಟ್ ಬಗ್ಗೆನೂ ತಾವು ತಿಳಿಸಿದ್ರಿ. ಫಸ್ಟ್ ಇಯರ್ 25%, ಆಮೇಲೆ ಹಾಗೆ ಹಾಗೆ ಬೆಳ್ಕೋತ 5 ಇಯರ್ಸ್, ಈಗ ಎಲ್ಲಿವರೆಗೆ ಬಂದಿದೆ ಸ್ಟಾಟಿಸ್ಟಿಕಲಿ ಹೇಳ್ಬೋದಾ ಸ್ವಲ್ಪ?
1: ಈಗ ಅವೇರ್ನೆಸ್ ಬಂದಿದೆ, ಹಂಗೆ ಹಂಗೆ ನಮ್ಮಲ್ಲಿ ನೋಡ್ರಿ, ಕ್ರಮೇಣ ಸಾವಯವ ಕೃಷಿ ಕ್ಷೇತ್ರ ಹೆಚ್ಚಾಗ್ತಾ ಇದೆ ನಮ್ಮಲ್ಲಿ. ಆಮೇಲೆ ಪಬ್ಲಿಕಲ್ಲಿ ಕೂಡ ಹೆಲ್ತ್ ಬಗ್ಗೆ ಅವೇರ್ನೆಸ್ ಬಂದಿದೆ, ಹೆಲ್ತ್ ಅವೇರ್ನೆಸ್ ಪಬ್ಲಿಕಲ್ಲಿ ಬಂದಿದೆ. ಅವರು ಕೂಡ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಕೇಳ್ತಾ ಇದ್ದಾರೆ, ಆರ್ಗ್ಯಾನಿಕ್ ಬೆಲ್ಲ, ಆರ್ಗ್ಯಾನಿಕ್ ಮಿಲೆಟ್ಸು, ಆರ್ಗ್ಯಾನಿಕ್ ದಾಲು, ಇವೆಲ್ಲ ಆರ್ಗ್ಯಾನಿಕ್ ಇದು ನಮ್ಮ ಎಣ್ಣೆ ಪದಾರ್ಥಗಳನ್ನು ಚೆನ್ನಾಗಿ ನಾವು ಘಾಣದ ಎಣ್ಣೆ, ರಿಫೈನ್ಡ್ ಆಯಿಲ್ ಅಲ್ಲ. ಹಂಗಾಗಿ ಗ್ರಾಹಕರಲ್ಲಿ ಕೂಡ ಹೆಲ್ತ್ ಬಗ್ಗೆ ಅವೇರ್ನೆಸ್ ಬಂದಿದೆ, ರೈತರಲ್ಲಿ ಕೂಡ ಈ ಪದಾರ್ಥಗಳ ಬಗ್ಗೆ, ಆಮೇಲೆ ಅವ್ರ ರೇಟ್ ಕೂಡ ಚೆನ್ನಾಗಿ ಸಿಗ್ತಾ ಇದೆ. ಕೆಲವು ರೈತರು ನಮ್ಮಲ್ಲಿ ಆರ್ಗ್ಯಾನಿಕ್ ಫಾರ್ಮರ್ಸ್ ಅದಾರೆ ಬೆಳಗಾವಿ ಜಿಲ್ಲೆ ಒಳಗೆ, ಅವ್ರ ಪ್ರಾಡಕ್ಟ್ಸ್ಗಳನ್ನು ಅವರೇ ಮಾರ್ತಾರೆ, ಅವ್ರ ಗಿರಾಕಿ ಫಿಕ್ಸ್ ಅದಾವ. ಹಾಂ, ಸಿಗ್ತಾ ಇಲ್ಲ ಅಷ್ಟು ಕ್ವಾಂಟಿಟಿ. ಆ ರೀತಿ ಇದೆ, ಗ್ರಾಹಕರಲ್ಲಿ ಕೂಡ ಅವೇರ್ನೆಸ್ ಬಂದಿದೆ, ರೈತರಲ್ಲೂ ಕೂಡ ಅವೇರ್ನೆಸ್ ಬಂದಿದೆ. ಕ್ರಮೇಣ ಡೈಲಿ ಡೈಲಿ ವರ್ಷ ವರ್ಷ ಆರ್ಗ್ಯಾನಿಕ್ ಕ್ಷೇತ್ರವನ್ನು ನಾವು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಿಂದಿನ ವರ್ಷ 25-26 ಸಾಲಿನಾಗ ಬೆಳಗಾವಿ ಜಿಲ್ಲೆ ಒಳಗೆ 6875 ಎಕರೆ ಒಳಗೆ ನ್ಯಾಚುರಲ್ ಫಾರ್ಮಿಂಗ್ ಮಾಡಿಸಿದ್ವಿ, ನೈಸರ್ಗಿಕ ಕೃಷಿ, ಒಂದು ಕಾಳ ಸಹಿತ ರಾಸಾಯನಿಕ ಗೊಬ್ಬರ ಹಾಕಂಗಿಲ್ಲ. ಅದು ಕೂಡ ನಾವು ಅಭಿಯಾನ ಮುಂದುವರಿಸಿದ್ದೇವೆ. ಕ್ರಮೇಣ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ರೈತರಲ್ಲಿ ಅವೇರ್ನೆಸ್ ಬರ್ತಾ ಇದೆ, ಏರಿಯಾ ಕೂಡ ಹೆಚ್ಚಾಗ್ತದೆ.
2: ಸ್ನೇಹಿತರೆ, ನೀವು ಕೇಳ್ತಾ ಇದ್ರಾ ಖೇತ್ ಬಚಾವ್ ಅಭಿಯಾನ ಹಾಗೂ ಮುಂಗಾರು ಬಿತ್ತನೆ ಕುರಿತು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಬೆಳಗಾವಿಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕುಳಿಕರ್ ಅವರು, ಹಾಗೂ ಅವರೊಂದಿಗೆ ಸಹಾಯಕ ಕೃಷಿ ನಿರ್ದೇಶಕರು, ವಿಷಯ ತಜ್ಞ, ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಬೆಳಗಾವಿಯ ಶ್ರೀ ಚಿದಂಬರ್ ಹುಗ್ಗಾರ್ ಅವರು. ಸರ್, ಈಗ ಅಭಿಯಾನದ ಬಗ್ಗೆ ನಾವು ಮಾತನಾಡಿದ್ವಿ, ಉದ್ದೇಶ, ಚಟುವಟಿಕೆ, ಅದೆಲ್ಲ. ತದನಂತರ ಈಗ ಬಹಳ ಮುಖ್ಯವಾಗಿ ಮುಂಗಾರು ಹಂಗಾಮಿನ ಕೃಷಿ ಪರಿಕರಗಳ ವ್ಯವಸ್ಥೆ ಬಗ್ಗೆ ರೈತರಿಗೆ ಏನು ಹೇಳಿಕ್ ಇಷ್ಟಪಡ್ತೀರಾ?
1: ಈ ವರ್ಷ ನಮ್ಮ ಬೆಳಗಾವಿ ಜಿಲ್ಲೆ ಒಳಗೆ ಪೂರ್ವ ಮುಂಗಾರು ಮಳೆಗಳು ಅಂದ್ರೆ ಮಾರ್ಚು, ಏಪ್ರಿಲು ಮತ್ತು ಮೇ ತಿಂಗಳಲ್ಲಿ ಏನು ಮಳೆ ಆಗುತ್ತೆ ಅದಕ್ಕೆ ಪೂರ್ವ ಮುಂಗಾರು ಮಳೆ ಅಂತಂತೇವೆ. ಅದಕ್ಕೆ ಪೂರ್ವ ಮುಂಗಾರು ಮಳೆ ನಮ್ಮಲ್ಲಿ ಎಷ್ಟು ಆಗಬೇಕಾಗಿತ್ತು ಅದಕ್ಕಿಂತ ಹೆಚ್ಚಿನಾಗಿ ಆಗಿದೆ. ಅದಕ್ಕೆ ಏನಾಗಿದೆ ರೈತರಿಗೆ ಅಂದ್ರೆ ಅದು ಆ ಮಳೆಯಿಂದ ಭೂಮಿ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ರೈತರಿಗೆ ಅನುಕೂಲ ಆಯಿತು. ತದನಂತರ ನಾವು ಇಲಾಖೆಯಿಂದ ಒಳ್ಳೆ ಗುಣಮಟ್ಟದ ಬೀಜ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಗುಣಮಟ್ಟದ ಬೀಜ ರೈತರಿಗೆ, ಸೋಯಾಬೀನ್ ಆಗಿರ್ಬೋದು, ಹೆಸರಾಗಿರ್ಬೋದು, ಉದ್ದಾಗಿರ್ಬೋದು, ಆಮೇಲೆ ತೊಗರಿ ಆಗಿರ್ಬೋದು, ಇವೆಲ್ಲ ಇಲಾಖೆಯಿಂದ ರಿಯಾಯಿತಿ ದರಗಳು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೆವು. ಬೆಳಗಾವಿ ಜಿಲ್ಲೆ ಒಳಗೆ 35 ರೈತ ಸಂಪರ್ಕ ಕೇಂದ್ರಗಳು, ಆಮೇಲೆ ಇನ್ನು ಉಳಿದ 139 ಹೆಚ್ಚುವರಿ ಕೇಂದ್ರಗಳ ಸುಮಾರು 174 ಕೇಂದ್ರಗಳಲ್ಲಿ ಸಾಕಷ್ಟು ಇವತ್ತಿನ ದಿವಸ 40,000 ಕ್ವಿಂಟಲ್ ದಾಸ್ತಾನು ಮಾಡಿದೆವು. ಅದರ ಪೈಕಿ 23,000 ಕ್ವಿಂಟಲ್ ಆಲ್ರೆಡಿ ವಿತರಣೆ ಮಾಡಿದೆವು. ಇನ್ನು 17,000-18,000 ನಮ್ಮಲ್ಲಿ ದಾಸ್ತಾನು ಇದೆ. ಬೀಜದ ವಿತರಣೆ ಬಹಳ ಸಮರ್ಪಕವಾಗಿ ಬೆಳಗಾವಿ ಜಿಲ್ಲೆ ಒಳಗೆ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಬೆಳಗಾವಿ ಜಿಲ್ಲೆ ಒಳಗೆ ಬೀಜದ ಕೊರತೆ ಆಗುವುದಿಲ್ಲ.
2: ಸರ್, ಈಗ ಇಲಾಖೆ ಕೃಷಿ ಇಲಾಖೆಯಿಂದ ರೈತರಿಗೆ ಯಾವೆಲ್ಲ ಯೋಜನೆಗಳು ಲಭ್ಯ, ಅದ್ರ ಬಗ್ಗೆ ಸ್ವಲ್ಪ.
1: ಕೃಷಿ ಇಲಾಖೆಯಿಂದ ನೋಡ್ರಿ, ಕೃಷಿ ಇಲಾಖೆಯಿಂದ ಇವತ್ತು ರೈತರಿಗೆ ಏನು ಬೇಕಲ್ಲ ಎಲ್ಲ ನಮ್ಮಲ್ಲಿ ಸಿಗ್ತದೆ. ನನ್ನ ಪ್ರಕಾರ ಇವತ್ತು ರೈತರಿಗೆ ಏನು ಬೇಕಾಗಿದೆ ಅದೆಲ್ಲ ಸಿಗ್ತದೆ. ಬಟ್ ಎಷ್ಟು ಎಲ್ಲ ರೈತರಿಗೆ ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಅನುದಾನ ಇತಿಮಿತಿ ಒಳಗೆ ಮಾರ್ಗಸೂಚಿಗಳ ಪ್ರಕಾರ ಕೊಡ್ತಾ ಇರ್ತೀವಿ. ಒಂದು ಏನಪ್ಪ ಅಂದ್ರೆ, ಭೂಮಿ ಬಿತ್ತುಕ್ಕಿಂತ ಮೊದಲು ರೈತರಿಗೆ ಏನು ಬೇಕು, ಬಿತ್ತುಕ್ಕಿಂತ ಮೊದಲು ಏನು ಬೇಕು ರೈತರಿಗೆ, ಭೂಮಿ ಸಿದ್ಧತೆಗಳಿಗೆ ಸಲಕರಣೆ ಬೇಕು. ನೇಗಿಲ ಬೇಕು, ಪವರ್ ಟಿಲ್ಲರ್ ಬೇಕು, ರೋಟೋವೇಟರ್ ಬೇಕು, ಸಣ್ಣ ಟ್ರ್ಯಾಕ್ಟರ್ ಬೇಕು, ಇವೆಲ್ಲ ಕೊಡ್ತಾ ಇದ್ದೀವಿ. ಬಿತ್ತು ಕಾಲಕ್ಕೆ ಏನು ಬೇಕ್ರಿ, ಬೀಜ. ಬೀಜ ಗುಣಮಟ್ಟದ ಬೀಜ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಆ ಬೀಜೋಪಚಾರ ಮಾಡಲಿಕ್ಕೆ ಏನು ಬೇಕು ಅದು ಕೂಡ ಕೊಡ್ತಾ ಇದ್ದೇವೆ. ಆಮೇಲೆ ಬಿತ್ತುವ ಕೂರಿಗೆ ಬಿತ್ತು ಕೂರಿಗೆ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಆಮೇಲೆ ಬೆಳೆ ಒಂದು 15 ದಿವಸ, 1 ತಿಂಗಳ, 1.5 ತಿಂಗಳ ಬೆಳೆ ಬಂತಂದ್ರೆ ಅದಕ್ಕೆ ರೋಗ ಕೀಡಿ ಬರ್ತಾವೆ, ಅದಕ್ಕೆ ಔಷಧಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಔಷಧಿ ಹೊಡಿತಕ್ಕಂಥ ಸ್ಪ್ರೇಯರ್ಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಆಮೇಲೆ ಒಕ್ಕಣೆ ಕಾಲಕ್ಕೆ ರಾಶಿ ಮಷಿನ್ಗಳನ್ನು ಕೊಡ್ತೇವೆ, ಕಬ್ಬು ಕೊಟ್ಟ ಮಷಿನ್ಗಳನ್ನು ಕೊಡ್ತಕ್ಕಂಥವೆ. ಏನು ರೈತರಿಗೆ ಇವತ್ತು ಬೇಕು ಎಲ್ಲ ಕೊಡ್ತಾ ಇದ್ದೇವೆ. ಎಲ್ಲ ರಿಯಾಯಿತಿ ದರದೊಳಗೆ ಜನರಲ್ ರೈತರಿಗೆ 50% ಸಬ್ಸಿಡಿ, SC/ST ರೈತರಿಗೆ 90% ಸಬ್ಸಿಡಿ ಒಳಗೆ ಇಲಾಖೆಯಿಂದ ಕೊಡ್ತಾ ಇದ್ದೇವೆ. ಆಮೇಲೆ ಹನಿ ನೀರಾವರಿ ಕೊಡ್ತಾ ಇದ್ದೇವೆ. ಹನಿ ನೀರಾವರಿಗೆ ನೀರನ್ನು ಮಿತವಾಗಿ ಬಳಸಬೇಕು ತಿಳ್ಕೊಂಡು ಹನಿ ನೀರಾವರಿಗೆ ಒತ್ತು ಕೊಡ್ತಾ ಇದ್ದೇವೆ. 90% ಸಬ್ಸಿಡಿ ಒಳಗೆ ರಾಷ್ಟ್ರದ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ, ಈ ಭಾರತ ದೇಶದ ಯಾವ ರಾಜ್ಯದಲ್ಲಿ ಕೂಡ 90% ಸಬ್ಸಿಡಿ ಇಲ್ಲ. ಓನ್ಲಿ ಇನ್ ಕರ್ನಾಟಕ ಸ್ಟೇಟ್ ವಿ ಆರ್ ಗಿವಿಂಗ್ 90% ಸಬ್ಸಿಡಿ. ಎದಕ್ಕೆ, ನೀರನ್ನು ಮಿತವಾಗಿ ಬಳಸಲಿ, ಸ್ವಲ್ಪ ನೀರೊಳಗೆ ಹೆಚ್ಚಿನ ಪ್ರದೇಶವನ್ನು ನೀರಾವರಿ ಮಾಡಲಿ ಅನ್ನತಕ್ಕಂಥ ಉದ್ದೇಶದಿಂದ ಮಾಡ್ತಾ ಇದ್ದೇವೆ. ಆಮೇಲೆ ಇವೆಲ್ಲ ಸಬ್ಸಿಡಿ ಕೊಟ್ಟೇ ಕೊಡ್ತೀವಿ.
2: ಎಸ್ ಸರ್,
1: ಆನ್ಲೈನ್ ಮೂಲಕ, ಟ್ರಾನ್ಸ್ಪರೆನ್ಸಿ ಮೂಲಕ, ಕೆ ಕಿಸಾನ್ ಆ್ಯಪ್ ಮೂಲಕ ಅರ್ಜಿ ಹಾಕಬೇಕು. ಅವರು ಕೆ ಕಿಸಾನ್ ಅನ್ನತಕ್ಕಂಥ ಒಂದು ಆ್ಯಪ್ ಮೂಲಕ ಅರ್ಜಿ ಹಾಕ್ತಕ್ಕಂಥ ವ್ಯವಸ್ಥೆ ಇದೆ. ರೈತ ಸಂಪರ್ಕ ಕೇಂದ್ರದಲ್ಲಿ 100% ಟ್ರಾನ್ಸ್ಪರೆಂಟ್ ಮಾಡಿದ್ದೇವೆ. ಫಸ್ಟ್ ಕಮ್ ಫಸ್ಟ್ ಸರ್ವ್ ಅವ್ರಿಗೆ ಆ ಒಂದು ಬೇಸಿಸ್ ಮೇಲೆ ಕೊಡ್ತೇವೆ. ಆ ಎಲ್ಲಕ್ಕಿಂತ ಮಿಗಿಲಾಗಿ ಹೊಸ ಹೊಸ ತಂತ್ರಜ್ಞಾನವನ್ನು ರೈತರಿಗೆ ಮನೆ ಬಾಗಿಲಿ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ತರಬೇತಿಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇರ್ತೀವಿ. ನಮ್ಮ ಜಿಲ್ಲೆ ಒಳಗೆ ಅರ್ಭಾವಿ ಒಳಗೆ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಇದೆ. ಅವರಿಗೆ ಆನ್ ಕ್ಯಾಂಪಸ್ ಟ್ರೈನಿಂಗ್, ಆಫ್ ಕ್ಯಾಂಪಸ್ ಟ್ರೈನಿಂಗ್, ಹಳ್ಳ್ಯಾಗ ಹೋಗಿ ಮತ್ತು ಒಟ್ಟು ತರಬೇತಿಗೆ ಏನು ನಮ್ಮಲ್ಲಿ ಕೊರತೆಯಲ್ಲ. ಕೃಷಿ ವಿಜ್ಞಾನ ಕೇಂದ್ರ ಕೇಳಿದೆ, ಒಂದು ಕೃಷಿ ವಿಜ್ಞಾನ ಕೇಂದ್ರ ಇಲ್ಲಿ ಮತ್ತಿಕೊಪ್ಪದಾಗಿದೆ. ಆಮೇಲೆ ಇನ್ನೊಂದು ಬರ್ಡ್ಸ್ ಅಂತ ಹೇಳಿ ಸಂಸ್ಥೆ, ತುಕಾನಟ್ಟಿ ಕೆವಿಕೆ ಇದೆ. 2 ಕೆವಿಕೆ ಅವರು ಮತ್ತು ಇಲಾಖೆ ಅವರು, ರೈತ ಸಂಪರ್ಕ ಕೇಂದ್ರ, ERS, ಎಲ್ಲ ವಿಜ್ಞಾನಿಗಳು, ನಮ್ಮೆಲ್ಲ ಅಧಿಕಾರಿಗಳು ಕೂಡಿ ಇವತ್ತಿನ ದಿವಸ ರೈತರ ಸೇವೆಗಳಲ್ಲಿ ಅದೇವೆ. ಹೊಸ ಹೊಸ ತಂತ್ರಜ್ಞಾನವನ್ನು ಮನೆ ಬಾಗಿಲಿಗೆ ಮುಟ್ಟಬೇಕು, ಅವರ ಖರ್ಚು ಕಡಿಮೆ ಮಾಡಬೇಕು ಮತ್ತು ಅವರ ಆದಾಯವನ್ನು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಕೃಷಿ ಸಂಜೀವನಿ ಅಂತೇಳಿ ಮಾಡಿದ್ದೇವೆ ನಮ್ಮಲ್ಲಿ. ಕೃಷಿ ಸಂಜೀವನಿ ಅಂತೇಳಿ ಒಂದು ವ್ಯಾನ್, ಪ್ರತಿ ಆರ್ಎಸ್ಕೆಗೆ ಒಂದೈತಿ. ನಮ್ಮ ಜಿಲ್ಲೆ ಒಳಗೆ 23 ವ್ಯಾನ್ ಅದಾವ ಕೃಷಿ ಸಂಜೀವನಿ ಅಂತೇಳಿ. ರೈತರಿಗೆ ಏನರ ತೊಂದರೆ ಬಂತು, ರೈತರ ಹೊಲಗಾಗಿ ಏನರ ಕೀಡಿ ರೋಗ ಬಂದಾಗ ಅವನ ಮಾಹಿತಿ ಕೊಟ್ಟಾಗ 24 ತಾಸಿನಾಗ ನಮ್ಮ ಅಧಿಕಾರಿಗಳು ಅವ್ರ ಹೊಲಕ್ಕೆ ಹೋಗ್ತಾರೆ. ರೈತರ ಹೊಲಕ್ಕೆ ಹೋಗಿ ಏನು ಕೀಡಿ ಇದೆ, ಏನು ರೋಗ ಇದೆ ಪರೀಕ್ಷೆ ಮಾಡಿ ಸ್ಥಳದಲ್ಲೇ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೆ ಇಲಾಖೆ.
2: ಕೆ ಕಿಸಾನ್ ಅಂತ ತಾವು ಹೇಳಿದ್ರೆ ಅಲ್ಲೇ ಒಂದು ಪ್ರಶ್ನೆ, ಡಿಜಿಟಲಿ ಎಷ್ಟು ಸಹಾಯವಾಗಿದೆ ರೈತರಿಗೆ ಆ್ಯಂಡ್ ತಮ್ಮ ಇಲಾಖೆಗೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಡಿಜಿಟೈಸೇಷನ್ ಅನ್ನು ಯಾವ ರೀತಿ ಅಳವಡಿಸ್ಕೊಂಡಿದ್ದೀರಾ ಅದ್ರ ಬಗ್ಗೆ?
1: ಕೆ ಕಿಸಾನ್ ಕರ್ನಾಟಕ ಕೃಷಿ ಇನ್ಫಾರ್ಮೇಶನ್ ಸರ್ವಿಸಸ್ ಆ್ಯಂಡ್ ನೆಟ್ವರ್ಕ್ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳು, ಕೆ ಕಿಸಾನ್ ಅಂಥೇಳಿ. ಅದು ಯಾವುದೇ ಸವಲತ್ತು ಇಲಾಖೆಗೆ ಪಡಿಬೇಕಾಗಿತ್ತಂದ್ರೆ ರೈತರಿಗೆ ಒಂದು FID ಇರಬೇಕ್ರಿ, ಫಾರ್ಮರ್ ID ಅಂತಿದೆ. ಫಾರ್ಮರ್ ID, ಎಲ್ಲ ರೈತರಿಗೆ ಫಾರ್ಮರ್ ID ಮಾಡಿಕೊಟ್ಟಿದ್ದು ನಾವು. ಬೆಳಗಾವಿ ಜಿಲ್ಲೆಯ ಸುಮಾರು 90% ಎಲ್ಲ ರೈತರಿಗೆ FID ಮಾಡಿಕೊಟ್ಟಿದ್ದೇವೆ. FID ಕಡ್ಡಾಯ ಅದಕ್ಕೆ ನಮ್ಮ ಇಲಾಖೆಯ ಸವಲತ್ತು ಅವನು ಪಡಿಬೇಕಾಗಿತ್ತಂದ್ರೆ ಅವನು ಮೊದಲು ಏನಿರಬೇಕು, ರೈತರು ರೈತ ಅಂದರೆ ಹೊಲ ಇರಬೇಕು. ಹೊಲ ಆಯ್ತಂದ್ರೆ ಅವಂಗೆ FID ಕೊಡ್ತೇವೆ. FID ಬೇಸಿಸ್ ಮೇಲೆ ಅವ ಕೆ ಕಿಸಾನ್ದಲ್ಲಿ ರೈತ ಸಂಪರ್ಕಕ್ಕೆ ಬಂದು ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕಿದ ಮೇಲೆ ಅವಂಗೆ ಸೀನಿಯಾರಿಟಿ, ಎಲ್ಲ ರೈತ ಸಂಪರ್ಕ ಕೇಂದ್ರದ್ದು ಅರ್ಜಿ ಹಾಕ್ತಾರೆ. ಎಲ್ಲ ರೈತ ಸಂಪರ್ಕ ಆಯಾ ತಾಲೂಕಿನಾಗ ಮತ್ತು ADI ತಾಲೂಕು ಆಫೀಸರ್ ಬರ್ತದೆ. ಆ ತಾಲೂಕು ಆಫೀಸರ್ ಸೀನಿಯಾರಿಟಿ ಪ್ರಕಾರ ಅವರು ವರ್ಕ್ ಆರ್ಡರ್ ಕೊಟ್ಟು ನಮ್ಮ ಸವಲತ್ತುಗಳನ್ನು ಕೊಡ್ತಕ್ಕಂಥದ್ದು. ಡಿಜಿಟೈಸೇಷನ್ಗೆ ನಾವು ಒತ್ತು ಕೊಟ್ಟಿದ್ದೇವೆ. ಆಮೇಲೆ ಇನ್ನೊಂದು, ನಮ್ಮಲ್ಲಿ ಕ್ರಾಪ್ ಸರ್ವೆ ಮಾಡ್ತೇವೆ, ಬೆಳೆಗಳನ್ನು ಸರ್ವೆ ಮಾಡ್ತಕ್ಕಂಥದ್ದು ಪ್ರತಿ ಹೊಲಕ್ಕೆ ಹೋಗಿ ಮೊಬೈಲ್ ಆ್ಯಪ್ ಮೂಲಕ. ಅದು ಕೂಡ ದೇಶದಲ್ಲಿ ಮಾದರಿನೇ ಮಾಡಿದ್ದೀವಿ. ಅದು ಕೂಡ ಕ್ರಾಪ್ ಸರ್ವೆ ಕೂಡ ದೇಶದಲ್ಲಿ ಮಾದರಿ. ಆ ಬೆಳೆ ರೈತ ಅವನ ಹೊಲದಲ್ಲಿ ಏನು ಬೆಳೆ ಬೆಳೆದಿದ್ದಾನೆ ಅವನೇ ಸೆರೆ ಹಿಡಿದು ಅವನ ಮೊಬೈಲ್ದಾಗ ಅಪ್ಲೋಡ್ ಮಾಡ್ಬೋದು. ಕ್ರಾಪ್ ಸರ್ವೆ ಕೂಡ ಡಿಜಿಟೈಸ್ ಮಾಡಿದ್ದೀವಿ. ಆಮೇಲೆ ಕೆ ಕಿಸಾನ್ದಲ್ಲಿ ಟ್ರಾನ್ಸ್ಪರೆನ್ಸಿ ತರಲಿಕ್ಕೆ ಒತ್ತು ಕೊಟ್ಟಿದ್ದೀವಿ. ಡಿಜಿಟೈಸೇಷನ್ಗೆ ಕೃಷಿ ಇಲಾಖೆಯಲ್ಲಿ ಇವತ್ತು ಒತ್ತು ಕೊಟ್ಟಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತೀನಿ
2: ಸರ್. ಹಸಿರು ಎಲೆ ಗೊಬ್ಬರ ಕುರಿತು ರೈತರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ
3: ಸರ್? ಈಗ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಈಗಾಗಲೇ ನಮ್ಮ ಮಾನ್ಯ ಜಂಟಿ ಕೃಷಿ ನಿರ್ದೇಶಕರಾದಂಥ ಎಚ್ ಡಿ ಕುಳೇಕರ್ ಸಾಹೇಬರು ಹೇಳಿದರು, ಸಾವಯವ ಇಂಗಾಲ ಕಡಿಮೆ ಆಗ್ತಾ ಇದೆ ಅಂದರೆ ಇಳುವರಿಯಲ್ಲಿ ಗಣನೀಯವಾಗಿ ಕಡಿಮೆ ಆದಾಗ ರೈತರು ಆತಂಕದಿಂದ ನಾವು ಎಲ್ಲ ಕೆಲಸಗಳನ್ನು ಮಾಡಿದರು ಅಥವಾ ಎಲ್ಲ ನಾವು ರಸಗೊಬ್ಬರಗಳನ್ನ ಹಾಕಿದರೂ ಸಹಿತ ಇಳುವರಿ ಯಾಕೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತದೆ ಅನ್ನುವಂಥ ಆತಂಕದನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕೆ ಮೂಲ ಕಾರಣ ಅಂದರೆ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಸಾವಯವ ಇಂಗಾಲ ಕಡಿಮೆ ಆಗ್ತಾ ಇರೋದು. ಇದನ್ನು ಹೆಚ್ಚು ಮಾಡಬೇಕಂದ್ರೆ ನಮಗೆ ಐದಾರು ದಾರಿಗಳವು. ಅಂದ್ರೇನು, ಕೊಟ್ಟಿಗೆ ಗೊಬ್ಬರನ ಹಾಕೋದು, ಕಾಂಪೋಸ್ಟ್ ಗೊಬ್ಬರನ ಹಾಕೋದು, ಆಮೇಲೆ ವರ್ಮಿ ಕಾಂಪೋಸ್ಟ್ ಅಂತ ಹೇಳ್ತೇವೆ ಎರೆಹುಳ ಗೊಬ್ಬರಗಳನ್ನ ಹಾಕೋದು, ಆಮೇಲೆ ಬೇರೆ ಬೇರೆ ರೀತಿಯ ಕಾಂಪೋಸ್ಟ್ಗಳನ್ನ ತಯಾರು ಮಾಡಿ ಹೊಲಕ್ಕೆ ಹಾಕೋದು ನಾವು ಮೊದಲಿನಿಂದ ರೂಢಿಯಲ್ಲಿ ಆದಂಥ ಪದ್ಧತಿ. ಈಗ ದನಗಳನ್ನು ಸಾಕೋದು ಕಡಿಮೆ ಆಗಿರೋದ್ರಿಂದ ಅಂಥ ಕೊಟ್ಟಿಗೆ ಗೊಬ್ಬರ ಆಗಲಿ ವರ್ಮಿ ಕಾಂಪೋಸ್ಟ್ ಆಗಲಿ ಲಭ್ಯವಾಗ್ತಾ ಇರೋದ್ರಿಂದ ಅದನ್ನು ಕಡಿಮೆ ಬಳಸ್ತಾ ಇದ್ದಾರೆ. ಇನ್ನು ಏನಾದರೂ ಹೇಳಿದರೆ ದನ ಸಾಕಲಿಕ್ಕೆ ನಮಗೆ ತೊಂದರೆ ಆಗ್ತದೆ ಮತ್ತು ಯಾವ ರೀತಿ ನಾವು ಲೇಬರಲ್ಲಿ ಎಂಗೇಜ್ ಮಾಡಬೇಕಾಗ್ತದೆ, ಕಾಸ್ಟ್ ಆಫ್ ಮೇಂಟೆನೆನ್ಸ್ ಜಾಸ್ತಿ ಆಗ್ತದೆ ಅನ್ನುವಂಥ ಭಾವನೆಯನ್ನು ಇಟ್ಕೊಳ್ಳೋದು. ಇದಕ್ಕೆ ಆಲ್ಟರ್ನೇಟಿವ್ ಏನಪ್ಪ ಅಂತಂದರೆ ಒಂದು ಬೆಳೆ ಮುಖ್ಯ ಬೆಳೆ ತೆಗೆದ್ಮೇಲೆ ನಮಗೆ ಖಾಲಿ ಆಗ್ತದಲ್ಲ, ಅವಾಗ ಹಸಿರೆಲೆ ಗೊಬ್ಬರಗಳಂತಿದ್ದಾವೆ. ಉದಾಹರಣೆಗೆ ಸೆಣಬು ಬಿತ್ತಿ ಅದನ್ನು ನೀವು 60-70 ದಿನಕ್ಕೆ ಮುಗ್ಗು ಹೊಡೆದ್ರೆ ಅದೇ ನಿಮ್ಗೆ ಆರ್ಗ್ಯಾನಿಕ್ ಕಾರ್ಬನ್ಗೆ ಪೂರಕವಾಗಿ ಕೆಲಸ ಮಾಡ್ತದೆ. ಅದೇ ರೀತಿ ಡಯಂಚ್ಯಾ ಅಂತೇಳಿ ಇನ್ನೊಂದಿದೆ ಬೀಜ, ಅದನ್ನು ಬಿತ್ತಿ ನೀವು ಮುಗ್ಗು ಹೊಡಿಬೋದು. ಅದೇ ರೀತಿ ತೃಣಧಾನ್ಯಗಳಂತ ಹೇಳ್ತೀವಿ, ನವಧಾನ್ಯಗಳಂತ ಹೇಳ್ತೀವಿ, ಎಲ್ಲ ಏನು ಪಲ್ಸಸ್ ಏನಿರ್ತಾವಲ್ಲ ಅಂದರೆ ಬೇಳೆಕಾಳು ಬೆಳೆಗಳನ್ನು ಮಿಕ್ಸ್ ಮಾಡಿ ಹೊಲಕ್ಕೆ ಬಿತ್ತಿ ಅದನ್ನು ಮುಗ್ಗು ಹೊಡಿಬೋದು. ಅಲಸಂದಿಯನ್ನು ಬಿತ್ತಿ ಮುಗ್ಗು ಹೊಡಿಬೋದು. ಆಮೇಲೆ ಚೊಗಚಿ ಅಂತಿದೆ ನಮ್ಮದೊಂದು, ಅದು ಬದುಗಳಿಗೆ ನಾಟಿ ಮಾಡಿ ಆ ಚೊಗಚಿ ಎಲೆಗಳನ್ನು ಕಟ್ ಮಾಡಿ ನಾವು ಭೂಮಿಯಲ್ಲಿ ಹಾಕಿ ಅವಾಗ ನೇಗಿಲಿನಿಂದ ಹೊಡೆದ್ರೂ ಸಹಿತ ಅದು ಸಹಿತ ನಮಗೆ ಹಸಿರೆಲೆ ಗೊಬ್ಬರವಾಗಿ ಕನ್ವರ್ಟ್ ಆಗ್ತದೆ. ಈ ರೀತಿ ಮಾಡಿದಾಗ ಮಾತ್ರ ನಮಗೆ ಯಾವುದೇ ಕೊಟ್ಟಿಗೆ ಗೊಬ್ಬರಗಳ ಲಭ್ಯ ಇಲ್ಲದಾಗೂ ಸಹಿತ ನಾವು ಭೂಮಿಗೆ ಒಂದು ಉತ್ತಮವಾದಂಥ ಪೋಷಕಾಂಶಗಳನ್ನು ಕೊಡುವಲ್ಲಿ ಪೂರಕವಾಗಿ ಕೆಲಸ ಮಾಡಬಹುದು ಅಂತೇಳಿ ನಾ ರೈತರಿಗೆ ಮನವಿ ಮಾಡ್ಕೊತೀನಿ.
2: ಪ್ರಸಕ್ತ ಮುಂಗಾರಿನಲ್ಲಿ ಯಾವ ಬೆಳೆ ಯಾವಾಗ ಬಿತ್ತನೆ ಮಾಡಬೇಕು ಅದರ ಬಗ್ಗೆ ಸ್ವಲ್ಪ?
3: ಈಗ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಈಗ ಸದ್ಯಕ್ಕೆ ಮುಂಗಾರು ಪ್ರಾರಂಭ ಆಗಿದೆ, ಮುಂಗಾರು ಬಿತ್ತನೆ ಸಹಿತ ಮಾಡ್ತಾ ಇದ್ದಾರೆ. ಒಂದು ಏನು ಗಮನದಲ್ಲಿ ಇಟ್ಕೋಬೇಕಂದ್ರೆ ರೈತರು ಬೇಸಾಯ ಇರ್ತದೆ ಅಲ್ಲಿ ಭಾಳಷ್ಟು ವಿಚಾರ ಮಾಡಿ ಬಿತ್ತನೆಯನ್ನು ಕೈಗೊಳ್ಬೇಕು. ನೀರಾವರಿ ಇದ್ದಲ್ಲಿ ನಾವು ಏನಾದರೂ ಮಳೆ ಕೊರತೆ ಆದಾಗ ಸ್ಪ್ರಿಂಕ್ಲರು ಹನಿ ನೀರಾವರಿ ಇದನ್ನು ಮಾಡಿ ನಾವು ಬೆಳೆಯನ್ನು ಬದುಕಿಸ್ಕೋಬೋದು. ಆದರೆ ಎಲ್ಲಿ ಒಣಬೇಸಾಯ ಕುಷ್ಕಿ ಬೇಸಾಯ ಅಂತ ಹೇಳ್ತೀವಿ ಅಲ್ಲಿ ಮಾತ್ರ ನಾವು ಮಳೆ ಒಂದು 75-100 mm ಆಗುವವರೆಗೆ ತಾಳ್ಮೆಯಿಂದ ಇರಬೇಕು, ಮಣ್ಣಿನಲ್ಲಿ ಒಂದು 6 inches ತೇವಾಂಶ ಆಗುವವರೆಗೆ ತಾಳ್ಮೆಯಿಂದ ಇರಬೇಕು, ಆಮೇಲೆ ವಾತಾವರಣದಲ್ಲಿ ಕೂಡ ತಂಪಾದ ವಾತಾವರಣ ಇರಬೇಕು ಅಂದರೆ ಆರ್ದ್ರತೆ ಪ್ರಮಾಣ ಹೆಚ್ಚಿರಬೇಕು ವಾತಾವರಣದಲ್ಲಿ. ಅಂದರೆ ಏನು ನಾವು ರಿಲೇಟಿವ್ ಹ್ಯುಮಿಡಿಟಿ ಅಂತೀವಿ, ಅದು ಹೆಚ್ಚಾದಾಗ ಮಾತ್ರ ಒಂದು ಪೂರಕವಾದಂಥ ಜರ್ಮಿನೇಷನ್ ಅಂತ ಮೊಳಕೆ ಒಡಲಿಕ್ಕೆ ಒಂದು ಉತ್ತಮ ವಾತಾವರಣ ನಿರ್ಮಾಣ ಮಾಡ್ಬೇಕು. ಆವಾಗ ನಾವು ಬಿತ್ತನೆ ಮಾಡಿದರೆ ನಮ್ಮ ಮೊಳಕೆ ಸಕ್ಸಸ್ ಆಗುತ್ತೆ. ಇಲ್ಲ ನಾವು ಸ್ವಲ್ಪ ಒಂದು 2 inches ಮಳೆ ಆಗಿದೆ, 2 inches ತೊಯ್ದಿದೆ, ಅದರಲ್ಲಿ ಬಿತ್ತನೆ ಮಾಡಿದ್ವಿ ಅಂದರೆ ಅರಮೊಳಕೆ ಆಗಿ ನೀವು ಹಾಕಿದಂಥ ಬೀಜಗಳು ಸರಿಯಾಗಿ ಮೊಳಕೆ ಆಗದೇ ಇರ್ಬೋದು. ಈ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ಎಸ್ಪೆಷಲಿ ಸೋಯಾಬೀನ್ ಅಂತ ಬೆಳೆ ನಮ್ಮಲ್ಲಿ ಸುಮಾರು 100,000 hectares ಸೋಯಾಬೀನ್ ಬಿತ್ತನೆ ಬರ್ತದೆ. ಹುಕ್ಕೇರಿ ಭಾಗದಲ್ಲಿ, ಬೈಲೊಂಗಲ್ ಭಾಗದಲ್ಲಿ ಹಾಗೂ ಸೌದತ್ತಿಯ ಮುರುಗೋಡು ಭಾಗದಲ್ಲಿ ಬರ್ತದೆ. ಆಮೇಲೆ ಕೆಲವೊಂದು ನಿಪ್ಪಾಣಿಯಲ್ಲಿ ಸ್ವಲ್ಪ ಸ್ವಲ್ಪ ಬರ್ತದೆ. ಈ ಬೆಳೆಯನ್ನು ಬೆಳೆಯುವಾಗ ಅದರ ದಾಸ್ತಾನಕ್ಕೂ ನೀವು ಕ್ರಮ ವಹಿಸಬೇಕು. ಎಲ್ಲಿ ಅದನ್ನು ಎತ್ತರದಿಂದ ತಳಗೆ ಚೆಲ್ಲೋದಾಗಲಿ ಮಾಡಬಾರ್ದು. ಆಮೇಲೆ ಅದಕ್ಕೆ ಯಾಕಂದರೆ ಅದರದ್ದು ಸೀಡ್ ಕೋಟ್ ಅಂತೇವಿ, ಭಾಳ ತಿಳಿವಿರ್ತದೆ, ಅದಕ್ಕೆ ಧಕ್ಕೆ ಆಯ್ತಂದ್ರೆ ಮೊಳಕೆ ಬರೋದಿಲ್ಲ. ಅದನ್ನು ತಂಪಾದ ವಾತಾವರಣದಲ್ಲಿ ಬಿತ್ತಿದ್ರೆ ಮಾತ್ರ ಮೊಳಕೆ ಬರ್ತದೆ. ಈ ರೀತಿ ನೀವು ಸೋಯಾಬೀನ್ ಬೆಳೆಗೆ ಹೆಚ್ಚಿನ ಜಾಗ್ರತೆ ವಹಿಸಿ ಬಿತ್ತನೆ ಮಾಡ್ಬೇಕಂತೇಳಿ ರೈತರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ.
2: ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇದು ಖೇತ್ ಬಚಾವ್ ಅಭಿಯಾನ ಹಾಗೂ ಮುಂಗಾರು ಬಿತ್ತನೆ ಕುರಿತು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ಅತಿಥಿಗಳಾದ ಬೆಳಗಾವಿಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಎಚ್ ಡಿ ಕೋಳಿಕರ್ ಅವರು ಹಾಗೂ ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞ ಶ್ರೀ ಚಿದಂಬರ್ ಹುಗ್ಗಾರ್ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸರಿ, ಈಗ ಯೂರಿಯಾ ದುಷ್ಪರಿಣಾಮ ಹಾಗೂ ಅದರ ಬದಲಾಗಿ ಏನು ಬಳಸಬಹುದು ಅದರ ಬಗ್ಗೆ.
1: ಈಗ ಯೂರಿಯಾ ರೈತ ಬಾಂಧವರು ಒಂದು ಅರ್ಥ ಮಾಡ್ಕೋಬೇಕು, ಈ ಸಾರಜನಕ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ನ್ಯೂಟ್ರಿಯಂಟ್, ಇದು ಭಾಳ ಎಸೆನ್ಸಿಯಲ್ ಕೃಷಿ ಒಳಗೆ. ಅದಕ್ಕೆ ಈ ಸಾರಜನಕ ಕೊಡ್ತಕ್ಕಂಥ ಗೊಬ್ಬರ ಯಾವ್ದಪ್ಪ ಅಂದ್ರೆ ಯೂರಿಯಾ. ಭಾರಿ ಯಥೇಚ್ಛವಾಗಿ ಭಾರಿ ಸಬ್ಸಿಡೈಸ್ ರೇಟ್ದಲ್ಲಿ ನಾವು ಕೊಡ್ತಾ ಇದ್ದೇವೆ. ಭಾರತ ಸರ್ಕಾರ, ರಾಜ್ಯ ಸರ್ಕಾರ ರೈತರಲ್ಲಿ ಈ ಒಂದು ಪ್ರೊಡಕ್ಷನ್ ಪ್ರೊಡಕ್ಟಿವಿಟಿ, ಭಾರತ ದೇಶದ ಆಹಾರ ಉತ್ಪಾದನೆ ಕುಸಿಬಾರದು ಅಂತ ಹೇಳಿ ಈ ಎಲ್ಲ ರಸಗೊಬ್ಬರಕ್ಕೆ ಸಬ್ಸಿಡಿ ಕೊಡ್ತಾ ಇದ್ದೇವೆ. ಈ ಯೂರಿಯಾ ಅನ್ನತಕ್ಕಂಥದ್ದು ನೈಟ್ರೋಜನ್ ಸಾರಜನಕ ಕೊಡ್ತಕ್ಕಂಥ 46% ಸಾರಜನಕ ಇದೆ ಯೂರಿಯಾದಲ್ಲಿ. ಎಸೆನ್ಸಿಯಲ್ ನ್ಯೂಟ್ರಿಯಂಟ್, ಅದು ಬೇಕೇ ಬೇಕು, ನಾವು ಕೊಡಲೇಬೇಕಾಗಿದೆ, ಕೊಡ್ತೇವೆ. ಸಾರಜನಕ ಮತ್ತು ರಂಜಕ ಮತ್ತು ಪೊಟ್ಯಾಸಿ ಮೂರೂ ಗೊಬ್ಬರವನ್ನು ವೈಜ್ಞಾನಿಕವಾಗಿ 4:2:1 ಈ ರೇಷೋದಾಗ ಹಾಕಬೇಕು ರೈತರು. ಇದರ ಮೇಲೆ ಭಾರಿ ಸಂಶೋಧನೆ ಆಗಿದೆ, ಪ್ರೂವನ್ ಬಿಯಾಂಡ್ ಡೌಟ್. ಸೊ 4:2:1 ಇದೆ. ಬಟ್ ರೈತರು ಏನು ಮಾಡ್ತಾರೆ, ಹೆಚ್ಚಿಗೆ ಯೂರಿಯಾ ಬಳಸ್ತಾರೆ. ಅದು 4:2:1 ಹೋಗಿ 6:2:1 ಆಗ್ತಾ ಇದೆ. ಅದರ ಅರ್ಥ ಏನು, ಹೆಚ್ಚಿಗೆ ಯೂರಿಯಾ ಬಳಸ್ತಾ ಇದ್ದೀವಿ. ಅದಕ್ಕೆ ಏನಾಗುತ್ತೆ ರೀ, ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸಿ ಅಂತಿದೆ. ಎಷ್ಟು ಹಿರ್ಕೋಬೇಕಲ್ಲ ಅಷ್ಟೇ ಒಂದು ಅದಕ್ಕೊಂದು ತಾಕತ್ ಇರ್ತದೆ ಬೇರುಗಳಿಗೆ. ಭೂಮಿಯ ಫಲವತ್ತತೆ, ಭೂಮಿಯ ಸ್ಟ್ರಕ್ಚರ್ ನೋಡಿ ಆ ಯಾವ ಬೆಳೆ ಇದೆಯಲ್ಲ ಎಷ್ಟು ಹಿರ್ಕೋತದ. ಅರೌಂಡ್ 50% ನ್ಯೂಟ್ರಿಯಂಟ್ ಯೂಸ್ ಎಫಿಷಿಯನ್ಸಿ. 50% ಎಲ್ಲಿ ಹೋಗುತ್ತೆ, ಗೊಬ್ಬರ ಆವಿಯಾಗಿ ಹೋಗುತ್ತೆ, ನೀರಲ್ಲಿ ಕರಗಿ ಅಂತರ್ಜಲ ಮಟ್ಟದಲ್ಲಿ ಕೂಡುತ್ತೆ. ಹೀಗಾಗಿ 50% ವೇಸ್ಟೇ ಆಗುತ್ತೆ. ನಾವೇನು ಹಾಕ್ತೀವಿ, ಫರ್ಟಿಲೈಸರ್ ಯೂಸ್ ಎಫಿಷಿಯನ್ಸಿ 50% ಅಂದ್ರೆ ಭಾರಿ ಇರೋದು, 100% ಮಾಡ್ಲಿಕ್ಕೆ ಆಗೋದಿಲ್ಲ. 50% ಅಂದ್ರೆ ಭಾಳ ನಮಗೆ. ಹಾಗಾಗಿ 50% ವೇಸ್ಟ್ ಆಗ್ತಾ ಇದೆಯಲ್ಲ. ನೀರಲ್ಲಿ ಕರಿ ಏನಾಗ್ತಾ ಇದೆ ಅಂದ್ರೆ ಭೂಗರ್ಭದಲ್ಲಿ ಹೋಗಿ ಕುಡಿಯುವ ನೀರಲ್ಲಿ ನೈಟ್ರೇಟ್ ಬರ್ತಾ ಇದೆ, ಇವತ್ತು ನೈಟ್ರೇಟ್ ಕಂಟೆಂಟ್ ಬರ್ತಾ ಇದೆ. ಅದು ಶರೀರಕ್ಕೆ ಹಾನಿಕಾರಕ ಇದೆ. ಚಿಕ್ಕ ಮಕ್ಕಳಲ್ಲಿ ಇವತ್ತು ಬ್ಲೂಬೆರಿ ಸಿಂಡ್ರೋಮ್ ಅಂತ ಬರ್ತಾ ಇದೆ. ನೀರಲ್ಲಿ ನೈಟ್ರೇಟ್ ಕಂಟೆಂಟ್ ಬರ್ತಾ ಇದೆ, ಭೂಮಿಯ ಸ್ಟ್ರಕ್ಚರು ಮತ್ತು ಟೆಕ್ಸ್ಚರ್ ಹಾಳಾಗ್ತಾ ಇದೆ. ಆ ಒಂದು ಹಿನ್ನೆಲೆ ಒಳಗೆ ಯೂರಿಯಾ ಗೊಬ್ಬರವನ್ನು ಅತಿಯಾಗಿ ಬಳಸಬಾರ್ದು. ಎಷ್ಟು ಶಿಫಾರಸು ಮಾಡಿದ್ದೀವಿ ಅಷ್ಟೇ ಬಳಸಬೇಕು ಅನ್ನತಕ್ಕಂಥದ್ದು ನಾನು ಭಾಳ ರೈತ ಬಾಂಧವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಇನ್ನೊಂದೇನತ್ತಂದ್ರೆ, ಒಂದು ಅಂಗಡಿ ಒಳಗೆ ಹೋದಾಗ ಯೂರಿಯಾ ಇಲ್ಲಪ್ಪ. ಇವತ್ತು ಯೂರಿಯಾಕ ಪರ್ಯಾಯ ರಸಗೊಬ್ಬರಗಳದಾವ. ಅಮೋನಿಯಂ ಸಲ್ಫೇಟ್ ಅಂತ ಇದೆ ನೀರಾವರಿ ಭಾಗದಾಗ, ಅಮೋನಿಯಂ ಸಲ್ಫೇಟಲ್ಲಿ ಸ್ಲೋ ರಿಲೀಸ್ ಇದೆ. ಒಂದು ಗೊಬ್ಬರ ಹಾಕಿದ ಮೇಲೆ ಒಂದು 15 ದಿವಸ 3 ವಾರ ನ್ಯೂಟ್ರಿಯಂಟ್ ಬೆಳೆ ಹಿರ್ಕೋಬೋದು. ಬಟ್ ಯೂರಿಯಾ ಹಂಗಲ್ಲ, ಒಂದು ವಾರನಾಗ 2-3 ದಿವಸನಾಗ ಅದು ಮುಗಿದ ಹೋಗಿ ಇಮಿಡಿಯೇಟ್ಲಿ ಅದು ಬೆಳಿಗ್ಗೆ ಅವೈಲೇಬಲ್ ಇರಬೇಕು. ಇಲ್ಲಿಕ್ಕೆ ಭಾಳ ದಿವಸ ಇರೋದಿಲ್ಲ, ಒಂದು ವಾರಗಟ್ಟಲೆ ಇರೋದಿಲ್ಲ. ಅಮೋನಿಯಂ ಸಲ್ಫೇಟ್ ಇದೆ. ಆಮೇಲೆ ಈಗ ಒಂದು ತಿಂಗಳ ನಂತರ ಬಿತ್ತನೆ ಆದ ಒಂದು ತಿಂಗಳ ನಂತರ ರೈತರು ಟಾಪ್ ಡ್ರೆಸ್ಸಿಂಗ್ ಅಂತ ಮಾಡ್ತಾರೆ, ಮೇಲು ಗೊಬ್ಬರ ಅಂತ ಹಾಕ್ತಾರೆ 1-2 ತಿಂಗಳ ನಂತರ. ಅವಾಗ ಯೂರಿಯಾ ಭಾಳ ಬೇಕಾಗ್ತದೆ. ಅವಾಗ ಏನು ಮಾಡ್ಬೋದು, ಎಲೆ ಬಂದಿರ್ತಾವ ಬೆಳೆಗಳಿಗೆ, ಒಂದು 5-6 ಎಲೆ ಬಂದಿರ್ತಾವಲ್ಲ ರೀ. ಅವಾಗ ಈ ಹರಳ ರೂಪಿಯನ್ನ ಯೂರಿಯಾ ಹಾಕೋಕ್ಕಿಂತ ಇನ್ನೊಂದು ಆವಿಷ್ಕಾರ ನಮ್ಮಲ್ಲಿ ಮಾಡಿದ್ದೆವು, ನ್ಯಾನೋ ಯೂರಿಯಾ ಅಂತೇಳಿ. ಭಾರತ ಸರ್ಕಾರ ಬೇರೆ ಬೇರೆ ಕಂಪನಿಗಳು ಕೂಡಿ ನ್ಯಾನೋ ಪಾರ್ಟಿಕಲ್ಸ್, ನ್ಯಾನೋ ಟೆಕ್ನಾಲಜಿ ಅದರಲ್ಲಿ ತಂದು ನ್ಯಾನೋ ಯೂರಿಯಾ ಮಾಡಿದ್ದಾರೆ. 1/4 kg ನ್ಯಾನೋ ಯೂರಿಯಾ ಬಾಟಲ್ ಈಸ್ ಈಕ್ವಲ್ ಟು 1 bag ಆಫ್ ಯೂರಿಯಾ, ಅಷ್ಟು ಅದರಲ್ಲಿ ತಗತ್ತಿದೆ. ಸೊ ಅದರಲ್ಲಿ ನ್ಯಾನೋ ಯೂರಿಯಾ ಕೂಡ ರೈತರ ಇವತ್ತು ಯಥೇಚ್ಛವಾಗಿ ನ್ಯಾನೋ ಯೂರಿಯಾವನ್ನು ಬಳಸಬೇಕಂತೂ ಕೂಡ ನಾನು ಈ ಒಂದು ವಿವೇನಧ್ವನಿ ಮೂಲಕ ಎಲ್ಲ ರೈತ ಬಾಂಧವರಿಗೆ ನಾನು ವಿನಂತಿ ಮಾಡ್ತೇನೆ. ಆಮೇಲೆ ಸಾಕಷ್ಟು ಇವತ್ತಿನ ನ್ಯಾನೋ ಯೂರಿಯಾ ನಮ್ಮ ಜಿಲ್ಲೆ ಒಳಗೆ ಅವೈಲೇಬಲ್ ಇದೆ. ಅದು ನೇರವಾಗಿ ಬೆಳೆಗಳಿಗೆ ಸಿಂಪರಣೆ ಮಾಡಬೇಕು. ಅದು ಭೂಮಿಗೆ ತಾಗಂಗಿಲ್ಲ, ಬೆಳೆಗಳಿಗೆ ನೈಟ್ರೋಜನ್ ಸಿಕ್ತು, ಆಮೇಲೆ ಭೂಮಿಗೆ ತಾಗೋದಿಲ್ಲ, ಭೂಮಿಯ ಆರೋಗ್ಯ ಉಳಿಯಿತು. ಯಾಕೆ ಮಾಡಬಾರ್ದು ಒಳ್ಳೆ ತಂತ್ರಜ್ಞಾನ ರೈತರು? ಅದಕ್ಕೆ ನ್ಯಾನೋ ಯೂರಿಯಾ, ನ್ಯಾನೋ DAP, ಆಮೇಲೆ ಯೂರಿಯಾ ಗೊಬ್ಬರಕ್ಕೆ ಪರ್ಯಾಯ ಗೊಬ್ಬರಗಳು ಸಾಕಷ್ಟು ಅದಾವ. ಅದಕ್ಕೆ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ಸಾವಯವ ಪದಾರ್ಥಗಳನ್ನು ಭೂಮಿಗೆ ಸೇರಿಸಬೇಕು. ಕ್ರಮೇಣ ಯೂರಿಯಾ ಗೊಬ್ಬರವನ್ನು ಬಳಕೆ ಕಡಿಮೆ ಮಾಡಿಕೊಂಡು ಈ ಭೂಮಿಯನ್ನು ಮತ್ತು ಪರಿಸರವನ್ನು ಕಾಪಾಡಬೇಕು ಅನ್ನತಕ್ಕಂಥದ್ದನ್ನು ಹೇಳಕ್ಕೆ ಬಯಸ್ತೀನಿ.
4: ಸರ್, ರೈತರು ಬಿತ್ತನೆ ಮಾಡುವ ಮುಂಚೆ ಯಾವೆಲ್ಲ ಮುಂಜಾಗ್ರತಾ ಕ್ರಮ ವಹಿಸಬೇಕು ಅದರ ಬಗ್ಗೆ ಸ್ವಲ್ಪ?
3: ನಾವು ಏನು ಮಾಡ್ತೀವಿ ಅಂದರೆ, ಬಿತ್ತನೆಗೆ ಬೀಜಗಳನ್ನಷ್ಟೇ ಖರೀದಿಸೋದು ವಾಡಿಕೆ ಇದೆ. ಅದನ್ನಷ್ಟೇ ಮಾಡಿದರೆ ಏನಾಗುತ್ತೆ ಅಂದರೆ, ನಾವು ಅವಸರವಾಗಿ ಹೋಗಿ ಬಿತ್ತನೆ ಮಾಡಿಬಿಡ್ತೀವಿ. ಅದರ ಏನು ವೈಜ್ಞಾನಿಕವಾಗಿ ಬೆಳೆಯನ್ನು ರಕ್ಷಿಸಬೇಕಂದ್ರೆ, ಸಸಿ ಹಂತದಲ್ಲಿ 1 ತಿಂಗಳವರೆಗೆ ಯಾವುದೂ ರೋಗ ಬರಬಾರ್ದು, ಕೀಟ ಬರಬಾರ್ದು ಅಂತಂದರೆ ನೀವು ಬೀಜೋಪಚಾರ ಮಾಡೋದು ಅಷ್ಟೇ ಬಹಳ ಮುಖ್ಯ. ಅದಕ್ಕೆ ನೀವು ಬೀಜ ಖರೀದಿ ಮಾಡೋಕ್ಕಿಂತ ಮೊದಲು ಬೀಜೋಪಚಾರಕ್ಕೆ ಏನೇನು ಬೇಕು ಸಾಮಗ್ರಿಗಳನ್ನ ಖರೀದಿ ಮಾಡೋದು. ಉದಾಹರಣೆಗೆ ಶೇಂಗಾ ಬೀಜ ನೀವು ಖರೀದಿ ಮಾಡೋಕ್ಕಿಂತ ಮೊದಲು ಕ್ಯಾಪ್ಟಾನ್ ಅನ್ನುವಂಥ ಒಂದು ರೋಗನಾಶಕ ಇರ್ತದೆ, ಅದನ್ನು 1 kg 3 gramನಂತೆ ಬಳಸಿದರೆ ನಿಮ್ಗೆ ಯಾವುದೇ ರೋಗಗಳು ಸಸಿ ಹಂತದಲ್ಲಿ ಬರೋದಿಲ್ಲ. ಅದೇ ರೀತಿ ಸೋಯಾ ಅವರಿಗೆ ನೀವು ಬೀಜಗಳನ್ನ ತೊಗೊಂಡ್ರೆ ಥೈರಾಮ್ ಅಂತೇಳಿ ಒಂದಿದೆ, ಅದನ್ನು ನೀವೇನಂದ್ರೆ 60 gram ಕಾರ್ಬಾಕ್ಸಿನ್ನು, ಇದನ್ನು 500 gram ರೈಸೋಬಿಯಮ್ನೊಂದಿಗೆ ಸೇರಿಸಿ ಬೀಜೋಪಚಾರ ಮಾಡಿದರೆ ಸೋಯಾ ಅವರಿಗೆ ಸಹಿತ ಯಾವುದೇ ರೋಗ ಕೀಟಗಳು ಬರೋದಿಲ್ಲ. ಉದ್ದು ಬೆಳೆಗೆ ನೀವು ಬೇಕಾಗಿತ್ತಂದ್ರೆ 200 ಗ್ರಾಮ್ ರೈಜೋಬಿಯಮನ್ನು 1 ಎಕರೆ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತಬೇಕು. ಅದೇ ರೀತಿ ಹೆಸರಿಗೆನೂ ಸಹಿತ 200 ಗ್ರಾಮ್ ರೈಜೋಬಿಯಮ್ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಈಗಾಗಲೇ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಹೇಳಿದರು ಏನಾದರೂ ಯೂರಿಯಾ ಬದಲಾಗಿ ಸಾಕಷ್ಟು ಜೈವಿಕ ಗೊಬ್ಬರಗಳು ಲಭ್ಯದಾವಂತ. ಈಗ ಉದಾಹರಣೆಗೆ ರೈಜೋಬಿಯಮ್ ಏನು ಕೆಲಸ ಮಾಡ್ತಪ್ಪ ಅಂತಂದರೆ ಆ ಬೇರ್ಗಳೇನು ಬರ್ತಾವಲ್ಲ ಅದರ ಮೇಲೆ ನೋಡಿಲ್ಸ್ ಅಂತೀವಿ ನಾವು. ನೋಡಿಲ್ಸ್ ಅಂದರೆ ಗಂಟುಗಳ ಫಾರ್ಮೇಷನ್ ಆಗಿ ಅಂದರೆ ಗಂಟುಗಳಾಗಿ ಅದರಲ್ಲಿ ರೈಜೋಬಿಯಮ್ ಅಣುಗಳು ಈ ವಾತಾವರಣದಲ್ಲಿ ಒಂದು 78% ನೈಟ್ರೋಜನ್ನ ಇರ್ತದೆ ಅಂದರೆ ಯೂರಿಯಾ ಗೊಬ್ಬರನ ಇರ್ತದೆ. ಅದನ್ನು ಹೀರಿಕೊಂಡು ತಮ್ಮಲ್ಲಿ ಫಿಕ್ಸ್ ಮಾಡಿ ಬೆಳೆಗಳಿಗೆ ಒದಗಿಸಿದಾಗ ನಮಗೆ ಯೂರಿಯಾ ಆಗಲಿ DAP ಆಗಲಿ ಬೇಕಾಗುವಂಥ ಪ್ರಮಾಣ ಒಂದು 25% ಕಡಿಮೆ ಆಗ್ತದೆ. ಅದರಿಂದ ಸಹಿತ ನಾವು ವಾತಾವರಣ ರಕ್ಷಿಸ್ಬೋದು. ಆಮೇಲೆ ಇವೆಲ್ಲ ಕಡಿಮೆ ಖರ್ಚಿನ ನಿಮಗೆ ಒಂದು 10-15 ರೂಪಾಯಿದಾಗ 1 ಎಕರೆದ್ದು ಬೇಕಾಗುವಂಥ ಸಾಮಗ್ರಿಗಳು ಸಿಕ್ಬಿಡ್ತಾವೆ. ಅದಕ್ಕೆ ಮುಂದೆ 1000 ಗಂಟೆ ನೀವು ಖರ್ಚು ಮಾಡೋ ಬದಲು ಈಗ 10-15 ರೂಪಾಯಿದಲ್ಲಿ ನೀವು ಬೀಜೋಪಚಾರ ಮಾಡಬೇಕು. ಅದೇ ಯಾವ್ದಾದ್ರು ಇದು ಜೋಳ ಬಿತ್ತನೆ ಮಾಡೋರಿದ್ರಂದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್ ಅದನ್ನು ಅಥವಾ ಪೊಟ್ಯಾಸಿಯಂ ನೈಟ್ರೇಟ್ ಅಂತೀವಿ ಅದನ್ನು ನೀವು ಉಪಚಾರ ಮಾಡಿದ್ರಂದ್ರೆ ನಿಮಗೆ ಮುಂದೆ ಬರ ಅಂದರೆ ಮಳೆ ಹೋದರೂ ಸಹಿತ ಬೇರುಗಳು ತಡ್ಕೋತಾವೆ ಅಂದರೆ ಡೀಪಾಗಿ ಹೋಗಿ ಅದನ್ನು ಬರ ನಿರೋಧಕತೆ ಅಂತೀವಿ ಅದನ್ನು ಸಹಿತ ನಾವು ಬೀಜೋಪಚಾರದಿಂದ ನಿರ್ವಹಿಸ್ಬೋದು. ಹೀಗೆ ನೀವು ಯಾವುದೇ ಬೀಜ ಇರಲಿ ಅದನ್ನು ಬಿತ್ತನೆ ಮಾಡೋ ಮುಂದೆ ಬೀಜೋಪಚಾರ ಅನ್ನುವಂಥದ್ದು ಒಂದು ಕಡ್ಡಾಯ ವಿಷಯವಾಗಿ ನೀವು ತಲೆಯಲ್ಲಿ ಇಟ್ಕೋಬೇಕು. ಆಮೇಲೆ ಬೀಜ ಖರೀದಿಕ್ಕಿಂತ ಮೊದಲು ಬೀಜೋಪಚಾರದ ಮಟ್ಟಗಳನ್ನು ಸಂಗ್ರಹ ಮಾಡಿಕೊಂಡು ಬಿತ್ತನೆಗೆ 1 ದಿನ ಮುಂಚೆ ನೀವು ಬೀಜೋಪಚಾರಗಳನ್ನು ಕೈಗೊಂಡಿದ್ದಾಗಿರಲಿಲ್ಲ ಅಂದರೆ ನೀವು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭ ಪಡೆಯಬಹುದು ಅಂತ ಈ ಮೂಲಕ ರೈತರಲ್ಲಿ ಮನವಿ ಮಾಡ್ಕೋತಾರೆ.
4: ಸರಿ, ಇವತ್ತಿನ ಕಾರ್ಯಕ್ರಮ ಖೇತ್ ಬಚಾವ್ ಅಭಿಯಾನ ಹಾಗೂ ಮುಂಗಾರು ಬಿತ್ತನೆ ಕುರಿತು ವಿವರವಾದ ಮಾಹಿತಿಯನ್ನು ಕೊಟ್ಟರೆ ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ?
1: ಕೊನೆಯದಾಗಿ ಎಲ್ಲ ರೈತ ಬಾಂಧವರಿಗೆ ಏನು ನಮ್ಮ ಕೃಷಿ ಇಲಾಖೆ ವತಿಯಿಂದ ಏನು ಹೇಳಬೇಕಂದ್ರೆ ಇವತ್ತಿನ ದಿವಸ ಕೃಷಿ ಒಳಗೆ ಹೆಜ್ಜೆಗೆ ಇವತ್ತಿನ ದಿವಸ ಸಮಸ್ಯೆಗಳಿದಾವೆ. ರೈತ ಬಾಂಧವರಿಗೆ ಹೆಜ್ಜೆಗೆ ಅವರು ಸಮಸ್ಯೆ, ಒಮ್ಮೆ 1 ವರ್ಷ ಅತಿವೃಷ್ಟಿ ಆಗುತ್ತೆ, 1 ವರ್ಷ ಅನಾವೃಷ್ಟಿ ಆಗುತ್ತೆ, ಬರಗಾಲ ಬೀಳುತ್ತೆ, 1 ವರ್ಷ ಯಾವುದೋ ಹೊಸ ಕೀಡೆ ಬಂದ್ಬಿಡ್ತಾವೆ. ಈ ರೀತಿ ಸಮಸ್ಯೆ ನಾವು ಕೃಷಿ ಒಳಗೆ ನೋಡ್ತಾ ಇದ್ದೇವೆ. ಕೃಷಿ ಕ್ಷೇತ್ರ ಇವತ್ತಿನ ದಿವಸ ಕವಲದಾರಿಯಾಗದೆ ಅಂತಕೊಂಡು ನಾವು ಹೇಳ್ತೇವೆ. ಆದರೂ ಸಹಿತ ನಾವು ಇವತ್ತಿನ ತಂತ್ರಜ್ಞಾನ ಇದೆಯಲ್ಲ, ಹೊಸ ಹೊಸ ತಂತ್ರಜ್ಞಾನ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಪಶುಸಂಗೋಪನೆ ಇಲಾಖೆ, ಸೆರಿಕಲ್ಚರ್, ಕೃಷಿ ಹಾಗೂ ಕೃಷಿಗೆ ಸಂಬಂಧಪಟ್ಟಂಥ ಇಲಾಖೆ ಇರುವುದು ಯಾರ ಸಲುವಾಗಿ? ರೈತರ ಸಲುವಾಗಿ. ಯೂನಿವರ್ಸಿಟಿ ಇದೆ, ಕೃಷಿ ವಿಜ್ಞಾನ ಕೇಂದ್ರ ಅದಾವ. ಇವತ್ತಿನ ದಿವಸ ರೈತರು ಏನು ಮಾಡ್ಬೇಕಾಗಿಂದ್ರೆ ವಿಜ್ಞಾನಿ ಹಂಗೆ ವಿಚಾರ ಮಾಡಬೇಕಾಗಿತ್ತು. ಒಬ್ಬ ಸಾಮಾನ್ಯ ರೈತ ವಿಜ್ಞಾನಿ ಹಾಗೆ ವಿಚಾರ ಮಾಡಬೇಕು ಮತ್ತು ವ್ಯಾಪಾರಿ ಹಂಗೆ ವ್ಯವಹಾರ ಮಾಡಬೇಕು. ಈ ಭಾರಿ ರೈತರ ತಿಳ್ಕೊಬೇಕಿದು. ವಿಜ್ಞಾನಿ ಹಂಗೆ ವಿಚಾರ ಮಾಡಬೇಕು, ವ್ಯಾಪಾರಿ ಹಂಗೆ ವ್ಯವಹಾರ ಮಾಡಿದ್ರೆ ಖರ್ಚನ್ನು ಕಡಿಮೆ ಮಾಡಿಕೊಂಡು ಇವತ್ತಿನ ದಿವಸ ತಂತ್ರಜ್ಞಾನ ಬಂದಿದೆ. ಇವತ್ತು ಈ ತಂತ್ರಜ್ಞಾನದ ಬಳಕೆ ನಾವು ಮಾಡ್ಕೋಬೇಕು. ಬಾಡು ಈಗ BT ಕಾಟನ್ ಒಂದು 20-30 ವರ್ಷದಿಂದ BT ಕಾಟನ್ ಇರಲಿಲ್ಲ. 1998ಗೆ ಅದು ಬಂತು. ಅವಾಗ ಅದಕ್ಕಿಂತ ಮೊದಲು ನಾವು ಸಾಮಾನ್ಯ ಇವೆಲ್ಲ ದೇಶಿ ತಳಿಗಳನ್ನು ಬೆಳೀತಿದ್ದೆವು. ಈ BT ಕಾಟನ್ ಬಂದ ನಂತರ ಇಡೀ ಜಗತ್ತಿನಾಗ ಈ ಕಾಟನ್ದಲ್ಲಿ ಕ್ರಾಂತಿ ಆಗಿಬಿಟ್ಟಿದ್ವಿ. ಕಾಟನ್ ಇಂಡಸ್ಟ್ರಿ ಹೌದಲ್ರಿ? ಅದಕ್ಕೆ ಅದರಲ್ಲಿ ಏನು ಮಾಡಿದೀವಿ ಅಂದರೆ BT ಜೀನ್, ಈ ಪಿಂಕ್ ಬೋಲ್ವರ್ ಅಂತ ಬರ್ತದೆ, ಪಿಂಕ್ ಬೋಲ್ವಾರ್, ಗುಲಾಬಿ ವರ್ಣದ ಕಾಯಿ ಕೊರಕ ಅಂತ ಬರ್ತದೆ ಒಂದು ಹುಳ, ಒಂದು ಕೀಡಿ, ಹಸಿರು ಕಾಯಿ ಕೊರಕ ಭಾರಿ ಡ್ಯಾಮೇಜ್ ಮಾಡ್ತದೆ. ಅದು ದೊಡ್ಡ ಪ್ರಮಾಣದಲ್ಲಿ ಹತ್ತಿಗೆ ಡ್ಯಾಮೇಜ್ ಮಾಡ್ತಿತ್ತು. ಆ ಹುಳಾನೇ ಬರಬಾರ್ದು, ಒಂದು 100 ದಿವಸ ಜೆನೆಟಿಕ್ ರೆಸಿಸ್ಟೆನ್ಸ್ ಅದರಲ್ಲಿ ಬರಬೇಕಂತ ಏನು ಮಾಡಿದೆವು? BT ಜೀನ್ ಅದನ್ನು ಇಂಟ್ರೊಡ್ಯೂಸ್ ಮಾಡಿದೆವು. ಇದು ತಂತ್ರಜ್ಞಾನ. ಇವತ್ತಿನ ದಿವಸ ನ್ಯಾನೋ ಯೂರಿಯಾ, ನ್ಯಾನೋ DAP, ಹೊಸ ಒಂದು ತಳಿಪ. ಇವತ್ತು ಶುಗರ್ ಕೇಂದ್ರದೊಳಗೆ ಫ್ಲವರಿಂಗ್ ಆಗಲ್ಲ ಅಂತ ತಳಿಗಳು ಇವತ್ತು ನಾವು ಕೊಡ್ತಾ ಇದ್ದೀವಲ್ಲ, ಹೊಸ ತಳಿಗಳು ರೈತರು ಅದಕ್ಕೆ ಮಾರು ಹೋಗ್ಬೇಕು. ನಾವು ತಂತ್ರಜ್ಞಾನಕ್ಕೆ ನಾವು ಮಾರು ಹೋಗ್ಬೇಕು ತಿಳ್ರಿ. ಆಮೇಲೆ ಇವತ್ತು ಭಾರತ ದೇಶದೊಳಗೆ ಏನಾಗಿದೆ, ಎಣ್ಣೆ ಕಾಳು, ಎಣ್ಣೆ ಏನು ನಾವು ತಿನ್ನು ಎಣ್ಣೆ ಬಳಸ್ತೀವಲ್ಲ, ತಿನ್ನು ಎಣ್ಣೆ, ಅದರ ಪೈಕಿ 56% ಭಾರತ ದೇಶದಲ್ಲಿ ತಿನ್ನುವ ಎಣ್ಣೆ ಬೇರೆ ದೇಶದಿಂದ ಆಮದು ಮಾಡ್ಕೋತಾ ಇದೆ. ಅಷ್ಟು ಫಾರಿನ್ ಅಷ್ಟು ಒಂದು ಭಾರತ ದೇಶದ ರೊಕ್ಕ ಬೇರೆ ದೇಶಕ್ಕೆ ಹೋಗ್ತಾ ಇದೆಯಲ್ಲ. ಅದಕ್ಕೆ ಭಾರತ ಸರ್ಕಾರದವರು ಮತ್ತು ನಾವು ಕೂಡಿ ಏನು ಮಾಡ್ತಾ ಇದ್ದೀವಿ ಇವತ್ತು, ಎಣ್ಣೆ ಕಾಳುಗಳಿಗೆ ಭಾರಿ ಪ್ರೋತ್ಸಾಹ ಕೊಡ್ತಾ ಇದೆ. ಎಣ್ಣೆ ಕಾಳು ಬೆಳೆಗಳನ್ನು ಹೆಚ್ಚು ಬೆಳಿಬೇಕು ರೈತರು. ಸೋಯಾಬೀನ್ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಕುಸುಬಿ ಆಗಿರ್ಬೋದು, ಇವೆಲ್ಲ ಹೆಚ್ಚು ಬೆಳಿಬೇಕು, ಹೆಚ್ಚು ಪ್ರದೇಶದಲ್ಲಿ ಬೆಳಿಬೇಕು ಅಂತ ತಿಳ್ಕೊಂಡು ಏನು ಮಾಡ್ತಾ ಇದ್ದೀವಿ, ಕೆಲವೊಂದು ಕ್ವಾಂಟಿಟಿ ರೈತರಿಗೆ ಫ್ರೀ ಸೀಡ್ಸ್ ಕೊಟ್ಟು ನೀವು ಬೆಳೀರಿ, ಸೋಯಾಬೀನ್ ಬೆಳೀರಿ, ಆಮೇಲೆ ಶೇಂಗಾ ಬೆಳೀರಿ, ಸೂರ್ಯಕಾಂತಿ ಹೆಚ್ಚಿನ ಬೆಳಿ, ಅವ್ರಿಗೆ ಸೀಡ್ಸ್ ಅಷ್ಟೇ ಕೊಡೋದಿಲ್ಲ, ಅದಕ್ಕೆ ಬೇಕಾಗಿರ್ತಕ್ಕಂಥ ಬೀಜೋಪಚಾರ ಕೆಮಿಕಲ್ಸು, ಟಾನಿಕು ಎಲ್ಲ ಕೊಡ್ತೇವೆ. ಆಮೇಲೆ ಒಂದು 3-4 ತರಬೇತಿ ಕೊಡ್ತೀವಿ ಅವ್ರಿಗೆ ಯಾವ ರೀತಿ ಬೆಳಿ. ಯಾವ ರೀತಿ ವೈಜ್ಞಾನಿಕ ನಾವು ಕೃಷಿ ಮಾಡಬೇಕು ಅಂತ ಕೂಡ ನಾವು ಹೇಳಿಕೊಟ್ಟು ಎಣ್ಣೆ ಕಾಳು ಉತ್ಪಾದನೆ ಕೂಡ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ. ಆಮೇಲೆ ಪಲ್ಸಸ್ ದ್ವಿದಳ ಧಾನ್ಯಗಳು ಅದು ಕೂಡ ನಮ್ಮಲ್ಲಿ ಕೊರತೆ ಆಗ್ತಾ ಇದೆ ಇನ್ನು ಭಾರತ ದೇಶನಾಗ. ಅದಕ್ಕೂ ನಾವೇನು ಮಾಡ್ತಾ ಇದ್ದೇವೆ, ಮಿಷನ್ ಆನ್ ಆತ್ಮ ನಿರ್ಭರತ ಆನ್ ಪಲ್ಸಸ್ ಅಂತ ಭಾರತ ಸರ್ಕಾರದವರು ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಈ ಡೆಮಾನ್ಸ್ಟ್ರೇಷನ್ಗಳು ಪ್ರಾತ್ಯಕ್ಷಗಳನ್ನು ಕೊಡ್ತಕ್ಕಂಥದ್ದು ಕಿರುಚೀಲಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಏನಂತಂದ್ರೆ ರೈತ ಬಾಂಧವರು ಇವತ್ತು ದಿವಸ ಮೊದಲ 30-40 ವರ್ಷದ ಹಿಂದೆ SSLC ಒಳಗೆ ಮತ್ತು PUC ಒಳಗೆ ಯಾರು ಅನುತೀರ್ಣ ಆಗ್ತಿದ್ರು ಫೇಲ್ ಆಗ್ತಿದ್ರಲ್ಲ ಅವ್ರನ್ನ ಕೃಷಿ ಕಡ್ದೆ ಅಗ್ರಿಕಲ್ಚರ್ಗೆ ದಬ್ತಿದ್ರು. ಈ ಕಾಲ ಆ ಕಾಲ ಈಗ ಉಳಿದಿಲ್ಲ. BSc ಕೃಷಿ ಒಳಗೆ ಯಾವುದೇ ಒಂದು ಡಿಗ್ರಿ ಒಳಗೆ ಗೋಲ್ಡ್ ಮೆಡಲ್ ರ್ಯಾಂಕ್ ಸ್ಟೂಡೆಂಟ್ಸ್ ಅಂಥವ್ರು ಇವತ್ತು ಕೃಷಿ ಕಡೆ ಬರಬೇಕಾಗಿದೆ. ಅಷ್ಟು ಜಟಿಲವಾಗಿ ಕೃಷಿ ಒಳಗೆ ಸಮಸ್ಯೆ ಇರೋದ್ರಿಂದ ಅಂಥವ್ರು ಏನ್ರಿ ಕೃಷಿ ಕಡೆ ಬಂದ್ರೆ ಇವತ್ತಿನ ದಿವಸ ಕೃಷಿಯ ಒಂದು ಕೂಡ ಉದ್ಯಮಿಯಾಗಿ ನಾವು ನೋಡಬಹುದು. ರೈತ ಬಾಂಧವರು ಕೂಡ ಕಾಲಕಾಲಕ್ಕೆ ಅವ್ರ ಜ್ಞಾನದ ಮಟ್ಟವನ್ನು ಹೆಚ್ಚು ಮಾಡಿಕೊಂಡು ತಂತ್ರಜ್ಞಾನವನ್ನು ಬಳಸ್ಕೊಂಡು ವಿಜ್ಞಾನದಲ್ಲಿ ಆಗಿರತಕ್ಕಂಥ ಆವಿಷ್ಕಾರವನ್ನು ಬಳಸ್ಕೊಂಡು ಕೃಷಿ ಇಲಾಖೆ ಜೊತೆ ಯೂನಿವರ್ಸಿಟಿ ಜೊತೆ ಆಮೇಲೆ ಪ್ರೋಗ್ರೆಸಿವ್ ಫಾರ್ಮರ್ಸ್ ಒಂದು ಹೆಜ್ಜೆ ಮುಂದೆ ಹೋಗಿ ಕೆಲಸ ಮಾಡ್ತಕ್ಕಂಥ ರೈತರ ಜೊತೆ ಸಂಪರ್ಕ ಇಟ್ಕೊಂಡು ಇವತ್ತು ಕೃಷಿ ಮಾಡಿದರೆ ಅವರು ಚೆನ್ನಾಗಿ ಕೃಷಿ ಮಾಡ್ಬೋದು, ಆರ್ಥಿಕವಾಗಿ ಕೂಡ ಸಬಲರಾಗ್ಬೋದು ಅಂತಕೊಂಡು ನಾನು ನಮಗೆ ಮನದಟ್ಟಾಗಿದೆ. ನಾ ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಏನು ವಿನಂತಿ ಮಾಡಿದೆ ಅಂತಂದ್ರೆ ಜಿಲ್ಲೆ ಒಳಗೆ ರೈತ ಸಂಪರ್ಕ ಕೇಂದ್ರ ಅದಾವ, ರೈತ ಪ್ರತಿಯೊಂದು ಹೋಬಳಿಗೆ ರೈತ ಸಂಪರ್ಕ ಕೇಂದ್ರ ಅದಾವ. ಅಲ್ಲಿ MSc ಅಗ್ರಿ PhD ಮಾಡಿರ್ತಕ್ಕಂಥ ಅಧಿಕಾರಿಗಳನ್ನ ಕೊಟ್ಟಿದ್ದೆವು. ತಾಲೂಕಿನಾಗ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿ ಇರ್ತೈತಿ, ಆಮೇಲೆ ಉಪನಿರ್ದೇಶಕರ ಕಚೇರಿಗಳು ಇರ್ತೈತಿ, ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಜಂಟಿ ನಿರ್ದೇಶಕರ ಕಚೇರಿ. ಯಾವತ್ತೂ ಅವರಿಗೆ ನಮ್ಮ ಬಾಗಲಾತ ಇರ್ತೈತಿ, ಯಾವತ್ತೂ ಅವ್ರು ನಮಗೆ ಸಂಪರ್ಕ ಮಾಡಬಹುದು, ಇಲಾಖೆಯ ಕಾರ್ಯಕ್ರಮ ತಿಳ್ಕೋಬಹುದು ಮತ್ತು ವಿಜ್ಞಾನ ತಂತ್ರಜ್ಞಾನ ಕೂಡ ತಿಳ್ಕೋಬಹುದು ಅನ್ನತಕ್ಕಂಥದ್ದನ್ನು ಹೇಳಿ ತಾವು ಈ ಕೃಷಿ ಇಲಾಖೆಯ ಎಲ್ಲ ಯೋಜನೆಗಳ ಸವಲತ್ತನ್ನು ತಾವು ಪಡಿಬೇಕು ಅಂತಕೊಂಡು ವಿನಂತಿ ಮಾಡ್ತಾ
3: ಇದ್ದೀನಿ. ಇಲ್ಲಿವರೆಗೆ ರೈತರಿಗೆ ಏನೇನು ಮುಂಗಾರಂಗಾಮಲ್ಲಿ ಸಲಹೆಗಳು ಬೇಕಂತೇಳಿ ಒಂದು ಕಾರ್ಯಕ್ರಮವನ್ನು ವೇಣುಧ್ವನಿ ವಾಹಿನಿಯವರು ಮಾಡಿದ್ದೀರಿ, ತಮಗೆ ಕೃತಜ್ಞತೆಗಳು. ಆಮೇಲೆ ಈ ಜಿಲ್ಲೆಯ ಎಲ್ಲ ರೈತರು ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಏನು ಸಲಹೆಗಳನ್ನು ಕೊಟ್ಟರು ಅವನ್ನ ಪಾಲನೆ ಮಾಡಿರಿ. ಆಮೇಲೆ ರೈತ ಸಂಪರ್ಕ ಕೇಂದ್ರಗಳಂದರೆ ರೈತ ಮಿತ್ರ ಕೇಂದ್ರಗಳು, ಅದಕ್ಕೆ ತಾವು ಬರೀ ಯಾವುದಾರ ಸಬ್ಸಿಡಿಗೋಸ್ಕರ ಮಾತ್ರ ಬರದೆ ತಂತ್ರಜ್ಞಾನದ ಸಂಬಂಧ ತಾವು ಸಂಪರ್ಕದಲ್ಲಿದ್ದು ಆಮೇಲೆ ಅಡ್ವಾನ್ಸ್ ಆಗಿ ಅಂದ್ರೇನು ಯಾವುದೇ ಬಿತ್ತನೆ ಆಗಲಿ ರೋಗ ಕೀಟ ಆಗಲಿ ಅಲ್ಲಿ ಏನು ಮಾಹಿತಿಯನ್ನು ನಾವು ಪಡ್ಕೊಂಡು ಅದರಂತೆ ನೀವು ನಡ್ಕೊಂಡ್ರೆ ಕೃಷಿಯಲ್ಲಿ ಸಾಗುವಳಿ ವೆಚ್ಚ ಕಡಿಮೆ ಮಾಡ್ಬೋದು. ಆನಂತರ ನಿವ್ವಳ ಆದಾಯ ಅಂತ ಹೇಳಿ ಅಂದರೆ ಆದಾಯ ತಗೊಂಡು ಅದರಲ್ಲಿ ಹೆಚ್ಚಿಗೆ ಖರ್ಚು ಮಾಡೋದು ಉಪಯೋಗಿಲ್ಲ, ಕಡಿಮೆ ಖರ್ಚಿನಲ್ಲಿ ನಾವು ಹೆಚ್ಚಿನ ಇಳುವರಿಯನ್ನು ಪಡೀರಿ ಅಂತೇಳಿ ರೈತ ಬಾಂಧವರಲ್ಲಿ ನಾನು ವಿನಂತಿ ಮಾಡಿ ನಾನು ಮತ್ತೊಮ್ಮೆ ರೈತ ಬಾಂಧವರಿಗೆ ಶುಭವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ.
4: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ ಸರ್.
3: ನಮಸ್ಕಾರ.
4: ಸ್ನೇಹಿತರೆ, ಇದುವರೆಗೂ ಕೇಳಿದ್ರಿ ಖೇತ್ ಬಚಾವ್ ಅಭಿಯಾನ ಹಾಗೂ ಮುಂಗಾರು ಬಿತ್ತನೆ ಕುರಿತು ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈ ವಿಷಯದ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಬೆಳಗಾವಿಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಹಾಗೂ ಅವರೊಂದಿಗೆ ಸಹಾಯಕ ಕೃಷಿ ನಿರ್ದೇಶಕರು ವಿಷಯ ತಜ್ಞ ಶ್ರೀ ಚಿದಂಬರ್ ಹೂಗಾರ್ ಅವರು. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಮಸ್ಕಾರ.
5: KLE Technological University, Belagavi. Admissions open for 2026-27. Dr. M.S. Sheshgiri Campus, Belagavi. KCET code E036. More than 500 placement offers were received in 2025-26. Students secured a highest annual package of up to 16 lakh per annum. The university has 150+ experienced faculty members and 50+ doctoral degree holders. Well-equipped learning factory, tinkering lab and Wi-Fi-enabled hostel facilities are available. UG courses, biomedical engineering, chemical engineering, civil engineering, computer science and engineering, AI, electronics and communication engineering, electrical and electronics engineering, mechanical engineering, BCA. PG courses, MCA, MBA and M.Tech in structural engineering, civil. 60+ companies including Infosys, Juniper Networks, HPE, Federal Bank and Bosch visit the campus for recruitment. For more information, call 0831-244-0322 or visit www.kletech.ac.in.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು, ಆರೋಗ್ಯ ದರ್ಶನ ಕಾರ್ಯಕ್ರಮ. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ. ಸ್ನೇಹಿತರೆ, ಇಂದು ರಕ್ತದಾನಿಗಳ ದಿನ. ಈ ದಿನದ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ. ದೇಹದಾನ ಜಾಗೃತಿಗಾಗಿ ತಮ್ಮ ತಂದೆಯ ಮೃತದೇಹವನ್ನು ಛೇದಿಸಿ ವಿಶ್ವ ದಾಖಲೆಯನ್ನ ನಿರ್ಮಿಸಿದಂತಹ ಭಾರತದ ಪ್ರಥಮ ವೈದ್ಯರು, ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಶರೀರ ರಚನಾ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರು, ಹಾಗೆಯೇ ಡಾಕ್ಟರ್ ರಾಮಣ್ಣನವರ್ ಚಾರಿಟಬಲ್ ಟ್ರಸ್ಟ್ನ ಕಾರ್ಯದರ್ಶಿಗಳು ಆದಂತಹ ಡಾಕ್ಟರ್ ಮಹಾಂತೇಶ್ ರಾಮಣ್ಣನವರ್ ಅವರು. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ
0: ಸರ್. ಇಂದು ವಿಶ್ವದಾದ್ಯಂತ ರಕ್ತದಾನಿಗಳ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಹಾಗಿದ್ರೆ ಸರ್, ಈ ಒಂದು ವಿಶ್ವ ರಕ್ತದಾನಿಗಳ ದಿನದ ಮಹತ್ವವನ್ನು ತಿಳಿಸ್ಕೊಡಿ.
1: ಮೊದಲೇದಾಗಿ ಕೆಎಲ್ಇ ವೇಣುಧ್ವನಿ ಕೇಳ್ತಕ್ಕಂಥ ಎಲ್ಲ ಶ್ರೋತೃಸರಿಗೆ ಅವರಿಗೆ ನಮಸ್ಕಾರವನ್ನು ತಿಳಿಸಿ, ಇವತ್ತು 2026 ರಕ್ತದಾನ ಜಾಗೃತಿ ಸಂದೇಶ ಏನಪ್ಪಾ ಅಂದರೆ, ರಕ್ತ ನೀಡಿ ಆಸೆ ನೀಡಿ ಒಟ್ಟಾಗಿ ಜೀವಗಳನ್ನು ಉಳಿಸೋಣ. ನಮ್ಮ ರಕ್ತದ ಹಲವು ಹನಿಗಳು ಯಾರ್ದೋ ಜೀವನದಲ್ಲಿ ಹೊಸ ಆಶಾಕಿರಣ ವಾಗಬಹುದು. ಇದು ನಮ್ಮ WHO ಕೊಟ್ಟಂತ ಈ ವರ್ಷದ ಧ್ಯೇಯ ಉದ್ದೇಶ. ಅದೇನಪ್ಪಾ ಅಂದ್ರೆ, ಗಿವ್ ಬ್ಲಡ್ ಗಿವ್ ಹೋಪ್ ಟುಗೆದರ್ ವಿ ಸೇವ್ ಲೈವ್ಸ್. ಈ ಒಂದು ಧ್ಯೇಯ ಉದ್ದೇಶ 2026 ಒಂದು ರಕ್ತದಾನ ಜಾಗೃತಿ ಸಂದೇಶವನ್ನ ನೀಡಿದ್ದಾರೆ ಮೇಡಮ್.
0: ಸರ್, ಈಗ ಒಬ್ಬ ಆರೋಗ್ಯವಂತ ವ್ಯಕ್ತಿ ರಕ್ತದಾನ ಮಾಡಬಹುದು ಅಂದ್ರೆ ಅವನಿಗೆ ಯಾವೆಲ್ಲ ಅರ್ಹತೆಗಳು ಇರಬೇಕಾಗುತ್ತೆ ಸರ್?
1: ಮೊದಲೇದಾಗಿ ನನ್ನ ಆಸ್ ಎ ವೈದ್ಯನಾಗಿ ಅರ್ಹತೆ ಏಜು ಎಲ್ಲ ನೋಡೋಕ್ಕಿಂತ ಕೊಡಬೇಕನ್ನುವಂಥ ಭಾವನೆ ಬರಬೇಕು. ನೀವು ಒಂದು ಕೈ ಜಾಡಿಸಿದರೆ, ಕೈ ಚಾಚಿದ್ರೆ, ಈಗ ನೀವು ಕೈ ಕೊಡುವಂಥ ಕೊಡಗೈ ದಾನಿ ಕೈ ಮಾಡಿದರೆ ಅಲ್ಲಿ ಹಲವಾರು ನಮಗೆ ಜೀವನದಲ್ಲಿ ಬೇರೆ ರೀತಿಯಿಂದ ಉಪಯೋಗ ಆಕತಿ. ಕರ್ಮ ಫಾಲೋಸ್ ಅಂತಾರೆ. ನಾ ಏನು ಈ ಜನ್ಮದಾಗ ನಾ ಒಳ್ಳೇದು ಮಾಡಿದ್ದನ್ನು ಒಳ್ಳೇದು ಪಡಿತೀನಿ. ನೀವು ಏನು ಬಿತ್ತೀರಿ ಅದು ಬೀಜ ಅದು ಸಿಗೋದು. ಮೊದಲು ಕೊಡಬೇಕನ್ನುವಂಥ ಭಾವನೆ ಬರಬೇಕು. ಅದಾದಮೇಲೆ ಏನಪ್ಪಾ ಅಂದ್ರೆ, ನಮ್ಮ ಮೆಡಿಕಲ್ ಕ್ರೈಟೀರಿಯಾ ಪ್ರಕಾರ 18 ಅವರು ಮೇಲ್ಪಟ್ಟರೆ ಇರಬೇಕು, ತೂಕ 45 ಮೇಲ್ಗಡೆ ಇರಬೇಕು. ಅದಲ್ಲದೆ ಹಿಮೋಗ್ಲೋಬಿನ್ ಅಂತ ಹೇಳಿ ನಾವು ರಕ್ತದಲ್ಲಿ ರಕ್ತ ಕೆಂಪು ರಕ್ತ ಕಣದಲ್ಲಿ ಹಿಮೋಗ್ಲೋಬಿನ್ HB ಅಂತ ಹೇಳಿ ಅದು 13.5 ಮೇಲಿದ್ರೆ ಅದು ಕೊಡ್ಲಿಕ್ಕೆ ಬರ್ತೈತೆ. ಎಷ್ಟೋ ಸಲ ಅವರು ರಕ್ತದಾನ ಮಾಡಕ್ ಬರ್ತಾರ, ಆ ಮಾಡಕ್ ಬಂದಾಗ ಅವರಿಗೆ ಗೊತ್ತಿರೋದಿಲ್ಲ ನಾ ರಕ್ತಹೀನತೆ ಅಂತ ಹೇಳಿ. ನಾ ಏನ್ ಹೇಳಿಲ್ಲ, ನೀವು ಕೊಡಬೇಕಂತ ಮುಂದ್ ಬಂದ್ರೆ ದೇವರು ನಿಮಗೆ ಮತ್ತೆ ಬೇರೆ ರೀತಿಯಿಂದ ಉಪಯೋಗ ಆಕತಿ. ಎಷ್ಟೋ ಸಲ ನಾವು ಚೆಕ್ ಮಾಡಿದಾಗ ಅವ್ರದ ರಕ್ತಹೀನತೆನೆ ಕಾಣ್ತೇವೆ. ಅಂತ ಸಂದರ್ಭದಲ್ಲಿ ನಾವು ರಕ್ತ ತೆಗೆದುಕೊಳ್ಳೋದಿಲ್ಲ. ಮೂರಂತಿ ಇವು ಕ್ರೈಟೀರಿಯಾ ಬೇಕಿರ.
0: ಸರ್, ಇವಾಗ ಈಗ ರಕ್ತದಾನ ಮಾಡಬೇಕು ಅನ್ನೋದಾದ್ರೆ ಅವರಿಗೆ ಕನಿಷ್ಠ ವಯಸ್ಸು ಎಷ್ಟಿರ್ಬೇಕಾಗುತ್ತೆ ಸರ್? ಹಾಗೇನೆ ತೂಕ ಎಷ್ಟಿರ್ಬೇಕು?
1: 18 ಮೇಲ್ಪಟ್ಟವ್ರು ಇರ್ಬೇಕ್ರಿ. ಆಮೇಲೆ ತೂಕ 45 kg 45 kg ಮೇಲ್ಗಡೆ ಇರ್ಬೇಕು.
0: ಗರಿಷ್ಠ ವಯಸ್ಸು ಏನಾದ್ರೂ?
1: ಗರಿಷ್ಠ ಹೆಂಗಿದೆ ಅಂದ್ರೆ ನಿಮ್ಮ ಆರೋಗ್ಯ ಮೇಲೆ ಹೋಗ್ತೈತಿ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಆರೋಗ್ಯ ಸರಿಯಾಗಿ ಚೆನ್ನಾಗಿತ್ತಂದ್ರೂ ಕೂಡ 60 ದಾಟಿತಂದ್ರೆ ನೀವು ವೈದ್ಯರ ಸಲಹೆ ತಗೊಂಡ ಮಾಡ್ಬೇಕು ಹೊರತು ತಾವಾಗೆ ಬಂದು ಕೊಡಬಾರ್ದು.
0: ಸರ್, ಇನ್ನು ಒಬ್ಬ ವ್ಯಕ್ತಿ ರಕ್ತದಾನ ಮಾಡ್ತೀನಿ ಅನ್ನೋದಾದ್ರೆ ಎಷ್ಟು ಅವಧಿಗೊಮ್ಮೆ ಅವರು ರಕ್ತದಾನ ಮಾಡಬಹುದು ಅಂತ?
1: ಮೊದಲೇದಾಗಿ ಇಲ್ಲಿ ಮೇಲ್ ಅಂಡ್ ಫಿಮೇಲ್ ಮಾಡ್ತೀವಿ, ಗಂಡು ಹೆಣ್ಣು ಅಂತೇಳಿ. ಗಂಡ್ಮಕ್ಳು ಏನಪ್ಪಾ ಅಂದ್ರೆ, ನಾವು ವರ್ಷಕ್ಕೆ ಒಂದು 4 ಕೊಟ್ರೆ ಹೆಣ್ಮಕ್ಳು ವರ್ಷಕ್ಕೆ 3 ಕೊಡ್ಬೇಕಾಗ್ತದೆ. ಅದು 3 ತಿಂಗಳ ಅವಧಿಯಲ್ಲಿ ಕೊಡಬೇಕು.

0: ಆ ಒಂದು ಎಮೋಷನಲ್ ನ ಬಂದು ಕೊಡ್ತಾರೆ. ದಯವಿಟ್ಟು ನೆನ್ಪಿಟ್ಕೋಬೇಕು, ಡಾಕ್ಟರ್ ಮುಂದೆ ವಕೀಲರ ಮುಂದೆ ಸುಳ್ಳು ಹೇಳಬಾರ್ದು. ಅಲ್ಲಿ ಅವ್ರು ಸುಳ್ಳು ಹೇಳ್ಬೇಕಂತ ಇಲ್ಲ, ಅಲ್ಲಿ ಜೀವ ಉಳಿಸ್ಬೇಕಂತ ಬರ್ತಾರೆ. ಆದ್ರೂ ಕೂಡ ಪೇಷನ್ಸ್ ಇಟ್ಕೊಂಡು ನೆನಪಿಟ್ಕೊಂಡು ಹೇಳ್ಬೇಕು, ಸರ್ ಹಿಂಗಾಗಿತ್ತಂದ್ರೆ ಅದನ್ನ ದಯವಿಟ್ಟು ಅವ್ರ ಫ್ರೆಂಡ್ಸಿಗೆ ಹೇಳ್ಬೋದು. ಬಟ್ ಅವಾಗ ಅಲ್ಲಿ ಕೊಡಕ್ ಇವ್ರು ಬಂದ್ರ ಅಂದ್ರೆ ಏನಾಕತಿ, ಕೆಲವೊಂದ್ಸಲ ಆಗ್ಬಾರ್ದು. ಮತ್ತೆ ಕೊಡೋಕ್ಕಿಂತ ಮುಂಚೆ ಸಂಪೂರ್ಣವಾಗಿ ನಿದ್ದೆ ಮಾಡಿರ್ಬೇಕು, ಆಮೇಲೆ ನೀರುಗಳನ್ನ ಹೆಚ್ಚಿಗೆ ಸೇವನೆ ಮಾಡಿರ್ಬೇಕು, ಆಮೇಲೆ ಯಾವ್ದಾರ ಒಂದು ಇತ್ತೀಚೆಗೆನ ಏನಪ್ಪಾ ಒಂದು ಟೈಫಾಯ್ಡ್ ಆಗ್ಲಿ ಮಲೇರಿಯಾ ಆಗ್ಲಿ ಅಥವಾ ಬೇರೆ ಒಂದು ಜ್ವರಕ್ಕೆ ನೀವು ಏನಾದ್ರು ಟ್ಯಾಬ್ಲೆಟ್ ಮ್ಯಾಗ ಆಂಟಿಬಯೋಟಿಕ್ ಮ್ಯಾಗಿದ್ದಾಗ ನೀವು ಬ್ಲಡ್ ಕೊಡ್ಲಿಕ್ಕೆ ಬರೋದಿಲ್ಲ. ಇನ್ನ ಕೊಟ್ಟ ಮೇಲೆ ರಕ್ತದಾನ ಕೊಟ್ಟ ಮೇಲೆ ಏನು 24 ತಾಸು ಒಳಗೆ ರಕ್ತ ಉತ್ಪನ್ನ ಆಗ್ತದೆ. ಅವಾಗ ಹೆಚ್ಚಪ್ಪ ಅಂದ್ರೆ ಆಯಾಸ ಆಗದಂಗ ಸ್ವಲ್ಪ ನಮ್ದು ರಕ್ತದಾನ ಮಾಡಿ ಕೂಡ ಅವ್ರಿಗೆ ಜ್ಯೂಸ್ ಎಲ್ಲ ಕೊಟ್ಟ ಮೇಲೆ ಹೆಚ್ಚಿನ ನೀರೇನ ಸೇವನೆ ಮಾಡಿ ಆದಷ್ಟು ಅವತ್ತು ಒಂದ್ ದಿವಸ ಏನಪ್ಪಾ ಅಂದ್ರೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಇರ್ಬೋದು.
1: ಸರಿ, ಇವಾಗ ತಾವು ಹೇಳಿದ್ರಿ ಮಹಿಳೆಯರು ಕೂಡ ರಕ್ತದಾನವನ್ನ ಮಾಡಬಹುದು ಅಂತ ತಿಳಿಸಿದ್ರಿ. ಇವಾಗ ಮಹಿಳೆಯರು ರಕ್ತದಾನವನ್ನ ಮಾಡಬೇಕಾದ್ರೆ ಅವರು ಯಾವೆಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ರಕ್ತದಾನ ಮಾಡ್ತಾರೆ?
0: ಮೊದಲೇದಾಗಿ ಮಹಿಳೆಯರು ರಕ್ತದಾನ ಮಾಡ್ಬೇಕಂತಂದ್ರೆ ಅವ್ರದ್ದು ಮೇನ್ಪ್ಪ ಅಂದ್ರೆ ಮೆನ್ಸಸ್, ಈ ಮೆನ್ಸುರೇಷನ್ ಸೈಕಲ್ ನೋಡ್ಕೊಂಡು ಮಾಡ್ಬೇಕಾಕತಿ. ಯಾಕಂದ್ರೆ ಅಲ್ಲಿ ರಕ್ತ ಹೋಗುದ್ರೆ ರಕ್ತ ಹೀನತೆ ಆಗ್ತಿರ್ತೈತೆ. ಅದಕ್ಕೆ ವೈದ್ಯರ ಸಲಹೆ ತಗೊಂಡು ಅವರು ಎಚ್ ಬಿ ಚೆಕ್ ಮಾಡಿಸ್ಬೇಕು. ಚೆಕ್ ಮಾಡಿಸಿ ಆಮೇಲೆ ಏನಪ್ಪಾ ಅಂದ್ರೆ ಒಂದ್ ವೇಳೆ ಸರಿಯಾಗಿ 13.5 ಮೇಲೆ ಇತ್ತಂದ್ರೆ ಅಷ್ಟೇ ಅವ್ರು ರಕ್ತದಾನ ಕೊಡ್ಲಿಕ್ಕೆ ಅರ್ಹರ ಆಗ್ತಾರೆ ಅಂತ ಹೇಳಕ್ ಬಯಸ್ತ.
1: ಸರಿ, ಇವಾಗ ನಾವೇನಾದ್ರೂ ರಕ್ತದಾನ ಮಾಡಿದ್ರೆ ಇನ್ನೊಬ್ಬರಿಗೆ ಅದು ಹೆಲ್ಪ್ ಆಗುತ್ತೆ. ಇವಾಗ ನಾನ್ ರಕ್ತ ಮಾಡಿದೀನಿ ಅಂದ್ರೆ ನನಗೇನ್ ಹೆಲ್ಪ್ ಆಗುತ್ತೆ?
0: ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇದು ರಕ್ತದಾನ ಏನಪ್ಪಾ ಅಂದ್ರೆ ನಾ ಏನಿಲ್ಲ, ಈ ದೀಪಾವಳಿಗೆ ಗಣೇಶ ಚತುರ್ಥಿಗೆ ಅಲ್ಲಿ ಬರ್ದಿರ್ತಾರೆ ಏನಂತಂದ್ರೆ ಬೈ ಒನ್ ಗೆಟ್ ಒನ್ ಫ್ರೀ, ಇವೆಲ್ಲ ನೋಡಿದ್ರೆ ನಿಜ ಜೀವನದಾಗೂ ದೇವ್ರು ನಮಗ ಅವ್ನು ಮಾಡಿಕೊಟ್ಟಾನೆ. ಏನಂತಂದ್ರೆ ನೀವು ಕೈ ಮಾಡಿ ಮುಂದ್ ಬಂದು ರಕ್ತದಾನ ಮಾಡಕ್ ಮುಂದ್ ಬಂದಾಗ ದೇವ್ರು ನಿಮಗೂ ಆಫರ್ ಕೊಟ್ಟಾನೆ. ಏನಪ್ಪಾ ಅಂತಂದ್ರೆ ಬಹಳ ಮಂದಿಗೆ ರಕ್ತದಾನ ಮಾಡೋದ್ರಿಂದ ರಕ್ತ ಹೀನತೆ ಆಕತಿ, ನಾ ಕಮ್ಜೋರ್ ಆಗ್ತೇನೆ ಅಥವಾ ನಾ ಅಶಕ್ತ ಆಗ್ತೇನೆ, ಹಿಂಗೆಲ್ಲ ಬಹಳ ಪ್ರಶ್ನೆ ಅದಾವ. ನೀವು ಒಂದ್ ವೇಳೆ ಮನಸ್ಸು ಮಾಡಿ ರಕ್ತದಾನ ಕೊಟ್ರೆ ಅಂದ್ರೆ ಈಗ ಎರಡು ಬೆನಿಫಿಟ್ ನಿಮಗೆ ಸಿಗ್ತೈತಿ. ಎರಡು ಏನಪ್ಪಾ ಅಂತಂದ್ರೆ, ಒಂದು ನಿಮಗ ವಿದ್ಯಾರ್ಥಿಗಳಿದ್ರೆ ಸ್ಪೆಷಲಿ ವಿದ್ಯಾರ್ಥಿಗಳು ಓದ್ತಿರ್ತಾರಲ್ಲ ಅವ್ರ ಮ್ಯಾಗಿನ ಮ್ಯಾಗ ರಕ್ತದಾನ ಮಾಡೋದ್ರಿಂದ ಅವರ ಜ್ಞಾಪಕ ಶಕ್ತಿ ಹೆಚ್ಚಾಕತಿ. ಇಲ್ಲಿ ಎಷ್ಟೋ ಸಲ ಹೇಳ್ತಾರ ತಾಯಂದ್ರೆ ಅವ್ನು ಓದ್ಲಿ ಕಾನ್ಸಂಟ್ರೇಷನ್ ಆಗ್ತದೆ ಅಂತೇಳಿ, ಬೂಸ್ಟ್ ಆಗ್ಲಿ ಹಾರ್ಲಿಕ್ಸ್ ಆಗ್ಲಿ, ಬೂಸ್ಟ್ ಇಸ್ ಅ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತ ಏನ್ ತಿಳ್ಕೊಂಡ್ರೆ ಸುಳ್ಳದು. ಮ್ಯಾಲಿನ ಮ್ಯಾಲೆ 18 ವರ್ಷ ಮೇಲ್ಪಟ್ಟವ್ರು ರಕ್ತದಾನ ಮಾಡೋದ್ರಿಂದ ಅವ್ರಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಕತಿ. ಇದನ್ನ ವೈಜ್ಞಾನಿಕವಾಗಿ ಸೈಂಟಿಫಿಕ್ಲೂ ಹೇಳಿದ್ದಾರೆ. ಹೆಂಗಂತಂದ್ರೆ ನೀವು ಮ್ಯಾಲೆ ರಕ್ತದಾನ ಮಾಡಿದ್ರಂದ್ರ ಏನಾಗತ್ತಂದ್ರೆ ಹೊಸ ರಕ್ತ ಉತ್ಪನ್ನ ಆಗ ಬ್ರೈನ್ ಒಳಗ ನ್ಯೂರಾನ್ಸ್ ಅಂತ ಇರ್ತಾವ್ರಿ, ಆ ನ್ಯೂರಾನ್ಸ್ ಹೊಸ ರಕ್ತ ಹೋಗಿ ನಿಮ್ದು ಜ್ಞಾಪಕ ಶಕ್ತಿ ಹೆಚ್ಚಾಗ್ತದೆ ಅಂತೇಳಿ ವೈಜ್ಞಾನಿಕವಾಗಿ ಕಂಡಿಡಿದಾರೆ ಅಂತ ಹೇಳಿಕ್ ಬಯಸ್ತೇನೆ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ, ಈಗ ಯಾರು ಜನರಲ್ ಆಗಿ ಮಾಡ್ತಿರ್ತಾರಲ್ಲ ಅವ್ರಿಗೆ ರಕ್ತದಾನ ಮಾಡ್ತಾರಲ್ಲ ಮೇಲಿನ ಮೇಲೆ, ಇನ್ನೊಂದು ಅವ್ರಿಗೆ ಏನ್ ಬೆನಿಫಿಟ್ ಇದೆ ಅಂದ್ರೆ 80% ಕಾರ್ಡಿಯಾಕ್ ಅರೆಸ್ಟ್ ಆಗುದಿಲ್ಲ, ಹಾರ್ಟ್ ಅಟ್ಯಾಕ್ ಆಗಂಗಿಲ್ಲ. ಸೊ ಈಗ ನಿಮಗೆ ಮೇಲಿನ ಮೇಲೆ ನೀವು ರಕ್ತದಾನ ಒಂದು ಪ್ರವೃತ್ತಿ ಇಟ್ಕೊಂಡ್ರೆ ಏನಾಕತ್ತಪ್ಪ ಅಂದ್ರೆ ನಮಗೆ 80% ರಕ್ತ 80% ಏನಪ್ಪಾ ಅಂದ್ರೆ ಹಾರ್ಟ್ ಅಟ್ಯಾಕ್ ಆಗದಂಗ್ ನೋಡ್ಕೋತೈತಿ. ಯಾಕಂದ್ರೆ ಹೊಸ ರಕ್ತ ಉತ್ಪತ್ತಿ ಆಕತಿ, ಆ ಹೊಸ ರಕ್ತ ಉತ್ಪತ್ತಿ ಆದಾಗ ಹಳಿ ರಕ್ತ ಏನಿರ್ತದ ನೀವು ಎಲ್ಲಾ ನಮೂನಿ ಆಹಾರ ತಗೊಂಡಿರ್ತೀವಿ, ಆ ಆಹಾರ ತಗೊಂಡಾಗ ಅದ್ರಾಗ ವಿಶೇಷವಾಗಿ ನಾವು ಕಬ್ಬಿನಂಶ ಕೊಲೆಸ್ಟ್ರಾಲ್ ಎಲ್ಲ ತಿಂದಾಗ ಏನಾಕತಿ, ಆ ರಕ್ತ ನಾಳೊಳಗ ಲೇಪನ ಆಗ್ತದೆ, ಆಗುದ್ರಿಂದ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಿರ್ತದೆ. ಹೊಸ ಹೊಸ ರಕ್ತ ಉತ್ಪತ್ತಿ ಆಗುದ್ರಿಂದ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ನಿಮ್ಮ ಹೃದಯಕ್ಕೆ ಹೊಸ ರಕ್ತ ಉತ್ಪತ್ತಿ ಆಗಿ 80% ಏನಪ್ಪಾ ಅಂದ್ರೆ ಒಂದು ಹೃದಯ ಅಪಘಾತ ಹಾರ್ಟ್ ಅಟ್ಯಾಕ್ ಆಗದಂಗ್ ನೋಡ್ಬೋದು.
1: ಸರಿ, ಈಗ ಬಹಳಷ್ಟು ಜನರು ಹೇಳ್ತಿರ್ತಾರೆ ರಕ್ತದಾನ ಮಾಡದಿದ್ರೆ ಏನಾಗುತ್ತೆ ಅಂತ, ಅದಕ್ಕೆ ತಾವು ಏನ್ ಹೇಳಲಿಕ್ಕೆ ಇಷ್ಟ?
0: ಇಲ್ಲಿ ಇದು ರಕ್ತದಾನ ಮಾಡ್ಲಿಲ್ಲ ಅಂದ್ರೆ ವಿಶೇಷವಾಗಿ ಈ ಒಂದು ಪ್ರಶ್ನೆ ಕೇಳಿದಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇದು ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಹೇಳ್ತೀವಿ. ಏನಂತಂದ್ರೆ ಇದು ಒಂದು ಕಲ್ಪನೆ ಮಾಡ್ಕೋಬೇಕು. ನೀವು ಮಾಡ್ಲಿಲ್ಲ ಅಂದ್ರೆ ಬಿಡ್ರಿ, ಆದ್ರೆ ನಿಮ್ ಮುಂದೊಂದು ಕಲ್ಪನೆ ಒಂದು ತರ್ತಾನೆ. ಏನಂದ್ರೆ ನೀವು ಮಾಡ್ಲಿಲ್ಲ ಅಂದ್ರೆ ಒಬ್ಬ, ಅದಕ್ಕಿಂತ ಮುಂಚೆ ಹೇಳ್ತಾನೆ, ಒಬ್ಬ ರಕ್ತದಾನ ಮಾಡೋದ್ರಿಂದ ಇದು 3 ಮಂದಿಗೆ ಅನುಕೂಲ ಆಗ್ತದೆ. ಆ 3 ಮಂದಿಗೆ ಯಾವ ರೀತಿ ಅನುಕೂಲ ಆಗ್ತದೆ ಅಂತಂದ್ರೆ, ವಿಶೇಷವಾಗಿ ಒಬ್ಬ ರಕ್ತದಾನ ಮಾಡಿಕೊಳ್ಳಿ ಏನಾಕತಿ, ಆ ರಕ್ತ ತಗೊಂಡು ನಾವು 3 ಮಂದಿಗೆ ಹಾಕ್ತೀವಿ. ಅದರಲ್ಲಿ ಏನಪ್ಪಾ ಅಂತಂದ್ರೆ ಒಂದೇದಾಗಿ ಹೋಲ್ ಬ್ಲಡ್ ಹಾಕ್ತೀವಿ, ಅದಲ್ಮೇ ಪ್ಲಾಸ್ಮಾ ಹಾಕ್ತೀವಿ, ಅದಲ್ಲದೆ ಪ್ಲೇಟ್ಲೆಟ್ಸ್ ಹಾಕ್ತಿವಿ. ಹೌದಾ? ಈ 3 ರೀತಿಯಿಂದ ಇದು ರಕ್ತ ನಮಗ ಇವ್ರಿಗೆಲ್ಲ ಉಪಯೋಗ ಆಗ್ತದೆ ಮೇಡಮ್, ಏನೋ ಪೇಷಂಟ್ಗೆ. ಇನ್ನ ಯಾರು ರಕ್ತದಾನ ಮಾಡುದಿಲ್ಲ ಅಂತಾರಲ್ರಿ, ಆ ರಕ್ತದಾನ ಮಾಡುದಿಲ್ಲ ಅನ್ನೋರಿಗೆ ಒಂದು ಕಲ್ಪನೆ ಏನಪ್ಪಾ ಅಂದ್ರೆ, ಒಂದು ಆಸ್ಪತ್ರೆಯಲ್ಲಿ ಅಪಘಾತ, ಒಂದು ಯುವಕನಿಗೆ ಅಪಘಾತ ಆದಾಗ ತಕ್ಷಣ 4 ಯೂನಿಟ್ ಬೇಕು ಮಿನಿಮಮ್, ಎಲ್ಲೋ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆದಾಗ. ಎರಡನೇದು ಈಗ ಡೆಲಿವರಿಗೆ ಬಂದಿರ್ತಾರೆ, ವಿಶೇಷವಾಗಿ RH ನೆಗೆಟಿವ್ ಯಾರು ಇರ್ತಾರಲ್ಲ ಅವ್ರು ನಮಗ ರಿಸರ್ವ್ ಬ್ಯಾಂಕ್ ಇದ್ದಂಗ, ರಿಸರ್ವ್ ಪೊಲೀಸ್ ಇದ್ದಂಗ. ಯಾಕಂತಂದ್ರೆ RH ನೆಗೆಟಿವ್ ಬ್ಲಡ್ ನಮಗೆ ಸಿಗಂಗಿಲ್ಲ ಎಮರ್ಜೆನ್ಸಿ, ಅದನ್ನ ನಾವು ಏನಪ್ಪಾ ಅಂದ್ರೆ ರಿಸರ್ವ್ ಇಟ್ಟಿರ್ತೀವಿ. ಯಾಕಂದ್ರೆ ಎಮರ್ಜೆನ್ಸಿ ಯಾವಾಗ ಬರ್ತೈತಿ ಹಾಕ್ಬಿಡಲ್ಲ. ಅಂತ ಸಂದರ್ಭದಲ್ಲಿ ಒಬ್ಬ ತಾಯಿಗೂ ರಕ್ತ ಬೇಕಾಗತ್ತೆ, ಮತ್ತೆ ಕ್ಯಾನ್ಸರ್ ಪೀಡಿತ ರೋಗಿಗಳಿಗೆ ಥಾಲಸಿಮಿಯಾ ಪೇಷಂಟ್ಗೆ ಏನು ಪ್ಲೇಟ್ಲೆಟ್ಸ್ ಎಲ್ಲ ಬೇಕಾಗ್ತದೆ ಕ್ಯಾನ್ಸರ್ ವಾರ್ಡ್ ನಲ್ಲಿ ಇದ್ದಂತ. ಹಿಂಗೆಲ್ಲ ಇದ್ದಾಗ ಇದು ಒಂದು ನಿಮ್ಗೆ ಏನ್ ಹೇಳ್ಪ ಅಂದ್ರೆ, ಈಗ ನೀವು ಕೊಡ್ಲಿಲ್ಲ ಅಂದ್ರೆ ರಕ್ತ ಬ್ಯಾಂಕ್ ಖಾಲಿ ಆಗಿದ್ದ ಹೇಳಿದ್ರ ವೈದ್ಯರು ಎಷ್ಟನೇ ಪ್ರಯತ್ನಿಸಿದ್ರು ಜೀವ ಉಳಿಸೋದು ಕಷ್ಟ ಆಗ್ತದೆ. ಆದ್ರಿಂದ ರಕ್ತದಾನ ಮಾಡೋದು ಪ್ರತಿಯೊಬ್ಬ ನಾಗರಿಕನು ಆರೋಗ್ಯ ವ್ಯವಸ್ಥೆಯ ಅವಿಭಾಜ್ಯ ಅಂಗ ಅಂತ ಹೇಳ್ತೇನೆ. ನಾನು ಇಲ್ರಿ ಜಗತ್ನಾಗ ಇಲ್ಲಿ ಬಂದೇವಿ, ಗಾಳಿ ನೀರು ಎಲ್ಲಾ ಸೇವಿಸ್ತೇವೆ, ಅದನ್ನು ವಾಪಸ್ ಕೊಡ್ಬೇಕು

0: ಅಲ್ಲ, ಅದನ್ನ ನೀವು ನನಗೇನು ಸಂಬಂಧ ಇಲ್ಲ ಅಂತ ನೀವು ಒಂದ್ ವೇಳೆ ಕೊಡುದಿಲ್ಲ ಅಂದ್ರೆ ಬಿಡ್ರಿ, ಕರ್ಮ ರಿಟರ್ನ್ಸ್ ಅದು ಯಾವಾಗ ಬರ್ತೈತೆ ಗೊತ್ತಿಲ್ಲ. ಇದನ್ನ ಯಾಕೆ ಹೇಳತ್ತೆ ಅಂದ್ರೆ ಬಹಳ ಸಲ ನೋಡಿದೇವೆ, ಎಷ್ಟೋ ಸಲ ರಕ್ತದಾನ ಕೊಡಕ್ ಬಂದವ್ರು ಸರ್ ನಾವು ಅವಾಗ ಕೊಟ್ಟಿದ್ವಿ, ನಮಗ್ ಮತ್ತೆ ಇನ್ನೊಬ್ರು ಯಾರೋ ಬಂದ್ರ ರೈಟ್ ಟೈಮ್ನ ಬಂದು ಕೊಟ್ಟಾರ ಅಂತ ಹೇಳ್ತಾರೆ. ಇದು ನಮ್ಮ ನಿಜ ಜೀವನದ ಒಂದು ಉದಾಹರಣೆಗಳನ್ನ ತಗೊಂಡು ನಾ ಮಾತಾಡಕ್ಕೆ.
1: ಸರ್, ಇನ್ನು ಯಾವ ಒಂದು ಆರೋಗ್ಯ ಸಮಸ್ಯೆ ಇದ್ದವರು ರಕ್ತದಾನ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ?
0: ವಿಶೇಷವಾಗಿ ಇಲ್ಲಿ ರಕ್ತಹೀನತೆ ಒಂದೇದ್ದು, ರಕ್ತಹೀನತೆ, ಆಮೇಲೆ ಯಾರು ರೀಸೆಂಟ್ಲಿ ಟೈಫಾಯ್ಡ್ ಆಗ್ಲಿ ಮಲೇರಿಯಾ ಆಗ್ಲಿ ಇವೆಲ್ಲ ಕಾಯಿಲೆಗಳಿದ್ರೆ, ಅಥವಾ ಅವ್ರು ರೀಸೆಂಟ್ಲಿ ಒಂದು ಆಪರೇಟ್ ಆಗಿರ್ತಾರ, ಆಪರೇಷನ್ ಮಾಡಿಸ್ಕೊಂಡಿರ್ತಾರ, ಯಾಕಂದ್ರೆ ಮೊದಲು ಅವ್ರು ಬದುಕಬೇಕು, ಬದುಕಿ ಇನ್ನೊಬ್ಬರು ಜೀವ ಉಳಿಸಬೇಕು. ಇಂಥ ಸಂದರ್ಭದಾಗ ಕೆಲವೊಂದು ಏನಪ್ಪಾ ಅಂದ್ರೆ ಅವ್ರಿಗೆ ಯಾವ್ದಾರ ಕಾಯಿಲೆಗಳು ಬಂದಿದ್ರೆ ವೈದ್ಯರ ಸಲಹೆ ಕೇಳೇನೆ ಮಾಡ್ಬೇಕು ಹೊರತು ನಾ ಬಹಳ ಜೋಶದಿಂದ ಇಲ್ಲಾರ ಇವತ್ತು ವಿಶ್ವ ರಕ್ತದಾನಿಗಳ ದಿನಾಚರಣೆ ಐತೆ ಅಂತ ಹೇಳಿ ಹೋಗಿ ಕೊಡ್ಬೇಕು. ಯಾಕಂದ್ರೆ ವಿಶೇಷವಾಗಿ ಅಲ್ಲಿ ಟೈಮ್ ಲೈನ್ ಹಾಕಿರ್ತೇವೆ, ಯಾಕಂದ್ರೆ ಇಷ್ಟು ಅವ್ರಿಗೆ ಯಾವ್ದು ಆಪರೇಷನ್ ಆಗಿರ್ತದೆ ಅದ್ರ ಮ್ಯಾಗ ಇಷ್ಟು ದಿವಸ ನೀವು ಬಿಟ್ಟು ಕೊಡ್ಬೇಕಂತ ಇರ್ತೈತಿ. ಆ ಪ್ರಕಾರವಾಗಿ ವೈದ್ಯರ ಸಲಹೆ ಕೇಳ್ಕೊಂಡು ಮಾಡ್ಬೇಕಂತ ಹೇಳ್ತಾರೆ.
1: ಸರಿ, ಈಗ ರಕ್ತದಾನದಿಂದ ಪಡೆದಂತಹ ರಕ್ತವನ್ನ ಹೇಗೆ ಪರೀಕ್ಷಿಸಿ ಅದನ್ನ ಯಾವ ರೀತಿ ಸುರಕ್ಷಿತವಾಗಿ ಬಳಸಲಾಗುತ್ತೆ ಅಂತ ಸರ್?
0: ಮೊದಲೇದಾಗಿ ಇದಕ್ಕೊಂದು ಬೆಸ್ಟ್ ಒಂದು ಉದಾಹರಣೆ ಕೊಟ್ಟಿರ್ತೀನಿ, ಇದು ನೈಜ ಸಂಗತಿ. ನನ್ನ ಬೆಳಗಾವಿಯಲ್ಲಿ ನಮ್ಮ ಕಾಲೇಜಿನ 3 NSS ಯೂನಿಟ್ ಇದೆ, ಅದು NSS ಯೂನಿಟ್ 3 ಮತ್ತು NSS ಯೂನಿಟ್ 21 ಮತ್ತು 24 ಇದೆ. ಇದು ಏನಪ್ಪಾ ಅಂದ್ರೆ ನಾನು ಕೂಡ 10 ವರ್ಷ NSS ಪ್ರೋಗ್ರಾಮ್ ಆಫೀಸರ್ ಆಗಿ ರಕ್ತದಾನ ಶಿಬಿರವನ್ನ ಆಯೋಜನೆ ಮಾಡಿದ್ದೀವಿ. ಮಾಡಿದಾಗ ಇದು ನೈಜ ಘಟನೆ ಯಾಕೆ ನಿಮ್ಮಲ್ಲಿ ಶೇರ್ ಮಾಡ್ಕೋತೇನೆ ಅಂದ್ರೆ, ದೇವರನ್ನ ತೋರಿಸ್ರಿ ಅಂತ ಅಂದ್ಕೂಳೆನ ದೇವ್ರನ್ನ ಎಲ್ಲಿದಾನ್ರಿ ಅಂತ ಕೇಳಿದ್ರೆ, ಅಥವಾ ದೇವ್ರನ್ನ ತೋರಿಸ್ ಅಂತಂದ್ರೆ ನಾವೇನಂತೇವೆ, ಎಲ್ಲಿ ತೋರಿಸ್ ಅಂದ್ಕೂಳೆನ ಯಾರಿಗೂ ಸಾಧ್ಯ ಇಲ್ಲ, ಇಲ್ಲ ಅವ ದೇವ್ರನ್ನ ಆ ರೂಪನ ನೋಡ್ಬೋದು ಈ ರೂಪನ ನೋಡ್ಬೋದು ಅಂತ ಹೇಳ್ತಾರೆ. ಇದು ಬೆಸ್ಟ್ ಎಕ್ಸಾಂಪಲ್. ರಕ್ತದಾನ ಒಳಗೆ ನಾ ದೈವತ್ವವನ್ನ ದೇವರನ್ನ ಕಂಡದ್ದನ್ನ ಎಲ್ಲಿ ಅಂತಂದ್ರೆ, ಒಂದು ಉದಾಹರಣೆ ಅಂದ್ರೆ ನಾವು ನಮ್ಮ ಶ್ರೀಕಾಂತ್ ವರ್ಗಿ ಅವರ ನೇತೃತ್ವದಲ್ಲಿ ನಮ್ಮ ಕೇಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ರಕ್ತ ಭಂಡಾರ ವತಿಯಿಂದ ನಮ್ಮ NSS ಯೂನಿಟ್ ಕೇಲಿ ಕಂಕನವಾಡಿ ಆಯುರ್ವೇದ ಕಾಲೇಜಲ್ಲಿ ಮಾಡಿದಾಗ ಎಲ್ಲರೂ ರಕ್ತ ಕೊಟ್ಟರು. ನಮ್ಮ ಕಾಲೇಜಿಂದ 55 ವಿದ್ಯಾರ್ಥಿಗಳು ಕೂಡ ರಕ್ತ ಕೊಟ್ಟರು. ಅದ್ರಾಗ ನಮ್ಮ ಪ್ಯಾರಾ ಮೆಡಿಕಲ್ ನರ್ಸು ಆಮೇಲೆ ಹೊರಗಡೆ ಜನನು ಬಂದು ಎಲ್ಲ ಕೂಡ ಒಂದು 55 ಯೂನಿಟ್ ಕೊಟ್ಟರು. ಅದರಿಂದ ಆಮೇಲೆ ನನಗೆ ಫೋನ್ ಬಂತು, ಏನಂತಂದ್ರೆ ಒಂದು ಹುಡುಗಂದು ನಂಬರ್ ಹೇಳಿ ಅವನು ಕಳಿಸ್ಬೇಕಂತಾರು, ಇನ್ನೊಬ್ಬಕ್ಕೆ ನರ್ಸದ್ದು ನಂಬರ್ ಇವರಿಬ್ರು ಕಳಿಸ್ಕೊಡ್ಬೇಕು. ನಾ ಅವ್ರಿಗೆ ಹೇಳಿದೆ ಮತ್ತೆ ಬ್ಲಡ್ ಬ್ಯಾಂಕ್ ಕರೆಯಾಕತ್ತಾರ ಹೋಗ್ಬೇಕು ಅನ್ಕೊಂಡು ಅವ್ರು ಹೆದರಿದ್ರು. ಅವ್ರು ಏನು ಸರ್ ಏನು ಹಂಗೆ ಯಾಕೆ ಕರೆಯೋದ, ಏನಿಲ್ಲ ನಿಮ್ದು ಹೆಸರು ಮಿಸ್ ಮ್ಯಾಚ್ ಆಗೈತಿ ಹೋಗ್ರಿ ಅಂತ ಕಳಿಸಿದೆ. ಅಲ್ಲಿ ನಾ ಇದನ್ನ ಯಾಕೆ ಹೇಳಕ್ ಈ ಎಕ್ಸಾಂಪಲ್ ಯಾಕೆ ಉದಾಹರಣೆ ಕೊಡತ್ತೇನೆ ಅಂತಂದ್ರೆ, ಇಲ್ಲಿ ನಾವು ವೈದ್ಯರಾದವ್ರು ಬಹಳ ಮಂದಿ ಅಂತಾರ, ಸರ್ ನೀವು ರಕ್ತ ಕೊಡಂತೀರಿ ಡಾಕ್ಟರ್ ಆದವ್ರು ನೀವ ಕೊಡುದಿಲ್ಲ ಅಂತಾರ. ಅದು ತಪ್ಪು, ನನ್ನ ಪ್ರಕಾರ ತಪ್ಪದು. ಯಾಕಂತಂದ್ರೆ ನಿಜವಾದ ಹೈಯೆಸ್ಟ್ ರಕ್ತದಾನ ಸಂದರ್ಭ ಬಂದಾಗ ನಾವು ಒಳಗಿಂದ ಅಲ್ಲೇ ಅಡ್ಮಿಟ್ ಆದಾಗ ಅತ್ತಿಂದ ನಮ್ಮ ಹುಡುಗರು ಕರ್ಕೊಂಡು ಬಂದು ಕೊಟ್ಟದ್ದು ಬಹಳ ಉದಾಹರಣೆ ಅದಾವ. ಅಂತ ಸಂದರ್ಭದಾಗ ಅವತ್ತು 55 ಯೂನಿಟ್ ಒಳಗೆ ಕೊಟ್ಟವರು 45 ನಮ್ಮ ವೈದ್ಯರನ್ನ ವೈದ್ಯ ಆಗುವಂತ ಭಾವಿ ವೈದ್ಯರು ಹಾಗೂ ನರ್ಸು ನಮ್ಮ ಡಾಕ್ಟರ್ಸ್ ಎಲ್ಲ ಕೊಟ್ಟಿವಿ. ಅಲ್ಲಿ ಕರೆದಾಗ ಏನಾಯ್ತು ಅಂತಂದ್ರೆ, ಆಕಿ ಹೊರಗಡೆಯಿಂದ ಬಂದ ಆಕಿ ನರ್ಸು ಬೇರೆ ಕಡೆ ಕೆಲಸ ಮಾಡ್ತಿದ್ಲು, ಆಕಿ ಕೊಟ್ಟಿದ್ಲು, ಹಾಗೂ ಅವರು ವೈದ್ಯ ವೃತ್ತಿ ಒಳಗಿದ್ದವರು, ಮತ್ತು ಇವ ನಮ್ಮ ಹುಡುಗನು ಕೊಟ್ಟಿದ್ದ. ಅವಾಗ ಅವ್ನು ಕರೆದ, ಇಲ್ಲ ಅವಂದು HBsEg ಪಾಸಿಟಿವ್ ಬಂತು, ಅಂದ್ರೆ ಬಿಳಿ ಕಾಮಿನಿ ಅಂತೀರಿ, ಅದು ಪಾಸಿಟಿವ್ ಬಂತು. ಅವನು ಅಂತವೇನಾರ ದೊಡ್ಡ ದೊಡ್ಡ ಕಾಯಿಲೆ ಬಂದ್ರೆ ಇಮಿಡಿಯೇಟ್ ಕರೆಸಿ, ಬರೀ ರಕ್ತ ತಗೋದಿಲ್ಲ, ನಿಮ್ಮಲ್ಲಿ ಏನೈತೆ ಅಂತ ತೋರಿಸ್ಲಿಕ್ಕೆ ಅವ್ರು ಕರೆಸಿ ಅದನ್ನು ಕರೆದ್ರು. ಆಮೇಲೆ ಈಕಿನೂ ನರ್ಸ್ ಕರೆದ್ರು, ಆಕಿಗೆ HIV ಪಾಸಿಟಿವ್ ಇತ್ತು. ನೀವು ಅನ್ಬೋದು ಒಬ್ಬಕಿ ಆಸ್ಪತ್ರೆ ಒಳಗೆ ಕೆಲಸ ಮಾಡಾಕಿ ಅದು ನರ್ಸು ಎಷ್ಟು ಸುರಕ್ಷಿತ ಪೇಷಂಟ್ ಅಂತೇಳಿ. ಆಕಿದ ನ್ಯೂಲಿ ಮ್ಯಾರಿಡ್ ಆದಾಗ ಆಕಿಗೆ ಇದು ಬಂದೈತಂತ ಗೊತ್ತಿರಲಿಲ್ಲ. ಯಾಕಂತಂದ್ರ ಆಕಿ ಗಂಡ ಗೋವಾದಾಗಿದ್ದ, ಆ ಆಕಿ ಗಂಡನಿಂದ ಇದು ಆಕಿಗೆ ಬಂತು. ಈಗ ಒಂದು ಉದಾಹರಣೆ, ಇದನ್ನ ನೀವು ನೆಗೆಟಿವ್ ವಿಚಾರ ಮಾಡ್ಕೊಂತ ಪಾಸಿಟಿವ್ ವಿಚಾರ ಮಾಡಿ, ಆಕಿ ರಕ್ತ ಕೊಡಾಕ ಬಂದಿಲ್ಲ ಅಂತ ತಿಳ್ಕೊರಿ. ಆಕಿಲಿ ಇಂತಹ ಒಂದು ದೊಡ್ಡ ಏನಪ್ಪಾ ರೋಗ ಒಳಗೆ ಅಡಗಿದ್ದು ಆಕಿ ಗೊತ್ತಾಗ್ತಿರ್ಕಿಲ್ಲ. ಆಕಿ ಏನ್ ಮಾಡಿದ್ಲು, ರೋಗಿನ ಬಡಸ ನರ್ಸ್ ಇದ್ಕೊಂಡು ರೋಗಿನ ಬದುಕಲಂತ ಕೊಡಾಕ ಬಂದ್ಲು. ದೇವ್ರ ಆಕಿಗೆ ಹೇಳಿದ ಅದ್ ಬಂತು ಇಮಿಡಿಯೇಟ್ಲಿ. ಆಕಿನ ERT ಸೆಂಟರ್ ನಮ್ಮ ಬೆಳಗಾವ್ ಕಳಿಸಿ, ಇವತ್ತು ನೀವು ನಂಬ್ತಿರಲ್ಲೋ ಆ ಔಷಧ ತಗೊಂಡು ನಮ್ಮ ಆಂಟಿರೆಟ್ರೋವಲ್ ವೈರಸ್ ತಗೊಂಡು ಈಗ ಆಕಿ ಹ್ಯಾಪಿಲಿ ಏನ್ಪಾ ಜೀವನ ನಡೆಸಾಕತ್ತಾರ. ಇಲ್ಲಿ ನಾ ಹೇಳುದು ಇಷ್ಟ, ನೀವು ಕೊಡಬೇಕಂತ ಇನ್ನೊಬ್ರು ಜೀವನ ಉಳಿಸಾಕ ಕೈ ಮಾಡಿದ್ರೆ ದೇವ್ರು ಬೇರೆ ರೂಪನ ಬಂದು ಉಳಿಸ್ತಾರ. ಆಕಿ ಕೊಡ್ತಿರ್ಕಿಲ್ಲ ಅಂದ್ರೆ ಆಕಿ ಜೀವನ ಮಿಸರಬಲ್ ಆಗ್ತಿತ್ತು. ಆಮೇಲೆ ಆಕಿವ್ ನಿಜವಾಗಿಯೂ ರೀಸೆಂಟ್ಲಿ ಜಾಯ್ನ್ ಆಗಿಲ್ಲ. ಸೊ ಅವಾಗ ಅನಿಸ್ತ ಆಕಿಗೆ, ನೋಡ್ಪಾ ನಾ ಕೊಟ್ನಿ ಪೇಷಂಟ್ಗೆ, ನಾ ಆಕಿ ಕಾಂಟ್ಯಾಕ್ಟು ತಪ್ಪು, ಆಮೇಲೆ ಆಕಿ ಜೀವನ ನಡೆಸ್ಕೊಂಡು ಹೋದ್ಲು. ಒಟ್ಟಾರೆ ಹೇಳ್ಬೇಕಂತಂದ್ರೆ ದೈವತ್ವ ರಕ್ತದಾನದೊಳಗೆ ದೈವತ್ವ ನಾನು ಕಂಡ್ಕೊಂಡೇನಿ. ನಾನು ಕೂಡ ಒಂದು 32 ಸಲ ರಕ್ತದಾನ ಮಾಡೀನಿ, ಸಂದರ್ಭದಲ್ಲಿ ಬಂದಾಗೆಲ್ಲ ಕೊಟ್ಟಿದ್ದೀವಿ. ಆಮೇಲೆ ನಮ್ಮ ಬೈಲಹೊಂಗಲದ ಡಾಕ್ಟರ್ ರಾಮಣ್ಣ ಅವರು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸುಮಾರು ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಂಡು ಕಾಲೇಜಲ್ಲಿ ಆಯ್ತು, ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಊರಲ್ಲಿ ಆಯ್ತು, ನಮ್ಮ ಕಾಲೇಜಿನಲ್ಲಿ ರಾಷ್ಟ್ರೀಯ ಸೇವಾಯೋಜನೆ ಘಟಕದಿಂದ ಅದನ್ನ, ಅದರಲ್ಲಿ ವಿಶೇಷವಾಗಿ ಅಂದ್ರೆ ಡಾಕ್ಟರ್ ಸಂದೀಪ್ ಸಾಗರ್ ಅಂತ ಹೇಳಿ ಅವರು NSS ಯೂನಿಟ್ 3 ಇದು, ಮತ್ತು ಡಾಕ್ಟರ್ ಪ್ರಶಾಂತ್ ತೋರಣಗಟ್ಟಿ, ಡಾಕ್ಟರ್ ಡಾಕ್ಟರ್ ಸಂದೀಪ್ ಕುರಾಡೆ ಮತ್ತು ಪಂಡಿತ್ ಅಂತ ಹೇಳಿ ಇವರೆಲ್ಲರೂ ಕುಡ್ಕೊಂಡು ನಮ್ದ ವಿಶೇಷವಾಗಿ ವರ್ಷದಾಗ ಒಂದ್ 2-3 ಸಲ ನಾವು ರಕ್ತದಾನ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳನ್ನ ಹಮ್ಮಿಕೊಂಡು ಜನರಲ್ಲಿ ರಕ್ತದಾನ ಕೊರತೆ ಆಗದಂಗ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಕೆಎಲ್ಇ ಶ್ರೀ ಬಿಎಂ ಕಂಕನೋಡಿ ಆಯುರ್ವೇದ ಮಹಾವಿದ್ಯಾಲಯ ಏನ್ ಪಾಯಸ ಸಂಯುಕ್ತ ಆಶ್ರಯ ನಮ್ಮ ಬೈಲಹೊಂಗಲ ಡಾಕ್ಟರ್ ರಾಮಣ್ಣ ಅವರ ಚಾರಿಟೇಬಲ್ ಟ್ರಸ್ಟ್ ಅಂತ ಸುಮಾರು ಕಂಡಕ್ಟ್ ಮಾಡಿದೀವಿ. ಸೊ ಇದರಿಂದ ಜನಕ್ಕೆ ಅಲ್ಲಲ್ಲೇ ರಕ್ತ ಏನೇನು ಯಾರಿಗೆ ಕೊಡ್ಬೇಕಂತಾರ ಅವ್ರಿಗೆಲ್ಲ ನೀಗಿಸ್ಲಿಕ್ಕೆ ಅನುಕೂಲ ಆಗಿದೆ ಮೇಡಮ್.
1: ಅಂದ್ರೆ ಸರ್, ಇವಾಗ ರಕ್ತದಾನದಿಂದ ಪಡೆದಂತಹ ರಕ್ತವನ್ನ ಎಲ್ಲಾ ರೀತಿಯಿಂದಲೂ ಪರೀಕ್ಷೆ ಮಾಡಿ ಸುರಕ್ಷಿತವಾಗಿದೆ ಅಂದಾಗ್ಲೇ ಅದನ್ನ ಬಳಸಲಾಗುತ್ತೆ.
0: ಖಂಡಿತ, ನೀವು ನಂಬ್ತಾರಿಲ್ಲೋ, ಯಾರು ರಕ್ತದಾನ ಮಾಡ್ತಾರಲ್ಲ ಅವ್ರು ಗೊತ್ತಾಗದ್ಲೆ ಒಂದು 2,500-3,000 ರೂಪಾಯಿ ಟೆಸ್ಟ್ ಆಕತಿ. ಅವ್ರೇನ್ ರೊಕ್ಕ ನಾವು ತಗೋದಿಲ್ಲ. ಆ ಟೆಸ್ಟ್ ಎದಕ್ ಮಾಡ್ತೀವಿ ಅಂದ್ರೆ ನಾವು ಇನ್ನೊಬ್ರಿಗೆ ಹಾಕ್ಬೇಕಾದ್ರ ಅದ್ರಾಗ ಫಸ್ಟ್ ಮಲೇರಿಯಾ, ಟೈಫಾಯ್ಡ್, HBCG ಅಂದ್ರೆ ಬಿಳಿ ಕಾಮಿನಿ, ಬ್ಲಡ್ ಗ್ರೂಪ್ HIV ಇವಿಷ್ಟು ಇವನ್ನಿಷ್ಟು ಯಾಕೆ ಟೆಸ್ಟ್ ಮಾಡ್ತೀವಿ ಅಂದ್ರೆ ಇನ್ನೊಬ್ರಿಗೆ ಹಾಕ್ಬೇಕಾರೆ ಇವು ಯಾವ ಇರಬಾರ್ದು. ಈಗ ಇವ್ರು ರಕ್ತದಾನ ಮಾಡಕ್ ಬಂದ ಅವ್ನ ಕಡೆ ನಾವು ರೊಕ್ಕ ತಗೋದಿಲ್ಲ. ಇದು ಗೊತ್ತಿಲ್ಲದ ಇತ್ತಪ್ಪ ಅಂದ್ರೆ ಮತ್ತೆ ಅವ್ರು ಕರಿಸಿ ಅಂತ ಟ್ರೀಟ್ಮೆಂಟ್ ತಗೋ ಅಂತ ಹೇಳ್ತೀವಿ. ಸೊ ಏನಪ್ಪಾ ಅಂದ್ರೆ ರಕ್ತದಾನ ಮಾಡೋದ್ರಿಂದ ಇನ್ನೊಬ್ಬರ ಜೀವನ ಉಳಿಸಕ್ ಹೋದಾಗ ತಮ್ಮಲ್ಲಿ ಯಾವ್ದೋ ಕಾರಣದಿಂದ ನಮ್ಮಲ್ಲಿ ಯಾವ್ದೋ ಒಂದು ಕಾಯಿಲೆ ಬಂದಿದ್ದನ್ನ ಅದು ಅಡಿ ಕುಂತಿರ್ತಿರ್ತಲ್ಲ, ಈ ರಕ್ತದಾನ ಬೆಸ್ಟ್ ರಕ್ತದಾನ ಮಾಡಕ್ ಬಂದಾಗ ಅವ್ ಎಷ್ಟೋ ಸಲ ಹೊರಗೆ ಕಾಣ್ತಾವ ಅಂತ ಹೇಳಿ.
1: ಖಂಡಿತ ಸರ್, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಸರ್, ಇನ್ನು ಈ ಒಂದು ರಕ್ತ ಬ್ಯಾಂಕುಗಳಲ್ಲಿ ಬ್ಲಡ್ ಬ್ಯಾಂಕ್ಗಳಲ್ಲಿ ರಕ್ತವನ್ನ ಯಾವ ರೀತಿ ಸಂಗ್ರಹಣೆ ಮಾಡಿಡಲಾಗುತ್ತೆ, ಹಾಗೇನೆ ಯಾವ ರೀತಿ ನಿರ್ವಹಣೆ ಮಾಡ್ತೀರಾ ಅಂತ?
0: ಮೊದಲೇದಾಗಿ ಇದು ನಮ್ಮ ಬೆಳಗಾವಿಯಲ್ಲಿ 24/7 ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ರಕ್ತ ಭಂಡಾರವನ್ನ ಬಹಳ ಅಚ್ಚುಕಟ್ಟಾಗಿ ಹೆಚ್ಚಿನ ತಂತ್ರಜ್ಞಾನ ಉಪಯೋಗಿಸಿಕೊಂಡು ರಕ್ತಗಳನ್ನ ಶೇಖರಣೆ ಆಗಲಿ ರಕ್ತಗಳನ್ನ ನಿರ್ವಹಣೆ ಮಾಡೋದಲ್ಲೇ ಮಾಡ್ತಾರೆ. ಇಲ್ಲಿ ವಿಶೇಷವಾಗಿ ಯಾವುದೇ ರಕ್ತ ಬಂದಂತ ಯಾವುದೇ ಬ್ಲಡ್ ಬ್ಯಾಂಕ್ ಇಂದ ಬಂದಾಗ ಅದನ್ನ ಸಂಪೂರ್ಣವಾಗಿ ಎಲ್ಲಾ ಅದನ್ನ ಏನಪ್ಪಾ ಟೆಸ್ಟ್ ಮಾಡಿ ಅದನ್ನ ಸಂರಕ್ಷಣೆ ಮಾಡ್ತಾರ. ಒನ್ ಕೇಸ್ ಯಾವರ ನಮಗೆ ಸರಿಯಾಗಿ ಅನಿಸ್ಲಿಲ್ಲ ಏನಿಲ್ಲ ಅಂದ್ರೆ ಅವನ್ನೆಲ್ಲ ಅದ ತಗೊಂಡಂತ ಬ್ಲಡ್ ಬ್ಯಾಚು ಮ್ಯಾಚ್ ಆಗ್ತದೆ ಇಲ್ಲೋ ಎಲ್ಲ ನೋಡಿಕೊಂಡು ಅದನ್ನ ಸಂರಕ್ಷಣೆ ಮಾಡ್ತಾರೆ ಅಂತ ಹೇಳಕ್ ಬಯಸ್ತೇನೆ.
1: ಸರ್, ಹೀಗೆ ಒಂದು ಸಂಗ್ರಹಿಸಿದಂತಹ ರಕ್ತವನ್ನ ಎಷ್ಟು ದಿನಗಳವರೆಗೆ ನಾವು ಸುರಕ್ಷಿತವಾಗಿಡಬಹುದು?
0: ನಾವೀಗ ಎಲ್ಲರೂ ಕೇಳ್ತಾರ ಏನಂತಂದ್ರೆ, ಸರ್ ನೀವು ಮ್ಯಾಲಿನ ಮ್ಯಾಲೆ ಸ್ವಯಂ ಪ್ರೇರಿತ ರಕ್ತದಾನ ಮಾಡ್ತೀರಿ, ಮತ್ತೆ ರಕ್ತದಾನ ಮ್ಯಾಲಿನ ಮ್ಯಾಲೆ ಮಾಡೋದು ಒಮ್ಮೆ ಮಾಡಿ ಯಾಕೆ ಇಟ್ಕೋದಿಲ್ಲ ಅಂತ ಕೇಳ್ತಾರ ನಮ್ಗೆ. ಮತ್ತೆ ನೀವು ಎಮರ್ಜೆನ್ಸಿ ಬಂದಾಗ ಯಾಕೆ ಫೋನ್ ಹಚ್ತಾರೆ ಅಂತಾರ. ಇದನ್ನ ನಮ್ ಕೈಯಾಗಿಂದಲ್ಲ, ಭಗವಂತ ಮಾಡ್ಯಾನ. ಏನಂದ್ರ ಈ ರಕ್ತ ಕೊಟ್ಟವ್ರ ರಕ್ತ ಮ್ಯಾಕ್ಸಿಮಮ್ ಒಂದು 30-35 days 35 ದಿವಸ ಅದ್ರದಷ್ಟ ಸೆಲ್ಫ್ ಲೈಫ್ ಪೀರಿಯಡ್ ಇದೆ. 35 ದಿವಸ ಆದ್ಮೇಲೆ ಏನೈತಂದ್ರೆ ಅದನ್ನ ಹಾಕ್ಲಿಕ್ಕೆ ಬರಂಗಿಲ್ಲ. ಅದರ ಅರ್ಥ ನಾವು ರಕ್ತದಾನ ಶಿಬಿರಗಳನ್ನು ಮಾಡಿ ರಕ್ತ ತಂದು ಚಲ್ತಾರಂತಲ್ಲ, ಆ ರಕ್ತವನ್ನು ಕೂಡ ನಾವು ಏನ್ ಮಾಡ್ತೀವಿ ಅಂದ್ರೆ ಮೆಡಿಕಲ್ ಲ್ಯಾಬ್ ಟೆಸ್ಟ್ ಹುಡುಗರು ಏನ್ ಕಲಿತಿರ್ತಾರಲ್ಲ ಆ ಕಲಿಯುವಂತ ವಿದ್ಯಾರ್ಥಿಗೆ ಅದನ್ನ ಉಪಯೋಗ ಮಾಡ್ತೀವಿ, ಇನ್ನೊಬ್ರಿಗೆ ಹಾಕೋದಿಲ್ಲ. ಅಂದ್ರೆ ಸ್ವಯಂ ಮ್ಯಾಗಿನ ಮ್ಯಾಗ ಮಾಡ್ತಾರ್ರಿ, ಅದನ್ನ ಉಪಯೋಗ ಮಾಡಿದ್ರೆ ಡಿಸ್ಕಾರ್ಡ್ ಮಾಡ್ತಾರ ಅಂತ ಎಲ್ಲಾಗಿದ್ರೆ ತಕೊಂಡ್ಬಿಡ್ರಿ, ಅದು ಇಲ್ಲ. ನಾವು ಮತ್ತೆ ಇನ್ನೊಂದು ಹೇಳ್ತೇವೆ, ಯಾರಿಗೂ ಎಮರ್ಜೆನ್ಸಿ ಬರಲಿ ಅಂತ ನಾವು ಬೇಡ್ಕೋದಿಲ್ಲ. ಎಮರ್ಜೆನ್ಸಿ ಯಾರಿಗೂ ಬರಬಾರ್ದಂತ ನಾವು ವೈದ್ಯರಾದವ್ರು ಬರಬಾರ್ದಂತ ಕುಂತಿರ್ತೇವೆ. ಎಮರ್ಜೆನ್ಸಿ ಬಂತಂದ್ರೆ ಅವಾಗ ರಕ್ತ ಬೇಕು. ಆದ್ರೆ ನಾವು ಒಂದೇ ದಿವಸಕ್ಕನ ಒಂದು 50 ಕ್ಯಾಂಪ್ ಮಾಡಿ ಬಡಬಡ ರಕ್ತ ಸಂರಕ್ಷಣೆ ಮಾಡಿದ್ರೆ ನಮ್ಗೆ ಎಷ್ಟು ಡಿಮ್ಯಾಂಡ್ ಅಂಡ್ ಸಪ್ಲೈ, ನಮ್ಗೆ ಎಷ್ಟು ನೀಡ್ ಐತಿ ಅಷ್ಟನ್ನ ರಕ್ತದಾನ ಶಿಬಿರಗಳನ್ನ ಮಾಡ್ಕೋತೀವಿ. ಇಲ್ಲಂದ್ರೆ ನಮ್ಮ ಕಡೆ ಲಿಸ್ಟ್ ಇರ್ತೈತಿ, ಯಾರ್ಯಾರು ಬೇಕಾದ ಕಂಟಿನ್ಯೂಸ್ ತಾವು ಸ್ವಯಂ ಪ್ರೇರಿತ ಬಂದ್ ಮಾಡೋರು, ಅದ್ರಾಗ ರೇರ್ ಬ್ಲಡ್ ಗ್ರೂಪ್ ಇದ್ದವರು ಅದಾರ ಅಂತ ಅವ್ರ ಲಿಸ್ಟ್ ಇರ್ತೈತಿ. ಆನ್ ರಿಕ್ವೆಸ್ಟ್ ಅವ್ರಿಗೆ ಕರಿತೀವಿ. ಪಾಪ ಸ್ವತಃ ಅವರೇ ಬಂದು ರಕ್ತದಾನ ಮಾಡಿ ಎಷ್ಟೋ ಅಮೂಲ್ಯವಾದ ಜೀವನ ಉಳಿಸಿದ ಉದಾಹರಣೆಗಳಿದ್ದಾವೆ ಮೇಡಮ್.
1: ಸರ್, ಇನ್ನು ಯುವಕರು ಮೊದಲ ಬಾರಿಗೆ ರಕ್ತದಾನ ಮಾಡಬೇಕು ಅಂತ ಮುಂದಾದಾಗ ಅವರಿಗೆ ತಾವು ಯಾವ ಒಂದು ಸಲಹೆಯನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ?
0: ಈಗ ನೋಡ್ರಿ, ಫಸ್ಟ್ ಟೈಮ್ ಎಲೆಕ್ಷನ್ ಅವಂಗ ಬಂತಂದ್ರೆ ಅವ್ನು ವೋಟಿಂಗ್ ಮಾಡ್ಬೇಕಾದ್ರೆ ಎಷ್ಟು ತವಕದಿಂದ ಅಥವಾ ಎಷ್ಟು ಉತ್ಸಾಹದಿಂದ ಮಾಡ್ತಾನಲ್ಲ. ಫಸ್ಟ್ ಟೈಮ್ ಬ್ಲಡ್ ಕೊಡಕ್ ಬಂದ ನೋಡ್ತಿರ್ತೇವಲ್ಲ, ಬಹಳ ಉತ್ಸಾಹದಿಂದ ಕೊಡ್ತಾರ್ರಿ. ಆ ಉತ್ಸಾಹ ಎದಕ್ಕಪ್ಪ ಅಂತಂದ್ರೆ, ನಾನು ಇವತ್ತು ನನ್ನ ಅವ್ರು ಹೆಂಗ್ ಮಾಡ್ಕೋತಾರ ಅಂದ್ರೆ, ಒಂದು ತಮ್ಮ ಹುಟ್ಟು ಹಬ್ಬ ಅಂಗವಾಗ್ಯಾರ ಕೊಡಕ್ ಬರ್ತಾರ, ಇಲ್ಲ ತಂದೆ ತಾಯಿ ಒಂದು ಏನಪ್ಪಾ ಬರ್ತ್ಡೇ ಇದ್ದಾಗ್ರ ಕೊಡಕ್ ಬರ್ತಾರ, ಇಲ್ಲಂದ್ರೆ ವಿಶೇಷವಾಗಿ ಮ್ಯಾರೇಜ್ ಆದವ್ರು ಇದ್ರಂದ್ರೆ ತಮ್ಮ ಮ್ಯಾರೇಜ್ ಆನಿವರ್ಸರಿಗೆ ಆತು, ಅಥವಾ ಈಗ ವಿಶೇಷವಾಗಿ ಹೊಸ ಟ್ರೆಂಡ್ ಏನಾಗತ್ತೆ ಅಂದ್ರೆ ಮದುವೆ ಸಮಾರಂಭದಲ್ಲಿ ಕೂಡ ಈ ಕಡೆ ರಕ್ತದಾನ ಶಿಬಿರ, ಈ ಕಡೆ ಕನ್ಯಾದಾನ ರಕ್ತದಾನ ಎರಡೂ ಕೂಡಿಸಿಕೊಂಡು ಕೊಡೋರು ನಮ್ಮ ಒಂದು ಒಳ್ಳೆ ಮೆಸೇಜ್ ಹೋಗ್ಲಿ ಅಂತ ಹೇಳಿ ಏನಪ್ಪಾ ಅದನ್ನು ಕೂಡ ಮಾಡಕತ್ತಾರ. ಸೊ ಇಲ್ಲಿ ಅವ್ರಿಗೆ ಮೆಸೇಜ್ ಕೊಡೋಕ್ಕಿಂತ ಅವರಾಗೆ ಸ್ವಯಂ ಪ್ರೇರಿತ ಬರತ್ತಾರಲ್ಲ, ಇದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳಿಕ್ ಬಯಸ್ತೇನೆ ಮೇಡಮ್.
1: ಸರ್, ಈಗ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವುದು ಯಾಕೆ ಅತ್ಯಂತ ಮುಖ್ಯ ಅಂತ ತಾವು ಭಾವಿಸ್ತೀರಾ?
0: ಮೊದಲೇದಾಗಿ ಯಾಕೆ ಈ ಬಹಳ ಮಹತ್ವ ಅಂತಂದ್ರೆ, ಎಮರ್ಜೆನ್ಸಿ ಯಾವಾಗ ಎಲ್ಲಿ ಬರ್ತೈತೋ ಗೊತ್ತಿಲ್ಲ. ಆ ಎಮರ್ಜೆನ್ಸಿ ಬಂದಾಗ ಸ್ವಯಂ ಪ್ರೇರಿತವಾಗಿ ನೀವು ಮುಂದೆ ಬಂದು ಕೊಡೋದ್ರಿಂದ ಇಲ್ಲಿ ಅಮೂಲ್ಯವಾದ ಜೀವಗಳು ಉಳಿತಾವ. ಈಗ ನಮ್ಮ ಕಡೆ ಡೆಲಿವರಿ ಆಗ್ತಿರ್ತಾವ್ರೆ ಹೆರಿಗೆ ಸಂದರ್ಭದಾಗ, RH ನೆಗೆಟಿವ್ ಇದ್ದವ್ರು ಬಹಳ ಬಹಳ ಕಡಿಮೆ ಇರ್ತಾರ. ಅಂತ ಸಂದರ್ಭದಾಗ ನಾವು ಡೆಲಿವರಿ ಮಾಡಬೇಕಾದಾಗ ಅಲ್ಲಿ ಒಬ್ಬೊಬ್ಬರಿಗೆ 3-4 ಯೂನಿಟ್ ಬೇಕಂದಾಗ ಏನಪ್ಪಾ ಇದು ಕೃತಕವಾಗಿ ಇದ ರಕ್ತವನ್ನ ನಮ್ಮ ಲ್ಯಾಬೊರೇಟರಿ ಒಳಗೆ ತಯಾರು ಮಾಡಕ್ ಬರುದಿಲ್ಲ. ಅದಕ್ಕೇನಿದೆ ಅಂತಂದ್ರೆ ಅದನ್ನ ಕಾಯದಿಂದ ಕಾಯ ಒಬ್ಬ ರಕ್ತದಾನ ಮಾಡಿದ್ರೆ ಇನ್ನೊಬ್ಬರಿಗೆ ಜೀವ ಉಳಿತದೆ. ಇದು ಮತ್ತೆ ಇನ್ನೊಂದು ಹೇಳ್ತೀನಿ ಯಾಕೆ ಮಹತ್ವ ಬರ್ತದೆ. ನೀವು ಕೊಡೋದ್ರಿಂದ ನಿಮ್ಗೊಂದು ಕಾರ್ಡು ಕೊಡ್ತೀವಿ ನಾವು, ಆ ಕಾರ್ಡ್ ಅನ್ನ ನೀವು 1 ವರ್ಷ ತನಕ ವ್ಯಾಲಿಡಿಟಿ ಇರ್ತದೆ. ಮತ್ತೆ ನಿಮ್ಗೆ ಯಾರೋ ಫ್ರೆಂಡ್ಸ್ ಬೇಕಂದಾಗ ಆ ಕಾರ್ಡ್ ಅನ್ನು ಉಪಯೋಗ ತಗೊಂಡು ನೀವು ಮತ್ತೆ ರಕ್ತ ಕೊಡಬೇಕು. ಪ್ರೊವೈಡೆಡ್ ಕಂಡೀಷನ್ ಇದೆ, ಹೌದು, ನಮ್ಮಲ್ಲಿ ಆ ಲಭ್ಯತೆ ಇರಬೇಕದು. ಮತ್ತೆ ನೀವು ಕಾರ್ಡ್ ತಂದ್ರಿ ಅಲ್ಲಿ ಇರಲಿಲ್ಲಂದ್ರೆ ನಾವು ಕೊಟ್ಟಿದ್ದೀವಲ್ರಿ ನಮ್ಗೆ ಕೊಡಬೇಕಂತಂದ್ರೆ ಅಲ್ಲಿ ಡಿಮ್ಯಾಂಡ್ ಮಾಡಿರಬಾರದಿಲ್ಲ. ಆದಷ್ಟು ಡೋನರ್ನ ಕರ್ಕೊಂಡು ಕೊಡಬೇಕಾಗತಿ. ವಿಶೇಷವಾಗಿ ಈ ಡೆಂಗ್ಯೂ ಒಳಗ ಪ್ಲೇಟ್ಲೆಟ್ಸ್ ಬೇಕಾಗ್ತದೆ. ಅವಾಗ ಏನ್ ಮಾಡ್ತಾರಂದ್ರೆ ಈ ರಕ್ತ ಸಂಗ್ರಹಣೆ ಮಾಡಿರ್ತಲ್ಲ SDP ಅಂತ ತೆಗಿತೇವೆ ನಾವು. ಏನಂದ್ರೆ 1 SDP ಅಂತ ಬರ್ತೈತಿ, ಅದು ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಅಂತೇವಿ. RDP ಅಂತ ಬರ್ತೈತಿ, ರ್ಯಾಂಡಮ್ ಬ್ಲಡ್ ಪ್ಲೇಟ್ಲೆಟ್ಸ್ ಬರ್ತೈತಿ. ನಾವು ಈಗ ಬ್ಲಡ್ ಕೊಟ್ಟಾಗ ಏನ್ ಪ್ಲೇಟ್ಲೆಟ್ಸ್ ಆಗಿರ್ತಲ್ಲ ಅದನ್ನು ಕೊಡ್ತೇವೆ. ಬಟ್ ಅವಾಗ ಏನ ರಕ್ತ ಕಣಗಳು ಇರುವುದಿಲ್ಲ ನಾವು ಯಾವಾಗ RDP ಕೊಟ್ಟಾಗ. ಅದ ನೀವು SDP ಸಿಂಗಲ್ ಡೋನರ್ ಪ್ಲೇಟ್ಲೆಟ್, ಅದಕ್ಕೇನಪ್ಪಾ ಅಂದ್ರೆ ಅವಾಗ 60 ಕಿಲೋ ತೂಕ ಇರಬೇಕವ. ಈ ವೇನ್ಸ್ ಅಂತೇವೆ ನಾವು, ನರನಾಡಿಗಳ ಪ್ರಾಮಿನೆಂಟ್ ಇರಬೇಕು. ಅಂತವನ್ ಕರ್ಕೊಂಡು ಬರಬೇಕು. ಕರ್ಕೊಂಡು ಬಂದ ಅವ ಅಲ್ಲಿ ಮಷಿನ್ ಇರ್ತದೆ, ಮಷಿನ್ದ ಕುಂತು ಸುಮಾರು 1 ತಾಸ ಒಳಗೆ ಆಗ್ತದೆ, 1 ತಾಸಿಂದ 2 ತಾಸ ಒಳಗೆ ಅದು ಹಾಕಿ ಇಮಿಡಿಯೇಟ್ ಕೊಡಬೇಕಾಕತಿ. ನೀವು ಏನ್ ರಕ್ತ ಕೊಟ್ಟಿರ್ತಿರಲ್ಲ ಅದ್ರಾಗಿಂದ ಬರ್ತೈತಿ ಅದು, ಅದು RDP ಅಂತೇವೆ. ಅದು ರ್ಯಾಂಡಮ್ ಇದ್ದಾಗ ಎಷ್ಟು ಪ್ಲೇಟ್ಲೆಟ್ ಇರ್ಬೇಕು ಇರಂಗಿಲ್ಲ. ಅದಕ್ಕೆ ವಿಶೇಷವಾಗಿ SDP ಅಂತ ಏನ್ ಸಿಂಗಲ್ ಬರೋದ, ಅವಾಗ ನಮ್ ಫೋನ್ ಹಚ್ತಾರ, ಸರ್ ಮತ್ ನಮಗೆ SDP ಬೇಕಾಯ್ತು. SDP ನಾವು ಹುಡುಗರು ಹುಡುಕ್ಬೇಕ ಇಮಿಡಿಯೇಟ್, ತಮ್ಮ ರಿಲೇಷನ್ ದಾಗ ಅಲ್ಲಿ ಬೇರೆದವ್ರು ಕರ್ಕೊಂಡು ಹೋಗಿ ಅವ್ರಿಗೆ ತಿಳಿಸಿ ಹೇಳಬೇಕು ಏನಿಲ್ಲ ಹಿಂಗ. ಮತ್ತೆ ಒಮ್ಮೆ ಹೆದರಿ ಬಂದಿರ್ತಾರ, ಆ ಹೆದರಿಕೆ ತೆಗಿಬೇಕು. ಯಾಕಂದ್ರ ಬಹಳ ಸಲ ಏನ್ ಮಾಡ್ಬಿಡ್ತಾರೋ ರಕ್ತ ಕೊಡಕ್ ಹೋದಾಗ ಎದಕ್ಕೆ ಹೆದರ್ತಾರ ಅದನ್ನು ಹೇಳ್ತೇನೆ. ನಮಗ ಆ ಸೂಜಿಗಳನ್ನು ಬೇರೆ ಬೇರೆದವ್ರು ಉಪಯೋಗ ಮಾಡ್ಕೊಂಡು ನಮಗೂ ಬರ್ತೈತೆ ಅಂತ ತಿಳ್ಕೊಂಡಾರ ಬಹಳ ಸುರಕ್ಷಿತವಾಗಿ ನಾವು ಉಪಯೋಗ ಮಾಡ್ಕೋತೀವಿ. ಆ ತಲೆಯಂದ ತಕೊಂಡು ಬಿಡ್ಬೇಕು, ಅಸುರಕ್ಷಿತ ಇರುವುದಿಲ್ಲ, ಅದು ಬರುವುದಿಲ್ಲ. ಅದನ್ನ ತಲೆಯನ್ ತೆಗೆದು ಮೂಢನಂಬಿಕೆ ಅಥವಾ ಏನಪ್ಪಾ ಅಂದ್ರ ಈ ತಪ್ಪು ತಿಳುವಳಿಕೆ ಇದ್ರೆ ಅವ್ನು ತಕೊಂಡು ಬಂದು ಅನುಕೂಲ ಆಗ್ತದೆ ಅಂತ ಹೇಳ್ಬಯಸ್ತೇನೆ.
1: ಸರ್, ಈಗ ರಕ್ತದಾನ ಮಹಾದಾನ ಅಂತಾರೆ, ಈ ಒಂದು ರಕ್ತದಾನದಿಂದ ಒಂದು ಜೀವ ಉಳಿಸಿದಂತಹ ಯಾವ್ದಾದ್ರು ತಾವು ಕಂಡದ್ದೆ ಯಾವ್ದಾದ್ರು ಒಂದು ಉದಾಹರಣೆಯನ್ನ ಉದಾಹರಿಸಬಹುದಾ? ನಮ್ಮ
0: ಮೊದಲದಾಗಿ ನನಗೆ ಇಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ಇದೇ 14 June ಕಿ ಹಾವೇರಿ ತಾಲೂಕಿನ ಅಕ್ಕಿ ಆಲೂರಿನ ರಕ್ತದಾನದ ತವರೂರು ಅಂತಾರದಕ್ಕ ಆ ಅಕ್ಕಿ ಆಲೂರಕ್ಕ. ಅಲ್ಲಿ ನಮ್ಮ ಸೋಲ್ಜರ್ ಬ್ಲಡ್ ಸೋಲ್ಜರ್ ಯಾರಪ್ಪ ಅಂದ್ರ ಅವರು ಪೊಲೀಸ್ ಕಾನ್ಸ್ಟೇಬಲ್ ಅಕ್ಕಿ ಆಲೂರ ಪೊಲೀಸ್ ಸ್ಟೇಷನ್ದಾಗ ಅದರ. ಅವ್ರ ಹೆಸರು ಕರಿಬಸಪ್ಪ ಗೊಂದಿ ಅಂತೇಳಿ. ವಿಶೇಷವಾಗಿ ಅವರು

0: ಇಂಥ ಸಾವಿರಾರು ಅದಾವ, ಇಂಥ ಸಾವಿರಾರು ಹೇಳ್ಬೇಕಂತ ನಂಬುತ್ತೇವೆ. ಯಾರ್ಯಾರು ರಕ್ತದಾನ ಬೇಕಂದಾಗ ಅವತ್ತೊಂದು ಸ್ಟೇಟಸ್ ಇಟ್ಕೊಂಡು ನಾ ಪುಣ್ಯಾತ್ಮ ಅದನ್ನು ಯಾರು ನೋಡಿದ ಅಲ್ಲಿ ಬಿಡು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೇವೆ. ಅವ್ರು ಹೋಗಿ ಎಷ್ಟೋ ನನ್ನ ಸ್ಟೇಟಸ್ ಬಹಳ ಮಂದಿ ಒಂದು ನನ್ನ ಕಾಂಟ್ಯಾಕ್ಟ್ ಲಿಸ್ಟ್ ನಾಗ 10,000 ಮಂದಿ ಅದಾರ, ಮಿನಿಮಮ್ 1,000 ಮಂದಿ ನೋಡ್ತಾರ. ನಾ ಒಂದು ಅಳಲು ಸೇವೆ ಏನಂತಂದ್ರೆ ಯಾರಿಗಾರ ನನ್ನ ಕಡೆ ಮೆಸೇಜ್ ಬಂದ್ರೆ ಸ್ಟೇಟಸ್ ಹಾಕ್ತೇವೆ, ಆಮೇಲೆ ವಾಟ್ಸ್ಆಪ್ ಗ್ರೂಪ್ಗೆ ಹಾಕೋತೇವೆ. ಹಾಕೊಂಡು ಅದನ್ನು ಜಾಗೃತಿ ಮಾಡೋದಕ್ಕೆ ಈಗ ನೋಡ್ರಿ, ನೀವು ಕೊಡ್ಬೇಕಂತಿರ್ತಾರೆ, ನಿಮ್ಗೆ ಗೊತ್ತಿರಲ್ಲ ಅಲ್ಲಿ ಎಮರ್ಜೆನ್ಸಿ ಐತೆ ಅಂತ. ಸುಮ್ಮನೆ ಸ್ಟೇಟಸ್ ಚೆಕ್ ಮಾಡುವಾಗ ಏನಾಕತಿ, ಏನೇನು ನೋಡುವಾಗ ಅಲ್ಲಿ ತಂದಾಗ ಅದನ್ನ ನೋಡಿ ಕೊಟ್ಟದ್ದು ಉದಾಹರಣೆ ಬಹಳ ಅದಾವ. ವಿಶೇಷವಾಗಿ ನಾನು ಇದ್ರೊಳಗ ನಮ್ಮ ವೈದ್ಯ ವಿದ್ಯಾರ್ಥಿಗಳು ಬಹಳ ಜನ ಮುಂದೆ ಬಂದು ಕೊಟ್ಟರಂತ ಹೇಳಲಿಕ್ಕೆ ಬಯಸ್ತೇನೆ ಮೇಡಮ್.
1: ಖಂಡಿತ ಸರ್. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಶರೀರ ರಚನಾ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರು ಆದಂತಹ ಡಾಕ್ಟರ್ ಮಹಾಂತೇಶ್ ರಾಮಣ್ಣನವರವರು. ಸರ್, ಇನ್ನು ನಮ್ಮ ಜಿಲ್ಲೆಯಲ್ಲಿ ರಕ್ತದಾನದ ಬಗ್ಗೆ ಜನರಲ್ಲಿ ಜಾಗೃತಿ ಯಾವ ಮಟ್ಟದಲ್ಲಿದೆ ಅಂತ ತಾವು ಹೇಳ್ತೀರಾ?
0: ವಿಶೇಷವಾಗಿ ಇತ್ತಿತ್ತಲ ಈ ಜನ್ಜಿ ಅಂತೇವಲ್ಲ, ಈಗ ಏನು ಪರಿವರ್ತನೆ ಈಗ ಯುವಕರದಾರಲ್ಲ, ಸ್ವಲ್ಪ ಇತ್ತಿತ್ತಲಾಗ ತಿಳ್ಕೊಂಡು ಬರುವಂತ ನಾವು ನೋಡಾಕತ್ತೀವಿ. ಅಷ್ಟೇ, ನೀವು ಸ್ವಲ್ಪ ಹಳ್ಳಿ ಕಡೆ ಹೋದ್ರಂದ್ರೆ ಅಲ್ಲಿಯೂ ಕೊಡೋರದಾರ, ಬಟ್ ಎಲ್ಲಿಯೂ ಅವ್ರಿಗೆ ಜಾಗೃತಿ ಕೊರತೆ ಅನಿಸ್ತದೆ ನನಗೆ. ಸೊ ಹಳ್ಳಿ ಒಳಗೂ ನಾವು ಜಾಗೃತಿ ಕೊಟ್ಕೊಂತ ಹೋದ್ರೆ ಆ ಕತೆ ಈಗ ಯಾರ್ಯಾರು ಹುಟ್ಟು ಹಬ್ಬಗಳನ್ನ ಈಗ ಇದೊಂದು ಏನಾಗೈತೆ ಅಂದ್ರೆ ಟ್ರೆಂಡ್, ರಾತ್ರಿ ಮಿಡ್ ನೈಟ್ ಹೋಗೋದು, ಬೈಕ್ ಮ್ಯಾಗ ಕೇಕ್ ಕಟ್ ಮಾಡೋದು, ಇಂಥವೆಲ್ಲ ಏನು ಅದನ್ನು ನೋಡಾಕತ್ತೀವಿ. ಬಟ್ ಅಷ್ಟೇ, ಈ ಕಡೆ ನೋಡಿದ್ರೆ ಕೆಲವೊಂದು ಪ್ರಜ್ಞಾವಂತ ಯುವಕರು ಮುಂದೆ ಬಂದು ತಮ್ಮ ತಮ್ಮ ಊರೊಳಗೆ ಜಾತ್ರೆಗಾಗಲಿ ಹುಟ್ಟು ಹಬ್ಬದ ಅಂಗವಾಗಲಿ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಈ ರಕ್ತದಾನ ಶಿಬಿರಗಳನ್ನ ತಾವೇ ಹಮ್ಮಿಕೊಳ್ಳಾಕತ್ತಾರ. ತಾವ ಮುಂದೆ ಬಂದು ನಮ್ಮ ಊರಾಗ ಹಿಂಗೈತ್ರಿ ಬಂದ್ ಮಾಡ್ರಿ ಅಂತ ಹೇಳಿದಾಗ ಇದು ಪರಿಕಲ್ಪನೆ ಸ್ವಲ್ಪ ಜಾಸ್ತಿ ಆಗೈತಿ, ಕೊಡುವಂತ ಭಾವನೆನೂ ಬಂದೈತಿ. ಮತ್ತ ಆ ಸಂದರ್ಭದಾಗ ಏನೈತಂದ್ರ ತಮ್ಗೇನ ಅವ್ರ ತೊಂದರೆ ಇದ್ರು, ಏನ ಅವ್ರಿಗೆ ತಪ್ಪಿಳಂಗ ಬಂದ್ ಕೇಳ್ಕೊಂಡು ಮಾಡೋರು ಅದಾರ. ಮತ್ತ ಕೆಲವೊಂದ್ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಮುಂದೆ ಬಂದು ಅದ್ರಾಗ ಬಾಯ್ಸ್ ಅಂಡ್ ಗರ್ಲ್ಸ್ ಇಬ್ರು ಮುಂದೆ ಬರಾಕತ್ತಾರ ಅಂತ ನಾ ಹೇಳಕ್ ಬಯಸ್ತೇನೆ.
1: ಸರ್, ಈಗ ನಮ್ಮ ಜಿಲ್ಲೆಯಲ್ಲಿ ತುರ್ತು ಸಂದರ್ಭದಲ್ಲಿ ರಕ್ತ ಬೇಕು ಅನ್ನೋದಾದ್ರೆ ಎಲ್ಲೆಲ್ಲ ಸಿಗುತ್ತೆ ಅಂತ?
0: ಮೊದಲೇದಾಗಿ ನಮ್ಮ ಕೇಲಿಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ರಕ್ತ ಭಂಡಾರವು ಡಾಕ್ಟರ್ ಶ್ರೀಕಾಂತ್ ವೆರಿಗೆ ಅವರ ನೇತೃತ್ವದಲ್ಲಿ 24/7 ಅಲ್ಲಿ ಏನಪ್ಪಾ ಅಂದ್ರೆ ನಿಮಗೆ ರಕ್ತದ ಇದೆ, ಆದ್ರೆ ನೆನ್ಪಿಟ್ಕೊಡ್ರಿ, ಹೋದ ಕೂಡ ನಂಗೆ ರಕ್ತ ಬೇಕಂದ್ರೆ ಯಾರು ಕೊಡಂಗಿಲ್ಲ. ಆ ರಕ್ತ ಭಂಡಾರ ಅಂತಂದ್ರೆ ಅದೇನ ಸ್ವಯಂ ಪ್ರೇರಿತ ಉದ್ಭವ ಆಗುದಿಲ್ಲ, ಅಲ್ಲೇ ನಿಮ್ಮಂತವ್ರ ಮಹನೀಯರು ಯಾವ್ದು ಕೊಟ್ಟದನ್ನ ಅಲ್ಲಿ ಇರ್ತದ, ಕೊಟ್ಟದನ್ನ ತಗೊಂಡ್ ಇನ್ನೊಬ್ರಿಗೆ ಕೊಡ್ಬೇಕಾದ್ರೆ ಕೊಡೋರು ಬೇಕು. ಸೊ 99% ಇದು ನೆನ್ಪಿಟ್ಕೊಡ್ರಿ. ಏನಂದ್ರೆ ಎಮರ್ಜೆನ್ಸಿ ಬಂದಾಗ ಅದ್ರಾಗ ನೆಗೆಟಿವ್ ಗ್ರೂಪ್ ಇದ್ದವರು ಅವಾಗ ವಿಶೇಷವಾಗಿ ತಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಳಗೆ ಸ್ವಲ್ಪ ಅಸೈನ್ಮೆಂಟ್ ತಾವು ಮಾಡ್ಬೇಕು. ಏನ್ ಹೋಮ್ ವರ್ಕ್ ಮಾಡ್ಬೇಕಂದ್ರೆ ಯಾರೇ ಇದ್ರೆ ಬರುವಾಗನ ಕರ್ಕೊಂಡು ಬಂದು ಕೊಡಿಸ್ಬೇಕು. ನೆಗೆಟಿವ್ ಬ್ಲಡ್ ಗ್ರೂಪ್ ನಾವು ರಿಸರ್ವ್ ಇಟ್ಟಿರ್ತೀವಿ, ಯಾಕಂದ್ರೆ ನಮಗೆ ಎಮರ್ಜೆನ್ಸಿ ಆಕ್ಸಿಡೆಂಟ್ ಆಗಲಿ ಮತ್ತ ಈ ಡೆಲಿವರಿ ಸಂದರ್ಭದಲ್ಲಾಗಲಿ ಈ ಕ್ಯಾನ್ಸರ್ ರೋಗದಾಗ ಅಥವಾ ಮತ್ತ ಬೇರೆ ತಲೆಸಿಮಿಯಾ ಪೇಷಂಟ್ಗಳಿಗೆ ಈ ಒಬ್ಬ ನೆಗೆಟಿವ್ ಗ್ರೂಪ್ ಇರ್ತಾವ ಅಂತವ್ರಿಗೆ ನಾವು ರಿಸರ್ವ್ ಆಗಿಟ್ಟಿರ್ತೀವಿ. ಯಾಕಂದ್ರೆ ಆ ರಿಸರ್ವ್ ಇಡಲಿಲ್ಲ ಅಂದ್ರೆ ಎಮರ್ಜೆನ್ಸಿ ಬಂದಾಗ ನಾವು ಎಲ್ಲಿ ಕೈ ಓಡಬೇಕು? ಅದು ಬಿಟ್ಟು ನಾವು ಏನ್ ಹೇಳ್ತೀವಿ ಅಂದ್ರೆ ನೀವು ಡೋನರ್ ರಿಲೇಟಿವ್ ಕರ್ಕೊಂಬಾ ಅಂತ ಹೇಳ್ತೀವಿ. ಅವಾಗ ಏನಂತಾರೆ, ಏನ್ರಿ ನಾವು ರಕ್ತ ಕೊಟ್ಟಿದೀವಿ ಮತ್ತೆ ಇವ್ರು ಕರ್ಕೊಂಬಾರ್ದಂದ್ರೆ ಅಲ್ಲಿ ಇದ್ರೆ ಕೊಡ್ತಾರೆ, ಇಟ್ಕೊಂಡು ನಾವ್ ಯಾಕೆ ಸುಳ್ಳು ಹೇಳ್ಬೇಕು? ಇದ್ರೆ ಕೊಡ್ತಾರೆ, ಇರ್ಲಿಲ್ಲ ಅಂದ್ರೆ ಕರ್ಕೊಂಬರ್ಬೇಕು. ಮತ್ತೆ ಇನ್ನೊಂದೈತಿ, ರಿಪ್ಲೇಸ್ಮೆಂಟ್ ಅಂತೆ ನಾವು. ಅವ್ರು ಯಾವ್ದಾರ ಬ್ಲಡ್ ಗ್ರೂಪ್ ಕೊಡವಲ್ಲ, ರೀ ನಮ್ಮ ಕಡೆ ಇದ್ದದ್ದು ಒಂದು ಬ್ಲಡ್ ಗ್ರೂಪ್ ಕೊಡ್ತಾರೆ, ನೀವು ಅದನ್ನ ಇಸ್ಕೋಬೇಕು. ಮತ್ತೆ ಇನ್ನೊಂದು ಹೇಳ್ತಾರೆ, ಅದು ಉಚಿತವಾಗಿ ಕೊಡಂಗಿಲ್ಲ. ಅದನ್ನ ಯಾಕೆ ಉಚಿತ ಕೊಡಂಗಿಲ್ಲ ಅಂದ್ರೆ ಮತ್ತೆ ಅದು ರೊಕ್ಕ ಮಾಡಾಕಂತಲ್ಲ, ಇವ್ರ ಮ್ಯಾಲ ಟೆಸ್ಟ್ ಮಾಡಿರ್ತಾರಲ್ಲ, ನಾವೇನು ಯಾರು ರಕ್ತ ಕೊಟ್ಟಿರ್ತಾರ ಅದನ್ನ ನಾವು ಟೆಸ್ಟ್ ಮಾಡಿದ್ದನ್ನ ಒಂದು 900-1100 ತನಕ ಬರ್ತೈತಿ. ಸಪೋಸ್ ಕಾರ್ಡ್ ತಗೊಂಡು ಬಂದ್ರೆ ಅಂದ್ರೆ ಅವ್ರು ಕಾರ್ಡ್ ಕೊಟ್ಟಿದ್ದಂದ್ರೆ ಅಲ್ಲಿ ಒಂದು 200-300 ರೂಪಾಯಿ ಕಡಿಮೆ ಆಗ್ತದೆ. ಆ ಕಾರ್ಡ್ ಕೇಳಿದಿತ್ತಂದ್ರೆ ಅದು ಬಿಮ್ಸ್ ಒಳಗೆ ನಡೆಯಲ್ಲ, ಬಿಮ್ಸ್ ಕಾರ್ಡ್ ಇಲ್ಲಿ ನಡೆಯಂಗಿಲ್ಲ. ಮತ್ತೆ ಇದು ನಮ್ಮ ಬೆಳಗಾವಿದಾಗ ಹಲವಾರು ಸಂದರ್ಭದಲ್ಲಿ ಈ ಎಮರ್ಜೆನ್ಸಿ ಬಂದಾಗ ಎಲ್ಲ ಕಡೆ ನಮಗೆ ನಾವು ವೈದ್ಯರಾದ್ರೆ ನಾವು ಏನ್ ಹೇಳ್ತೀವಿ ಅಂದ್ರೆ ಮೊದಲ ಪೇಷಂಟ್ ಅನ್ನ ಬದುಕಿಸಬೇಕು, ರೋಗಿಗಳನ್ನ ಬದುಕೋ ಸಂಬಂಧ. ಇವತ್ತ ಬಹಳ ಸಲ ಏನಪ್ಪಾ ಅಂದ್ರೆ BPL ಕಾರ್ಡ್ ಇದ್ದವರು ಏನು ನಮ್ಮ ಇದಕ್ಕೆ ಏನು ಬಿಮ್ಸ್ ಒಳಗೆ ಅಡ್ಮಿಟ್ ಆದಾಗ ಅಲ್ಲಿ ಬಿಮ್ಸ್ ಒಳಗೂ ಕೂಡ ಒಂದು ರಕ್ತ ಭಂಡಾರ ಇದೆ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಬ್ಲಡ್ ಬ್ಯಾಂಕ್ ಅಂತೇವಿ ನಮ್ದು ಕೇಳಿ ಬಿಟ್ರೆ. ನೆಕ್ಸ್ಟ್ ನಮ್ಮ ಇನ್ನೂ ಒಂದ್ ಏನಪ್ಪಾ ಅಂದ್ರೆ ಈ ಬೆಳಗಾವಿದಲ್ಲಿ ಮಹಾವೀರ್ ಬ್ಲಡ್ ಬ್ಯಾಂಕ್ ಅಂತ ಇದೆ, ರವಿವಾರ ಪೇಟೆ ಕಾಂಪ್ಲೆಕ್ಸ್ ಅಲ್ಲಿ. ಮೈ ಬ್ಲಡ್ ಚಾರಿಟಬಲ್ ಬ್ಲಡ್ ಸೆಂಟರ್ ಮಹೇಶ್ ಫೌಂಡೇಶನ್ ಅವರು ಮಾಡಿದ್ದಾರೆ. ಇದೇ ರೀತಿಯಾಗಿ ಸುಮಾರು ಇನ್ನೊಂದ್ 2-3 ಅದಾವ. ಸೊ ಒಂದ್ ಏನ್ ಹೇಳ್ಬೇಕಂತಂದ್ರೆ ಎಲ್ಲಿ ಪೇಷಂಟ್ ಅಡ್ಮಿಟ್ ಆಗಿರ್ತಾರ ಅಲ್ಲಿ ಕೊಡ್ರಿ. ಮತ್ ನಮ್ದು ಇನ್ನೊಂದು ಸ್ಟಾರ್ಟ್ ಮಾಡಿದೆ ನಾವು ಕೇಲಿ ಸೆಂಟಿನರಿ ಹಾಸ್ಪಿಟಲ್ ಯಳ್ಳೂರು ಆಸ್ಪತ್ರೆಯಲ್ಲಿಯೂ ಕೂಡ ರಕ್ತ ಭಂಡಾರ ಇದೆ. ಆ ಸೈಡ್ ದವರು ಕಾಸಬಾಗ್ ಸೈಡ್ ಕೊಡೋರಿದ್ರೆ ರಕ್ತದಾನ ಅಲ್ಲಿ ಮಾಡಬಹುದು, ನೆಹರು ನಗರ ಕಡೆ ಇದ್ದವರು ರಕ್ತದಾನ ಮಾಡೋದ್ರೆ ಈ ಕಡೆ ಮಾಡಬಹುದು. ಎಲ್ಲಿ ಕೊಟ್ಟರು ಅಲ್ಲಿ ಕಾರ್ಡ್ ಇಲ್ಲಿ ನಡೀತೈತಿ, ಇಲ್ಲಿ ಕಾರ್ಡ್ ಅಲ್ಲಿ ನಡೀತೈತಿ. ಬಟ್ ನಮ್ ಕೇಲಿ ಕಾರ್ಡ್ ಬೇರೆ ಕಡೆ ನಡೀದಿಲ್ಲ, ಮತ್ ಬಿಮ್ಸ್ ಕಾರ್ಡ್ ನಡೀದಿಲ್ಲ. ಇಲ್ಲಿ ಒಟ್ಟಾರೆ ಹೇಳ್ಬೇಕಂತಂದ್ರೆ ರಕ್ತದಾನ ಯಾವಾಗ ಎಮರ್ಜೆನ್ಸಿ ಬಂದಿರ್ತೈತಲ್ಲ ಅವಾಗ ಕೊಡೋಕ್ಕಿಂತ ಎಮರ್ಜೆನ್ಸಿ ಬರ್ಬೋದಪ್ಪ ಅಂತ ತಿಳ್ಕೊಂಡು ನಾವು ಮೊದ್ಲ ನೆನಪಿಟ್ಕೊಂಡು ಏನಪ್ಪಾ ಅಂದ್ರೆ ಒಂದು ಡೇಟ್ ಮಾರ್ಕ್ ಮಾಡಿಕೊಂಡು ವರ್ಷಕ್ಕೆ ಗಂಡ್ಮಕ್ಳು ಒಂದು 4 ಸಲ, ಹೆಣ್ಮಕ್ಳು 3 ಸಲ ಅದೊಂದು ಪರಿಪಾಠ ಮಾಡಿಕೊಂಡ್ರೆ ಬಹುಶಃ ನಾವು ಸದೃಢವಾಗಿ ಆರೋಗ್ಯವಂತವಾಗಿ ಬದುಕಲು ಕೂಡ ನಮಗೆ ಅನುಕೂಲ ಆಗ್ತದೆ ಅಂತ ಹೇಳಿಕ್ ಬಯಸ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ತಂದೆಯವರು

0: ಒಂದು ನಾಣ್ಣುಡಿ ಬರೆದಿದ್ರು ರಕ್ತದಾನ ಮಹತ್ವ ಬಗ್ಗೆ. ಜೀವ ಇರುವಾಗ ರಕ್ತದಾನ, ಜೀವ ಹೋಗುವಾಗ ಅಂಗಾಂಗ ದಾನ, ಜೀವ ಹೋದ ನಂತರ ನೇತ್ರ ಚರ್ಮ ದೇಹದಾನ. ಈ ಒಂದು ನಾಣ್ಣುಡಿ ಉದ್ದೇಶ ಇಷ್ಟ. ಈಗ ಬಹಳ ಸಲ ಕೇಳ್ತಾರ, ದಾನಗಳಲ್ಲಿ ಶ್ರೇಷ್ಠ ಯಾವುದಂತ ಕೇಳ್ತಾರ. ಅನ್ನದಾನ ಶ್ರೇಷ್ಠ, ಮತದಾನ ಶ್ರೇಷ್ಠ, ಅಥವಾ ರಕ್ತದಾನ ಶ್ರೇಷ್ಠ, ದೇಹದಾನ ಶ್ರೇಷ್ಠ, ಅಂಗಾಂಗ ದಾನ ಶ್ರೇಷ್ಠ ಅಂತ ಕೇಳ್ತಾರ. ಇವತ್ತು ನಾ ಈಗ ರಕ್ತದಾನದ ಮಹತ್ವ ಬಗ್ಗೆ ಮಾತಾಡಕ್ ಬಂದೇನೆ. ಎಲ್ಲಾರು ಏನ್ ತಿಳ್ಕೊಂಡ್ಬಿಡ್ತಾರ, ಸರ್ ರಕ್ತದಾನ ಮಹತ್ವ ಅಂತ ಹೇಳ್ತಾರ ಅಂತ ತಿಳ್ಕೊತಾರ ಕೇಳೋರು. ಅದು ತಪ್ಪು. ಹೆಂಗಂದ್ರ ಆಯಾ ಸಂದರ್ಭಕ್ಕೆ ಈ ದಾನಗಳ ಮಹತ್ವ ಬರ್ತೈತಿ. ಈಗ ಒಬ್ಬ ಹಸದವಂಗ ಏನ್ ಕೊಡ್ತಿರವಂಗ, ನಾವು ಅನ್ನದಾನನ ಮಾಡಬೇಕು, ಅಲ್ಲಿ ರಕ್ತದಾನ ಮಾಡಕ್ ಬರ್ದಲ್ಲ. ಅದು ಒಬ್ಬ ಅಪಘಾತಕ್ಕೆ ಈಡಾಗದಾಗ ಅಲ್ಲಿ ಏನು ಶ್ರೇಷ್ಠ ಬರ್ತೈತಿ, ಅಲ್ಲಿ ರಕ್ತದಾನ ಶ್ರೇಷ್ಠ ಆಕತಿ. ಈಗ ಮದುವೆಯಾದಾಗ ಅಲ್ಲಿ ಕನ್ಯಾದಾನನ ಶ್ರೇಷ್ಠ ಆಗ್ತದೆ. ಅದೇ ರೀತಿ ಎಲೆಕ್ಷನ್ ಬಂದಾಗ ಮತದಾನನ ಶ್ರೇಷ್ಠ ಆಕತಿ. ಒಬ್ಬ ವೈದ್ಯ ವಿದ್ಯಾರ್ಥಿ ಕಲೀಲಿಕ್ಕೆ ಶ್ರೇಷ್ಠ ಏನಪ್ಪಾ ಅಂದ್ರೆ ದೇಹದಾನ ಆಗ್ತದೆ. ಒಂದು ಅಮೂಲ್ಯವಾದ ನೀವು ಏನಾರ ಜೀವ ಕೊಡಬೇಕು, ಸತ್ತ ನಂತರ ನಾವು ಸಮಾಜ ಸೇವೆ ಮಾಡ್ಬೇಕಂದ್ರ ಅಂಗಾಂಗ ದಾನ ಬರ್ತೈತಿ, 8 ಅಂಗಾಂಗಗಳನ್ನು ದಾನ ಮಾಡಬಹುದು. ಹಿಂಗ ಇಲ್ಲಿ ಇವತ್ತು ಸಾಂದರ್ಭಿಕವಾಗಿ ಆ ದಾನ ಶ್ರೇಷ್ಠ ಆಕತಿ ಹೊರತು ಇದೇ ದಾನ ಶ್ರೇಷ್ಠ ಅಂತಂದ್ರ ತಪ್ಪು. ಈಗ ಇವತ್ತು ಸ್ವಯಂ ಪ್ರೇರಿತ ರಕ್ತದಾನ, ವಿಶ್ವ ರಕ್ತದಾನ ದಿನಾಚರಣೆಗಳ ಏನಪ್ಪಾ ಅಂದ್ರೆ ಜೂನ್ 14 ಆಚರಣೆ ದಿವಸ ನಾವು ವಿಶೇಷವಾಗಿ ಏನ್ ಎಲ್ಲರಿಗೂ ಕಳಕಳಿ ವಿನಂತಿ ಮಾಡ್ತೀವಿ ಅಂದ್ರೆ, ನೀವು ಯಾವುದೇ ಸಂದರ್ಭಗಳನ್ನು ಮಾಡಿಕೊಂಡು, ನಿಮ್ಮ ಹುಟ್ಟು ಹಬ್ಬಕ್ಕಾಗಲಿ, ಮ್ಯಾರೇಜ್ ಅನಿವರ್ಸರಿ ಆಗಲಿ, ಅಥವಾ ಬೇರೆ ಬೇರೆ ನೀವು ಒಂದು ಸಂದರ್ಭ ಮಾಡಿಕೊಂಡು, ತಂದೆ ತಾಯಿ ಒಂದು ಸವಿ ನೆನಪಿನಾಗಲಿ ಬಂದು ನಮ್ಮ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ನೀವು ರಕ್ತದಾನ ಮಾಡಿದ್ರೆ ಎಷ್ಟೋ ಅಮೂಲ್ಯವಾದ ಜೀವಗಳ ಉಳಿತಾವ. ಮತ್ತೆ ಉಳಿಸುವುದು ಪುಣ್ಯ ತಮಗ ಹತ್ತದ. ಮತ್ತೆ ಇನ್ನೊಂದು ಹೇಳ್ತೇನೆ, ಅದು ಕೊಟ್ಟದ್ದನ್ನು ಮತ್ತೆ ನಿಮಗೆ ಯಾವುದೋ ರೂಪೊಳಗ ತಮಗೂ ಅನುಕೂಲ ಆಗ್ತದೆ ಅಂತ ಹೇಳಕ್ಕೆ ಬಯಸ್ತೇನೆ.
1: ಸರ್, ಈ ಒಂದು ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಮೊದಲೇದಾಗಿ ನಾನು ಎಲ್ಲಾ ಯುವಕರಿಗೆ, ವಿಶೇಷವಾಗಿ ಯುವಕರಲ್ಲಿ ಕಳಕಳಿ ವಿನಂತಿ ಏನಂತಂದ್ರ, ನೀವು ಎಲ್ಲಾನೂ ಏನಪ್ಪಾ ಅಂದ್ರೆ ಮಾಡ್ತಿರ್ತೀರಿ, ಇದನ್ನು ಏನಪ್ಪಾ ಅಂದ್ರೆ ಎಲ್ಲಾ ನಿಮ್ಗೆ ಒಂದು ಹಾಬೀಸ್ ಅನ್ರಿ, ಹ್ಯಾಬಿಟ್ ಮಾಡ್ಕೊರಿ. ಈಗ ಒಂದು ಇನ್ ಮ್ಯಾಗ ಏನಪ್ಪಾ ಅಂದ್ರೆ 18 ದಾಟಿದವ್ರು ಎಲ್ಲರೂ ಕೂಡ ಒಂದು ಏನ್ ರೆಸೊಲ್ಯೂಷನ್ ಮಾಡ್ಕೋದು, ಏನ್ ಮಾಡೋದಂದ್ರೆ, ನನಗೆ ಏನಪ್ಪಾ ಸಂದರ್ಭಕ್ಕೆ ಸಿಕ್ಕಾಗ ನಾನು ಹೋಗಿ ಯಾವುದೇ ಊರಾಗಿರಲಿ ನಾನು ರಕ್ತದಾನ ಮಾಡ್ತೀನಿ. ಇದನ್ನು ಇನ್ನೊಂದು ಹೇಳ್ತೇನೆ, ನಿಮ್ಮ ಲೈಫ್ ಸ್ಪ್ಯಾನು ಹೆಚ್ಚಾಕತಿ, ಮತ್ತು ಜೀವ ಉಳಿಸ್ತಾನಂತ ಏನಾರೋ ಒಂದು ಅವ್ರು ರೆಸೊಲ್ಯೂಷನ್ ಮಾಡ್ಕೊಂಡ್ರೆ ಬಹುಶಃ ನಮ್ಗೆ ರಕ್ತದ ಕೊರತೆ ಆಗೋದಿಲ್ಲ. ಈಗೇನೈತಪ್ಪ ಅಂದ್ರೆ ಫ್ಲೋ ಆಫ್ ರಕ್ತ ನಮ್ದು ಏನು ಬರಬೇಕಾಗಿತ್ತು, ಒಂದು ಕಡಿಮೆ ಪ್ರಮಾಣದಲ್ಲಿ ಯಾಕೆ ಒಮ್ಮೆ ಪರಿಸ್ಥಿತಿ ಬರ್ತೇವೆ ಅಂದ್ರೆ ನಮಗೆ ನಾವು ಯಾರೂ ಆಸಿಸೋದಿಲ್ಲ ಅಪಘಾತ ಆಗತ್ತಂತ. ಸಡನ್ ಆಗಿ ಆದಾಗ ನಾವು ಎಲ್ಲಿಂದ ತರಬೇಕಾಕತಿ. ಇಂಥ ಸಂದರ್ಭದಾಗ ನಮ್ಮ ಎನ್ ಜಿ ಓಸ್ ಬಹಳ ಕೆಲಸ ಮಾಡತ್ತಾರ. ದಯವಿಟ್ಟು ನೀವು ಯುವಕರಲ್ಲಿ ಒಂದು ಕಳಕಳಿ ವಿನಂತಿ ಅಂತಂದ್ರೆ, ತಾವು ಎಲ್ಲೆಲ್ಲದರಿ ಅಲ್ಲಲ್ಲೇ ಒಂದು ಬೇರೆ ಬೇರೆ ಸಂಘ ಸಂಸ್ಥೆಗಳದಾವ, ಅವ್ರಿಂಬಲ್ ಕೈ ಜೋಡಿಸ್ಕೊಂಡು ನಿಯಮಿತವಾಗಿ ಒಂದೊಂದು ಸಲ ನೀವು ಒಂದೊಂದು ಏರಿಯಾದಾಗ ರಕ್ತದಾನ ಮಾಡಿ ಶಿಬಿರಗಳನ್ನ ಹಮ್ಮಿಕೊಂಡ್ರೆ ಬಹುಶಃ ನಮ್ಮ ಯಾವುದೇ ರಕ್ತ ಭಂಡಾರದೊಳಗೆ ಕೊರತೆ ಆಗುವುದಿಲ್ಲ. ರಕ್ತದಾನಗಿಂತ ನಮಗೆ ರಕ್ತ ದಾಸೋಹ ಆಗಬೇಕಾಗಿದೆ ಅಂತ ಹೇಳಕ್ ಬಯಸ್ತೇನೆ.
1: ಖಂಡಿತ ಸರ್. ಸರ್, ಈಗ ಬಹಳಷ್ಟು ಜನಕ್ಕೆ ರಕ್ತದಾನ ಮಾಡಬೇಕು ಅಂತ ಆಸೆ ಇರುತ್ತೆ, ಆದ್ರೆ ಏನಾಗುತ್ತೆ, ರಕ್ತಹೀನತೆಯಿಂದ ಬಳಲ್ತಾ ಇರ್ತಾರೆ. ಅಂತವರು ಯಾವ ಒಂದು ಆಹಾರವನ್ನ ಸೇವನೆ ಮಾಡಬೇಕು ಅಂತ ತಾವು ತಿಳಿಸ್ತೀರಾ?
0: ಈ ರಕ್ತಹೀನತೆ ಅಂದ್ರೆ ಹಿಮೋಗ್ಲೋಬಿನ್ ಕಡಿಮೆ ಆಗೋದು ಮೇಡಮ್. ಇದು ಈ ಕಬ್ಬಿಣಾಂಶ ಕೊರತೆ, ಪೌಷ್ಟಿಕ ಆಹಾರದ ಕೊರತೆ ಇವೆಲ್ಲ ಆಗೋದ್ರಿಂದ ಏನಪ್ಪಾ ಅಂದ್ರೆ ಅತಿಯಾದ ರಕ್ತಸ್ರಾವ, ಕೆಲವು ದೀರ್ಘಕಾಲದ ಕಾಯಿಲೆಗಳು, ಹುಳುಗಳ ಸೋಂಕು, ಗರ್ಭಾವಸ್ಥೆ ಸಮಯದಲ್ಲಿ ಹೆಚ್ಚುವರಿ ಪೌಷ್ಟಿಕಾಂಶದ ಅವಶ್ಯಕತೆ, ಇವೆಲ್ಲ ಇದರಿಂದ ರಕ್ತಹೀನತೆ ಬರ್ತೈತಿ. ಈ ರಕ್ತಹೀನತೆಯನ್ನು ನೀಗಿಸ್ಲಿಕ್ಕೆ ಏನಪ್ಪ ಬ್ಯಾಲೆನ್ಸ್ ಡೈಟ್, ಸಮತೋಲನ ಆಹಾರದಲ್ಲಿ ನಾವು ಸೊಪ್ಪುಗಳನ್ನು ಉಪಯೋಗ ಮಾಡ್ಬೋದು. ಪಾಲಕ್ ಆಗಲಿ, ಹರಿವೆ ಸೊಪ್ಪು ಆಗಲಿ, ಇವನು ಉಪಯೋಗ ಮಾಡ್ಕೋದ್ರಿಂದ ರಕ್ತ ಹೆಚ್ಚಾಗ್ತದೆ. ರಾಗಿ, ಬೆಲ್ಲ, ಖರ್ಜೂರ, ಆಮೇಲೆ ಕಡಲೆಕಾಳು, ಮೊಟ್ಟೆ, ಮಾಂಸ ಮತ್ತು ಮೀನ, ಹಸಿರು ತರಕಾರಿಗಳು, ಮತ್ತು ಇದ್ರ ಜೊತೆ ಏನಪ್ಪಾ ಅಂದರೆ ನಾವು ಫ್ರೂಟ್ಸ್ ಅಂತೆ ನಿಂಬೆಹಣ್ಣು, ಕಿತ್ತಳೆ, ನೆಲ್ಲಿಕಾಯಿ, ಈಗ ಈ ವಿಟಮಿನ್ ಸಿ ಆಹಾರವನ್ನು ಸೇವನೆ ಮಾಡೋದ್ರಿಂದ ಏನಾಗ್ತದೆ ಅಂದರೆ ರಕ್ತ ಹೆಚ್ಚಾಗ್ತದೆ. ಇದು ರಕ್ತ ಹೆಚ್ಚಾಗಬೇಕಾದ್ರೆ ಇವತ್ತು ನಾ ಏನು ಹೇಳಿಲ್ಲ, ಇವತ್ತು ಒಂದು ದಿವಸ ತಿಂದು ಕುಂತರಲ್ಲ, ನಿಮ್ಮ ದಿನನಿತ್ಯ ಆಹಾರದೊಳಗೆ ನೀವು ನಿಮ್ಮ ಟಿಫಿನ್ ಬಾಕ್ಸ್ನ ಬರಬೇಕಾದ್ರೆ ಬ್ಯಾಲೆನ್ಸ್ ಡೈಟ್ ಒಳಗೆ ನಾವೊಂದು ಕಡೆ ಆಹಾರ ಜೊತೆ ಈ ಏನಪ್ಪ ನಾವು ಮೊಳಕೆ ಕಾಳುಗಳು ಏನಪ್ಪಾ ಅಂದ್ರೆ ಸ್ಪ್ರೌಟ್ಸ್ ಅಂತೀವಿ, ಅದ್ರ ಜೊತೆ ಈ ಹಸಿ ತರಕಾರಿಗಳನ್ನ ಬ್ಯಾಲೆನ್ಸ್ ಮಾಡಿ ತಗೋದ್ರಿಂದ ರಕ್ತ ಹೆಚ್ಚಾಕತ್ತೆ ಹೊರತು ನಾವು ಒಂದು ತಿಂಗಳು ತಗೊಂಡು ಬಿಟ್ನೆ ಅಥವಾ ಒಂದು 2 ದಿವಸ ತಿಂದ್ರೆ ಅಂತಲ್ಲ. ಇದು ಯಾವಾಗಲೂ ತಿನ್ನುವಾಗ ನಿಮ್ಮಲ್ಲಿ ಏನಂತ ಅಂದ್ರೆ ಎಷ್ಟು ನಾ ಆಹಾರ ತಗೋತಿನಲ್ಲ ಇದರ ಬ್ಯಾಲೆನ್ಸ್ ಡೈಟ್ ಆಗತ್ತೆ ಎಲ್ಲ ನೋಡ್ಕೊಂಡು ಅದು ತಗೊಂಡ್ರೆ ರಕ್ತಹೀನತೆಯಿಂದ ಹೊರಗೆ ಬಂದು ರಕ್ತ ಏನಪ್ಪಾ ಹಿಮೋಗ್ಲೋಬಿನ್ ಹೆಚ್ಚಾಗಿ ಅವರು ರಕ್ತದಾನ ಮಾಡಲಿಕ್ಕೆ ಬರ್ತದೆ. ಯಾಕಂದ್ರೆ 90% ನಮ್ಗೆ ಕೊಡಕ್ ಬರ್ತಾರಲ್ಲ, ನೋಡಕ್ಕೆಲ್ಲ ದಷ್ಟು ಪುಷ್ಟ ಕಾಣ್ತಿರ್ತಾರೆ ಹೆಣ್ಮಕ್ಳು ವಿಶೇಷವಾಗಿ. ಅದು ಹೆಸರು ನೋಡ್ತೇವೆ, 6, 7, 8 ಬರ್ತೈತಿ. ಅವಾಗ ಅನಿಸ್ತದ ನೋಡಾಕರಿ ಇವ್ರು ರಸರಸ ಕಾಣ್ತಾರ, ಇದ್ರ 6, 7 ಅದಾವು, ಇವ್ರು ಹಿಂಗ್ಯಾಕಂತ ಕೇಳಿದ್ರೆ ಅವ್ರ ಆಹಾರ ಪದ್ಧತಿ ಕೇಳ್ರಿ, ಎಲ್ಲಾ ಫಾಸ್ಟ್ ಫುಡ್, ಪಾನಿಪುರಿ, ಸೇವಪುರಿ ಇಂಥವ್ ಏನ್ ನಮಗೆ ಬೇಕು ಆಹಾರ ತಗೋದಿಲ್ಲ ಮನ್ಯಾಗ ಬ್ಯಾಲೆನ್ಸ್ ಡೈಟ್. ಆದ್ರೆ ಅವ್ರು ಏನ್ ಅನ್ಕೊಂಡ್ ಬಿಟ್ಟಿರ್ತಾರ ನೋಡಾಕನ ಸದೃಢದಂತ. ಬಟ್ HB ಎಷ್ಟೋ ಸಲ ಕಡಿಮೆ ಆಗ್ತದೆ, ಎಷ್ಟೋ ಸಲ ನಮ್ಮ ವೈದ್ಯ ವಿದ್ಯಾರ್ಥಿಗಳಲ್ಲೂ ಇದನ್ನ ನಾವು ನೋಡಿದೇವೆ, ಇದು ಯಾರಿಗೂ ಬಿಟ್ಟದ್ದಲ್ಲ. ಸೊ ಬಾಯಿ ರುಚಿಗೆ ಬಿದ್ದು ಏನ ತಿನ್ನೋಕ್ಕಿಂತ ಏನಪ್ಪಾ ಸಿಹಿಯ ಉದರಕ್ಕೆ ಕಹಿ ಇದ್ದದ್ದು ಮತ್ತು ನಾಲಿಗೆಗೆ ರುಚಿ ಇದ್ದದ್ದು ತಗೋಂಗಿಲ್ಲ, ಉದರಕ್ಕೆ ಕಹಿ ಇದ್ದದ್ದು ಯಾವಾಗಲೂ ಚಲೋ. ಅದರ ವಿಶೇಷವಾಗಿ ನಾವು ಹಾಗಲಕಾಯಿ ಪಲ್ಲೆ ಇವನ್ನೆಲ್ಲ ತಿನ್ನೋದ್ರಿಂದ ರಕ್ತ ಹೆಚ್ಚಾಗಿ ನಾವು ಇದಕ್ಕೆ ಏನಪ್ಪಾ ಕೊಡ್ಲಿಕ್ಕೆ ಅನುಕೂಲ, ಏನು ರಕ್ತದಾನ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ.
1: ಸರ್, ಈ ಒಂದು ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ಈ ಒಂದು ರಕ್ತದಾನಿಗಳ ದಿನದ ಮಹತ್ವ ಜೊತೆಗೆ ರಕ್ತದಾನದ ಅಗತ್ಯತೆಯ ಬಗ್ಗೆ ಬಹಳಷ್ಟು ಮಹತ್ವದ ಸಂಗತಿಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ, ಧನ್ಯವಾದಗಳು.
0: ಧನ್ಯವಾದ, ನಮಸ್ಕಾರ ಮೇಡಮ್.
1: ಸ್ನೇಹಿತರೆ, ಇದಾಗಿತ್ತು ವಿಶ್ವ ರಕ್ತದಾನಿಗಳ ದಿನದ ಅಂಗವಾಗಿ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ದೇಹದಾನದ ಜಾಗೃತಿಗಾಗಿ ತಮ್ಮ ತಂದೆಯ ಮೃತದೇಹವನ್ನ ಛೇದಿಸಿ ವಿಶ್ವ ದಾಖಲೆಯನ್ನ ನಿರ್ಮಿಸಿದಂತಹ ಭಾರತದ ಪ್ರಥಮ ವೈದ್ಯರು KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಶರೀರ ರಚನಾ ವಿಭಾಗದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರು, ಹಾಗೆಯೇ ಡಾಕ್ಟರ್ ರಾಮಣ್ಣನವರ್ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಮಹಾಂತೇಶ್ ರಾಮಣ್ಣನವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.
2: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, BPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
3: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव KLE अकॅडमी ऑफ हायर एज्युकेशन अँड रिसर्च अंतर्गत KLE होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज OPD सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा KLE होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.

0: ಕೆಎಲ್ಇ ವೇಣುಧ್ವನಿ, ಇದು 90.4 FM. ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಪ್ರವೀಣ್ ಎಡಳ್ಳಿ, ತೋಟಗಾರಿಕಾ ವಿಷಯ ತಜ್ಞರು, ಕೆಎಲ್ಇ ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ, ಇವರು ಟೊಮೆಟೊ ಬೆಳೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರವೀಣ್ ಎಡಳ್ಳಿ. ನಾನು ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪದಲ್ಲಿ ತೋಟಗಾರಿಕೆ ವಿಷಯ ತಜ್ಞನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ನಮ್ಮ ಬೆಳಗಾವಿ ಜಿಲ್ಲೆಗೆ ಅತಿ ಹೆಚ್ಚು ತರಕಾರಿಗಳ ಸರಬರಾಜು ಆಗುವಂತಹ ಜಿಲ್ಲೆ ಇದು. ಇಲ್ಲಿ ರೈತರು ಯಥೇಚ್ಛವಾಗಿ ತರಕಾರಿಗಳನ್ನು ಬೆಳೀತಾರೆ. ಇದರಲ್ಲಿ ನಾವು ಹೆಚ್ಚಾಗಿ ಕಾಣುವಂತಹ ತರಕಾರಿ ಬೆಳೆಗಳು ಅಂದ್ರೆ ಈ ಸಮಯದಲ್ಲಿ ಮುಂಗಾರಿನಲ್ಲಿ ಹೆಚ್ಚಾಗಿ ಜನರು ನಾಟಿ ಮಾಡುವಂತಹ ತರಕಾರಿಗಳು ಯಾವುವು ಅಂತಂದ್ರೆ ಅದರಲ್ಲಿ ಪ್ರಮುಖವಾದದ್ದು ಟೊಮ್ಯಾಟೊ. ಇವತ್ತಿನ ದಿನ ನಾವು ಟೊಮ್ಯಾಟೊ ಬೆಳೆ ಬಗ್ಗೆ ತಿಳ್ಕೊಳ್ಳೋಣ. ಈ ಟೊಮ್ಯಾಟೊ ಬೆಳೆ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗಿ ಬೆಳೆಯುವ ಒಂದು ಜನಪ್ರಿಯ ತರಕಾರಿಯಾಗಿದೆ. ಒಂದು ಜನಪ್ರಿಯ ತರಕಾರಿಗಳಲ್ಲಿ ಇದು ಒಂದಾಗಿದೆ. ಇದರಲ್ಲಿ ಎ, ಬಿ ಮತ್ತು ಸಿ ಜೀವಸತ್ವಗಳನ್ನು ಇದು ಒದಗಿಸುತ್ತದೆ. ಅಂದರೆ ಮನುಷ್ಯನ ದೇಹಕ್ಕೆ ಎ, ಬಿ ಮತ್ತು ಸಿ ಅಂದರೆ ವಿಟಮಿನ್ ಎ, ವಿಟಮಿನ್ ಬಿ ಮತ್ತು ವಿಟಮಿನ್ ಸಿ ಅಂತ ನಾವೇನು ಹೇಳ್ತೀವಿ ಅದನ್ನು ದೇಹಕ್ಕೆ ಒದಗಿಸುತ್ತೆ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಈ ಟೊಮ್ಯಾಟೊ ಬೆಳೆಯು ಸುಮಾರು 6,000 ಹೆಕ್ಟೇರ್ಗಳಲ್ಲಿ ಏರಿಯಾದಲ್ಲಿ ಬೆಳೆಯಲಾಗ್ತದೆ. ಇನ್ನು ಇದರದ ಪ್ರೊಡಕ್ಷನ್ ನೋಡಕ್ಕೆ ಬಂದು ಅಂತಂದ್ರೆ ಇದು ಸುಮಾರು ಇನ್ನು ಟೊಮ್ಯಾಟೊದ್ದು ನಾವು ಪ್ರೊಡಕ್ಷನ್ ಅಂತಂದ್ರೆ ಉತ್ಪಾದನೆ ಎಷ್ಟಾಗ್ತದಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆಯಿಂದ 193,957 ಮೆಟ್ರಿಕ್ ಟನ್ಗಳಷ್ಟು ಉತ್ಪಾದನೆ ಆಗುತ್ತೆ. ಮತ್ತು ಸರಿಸುಮಾರು 31 ಟನ್ನಷ್ಟು ನಮ್ಮ 1 ಹೆಕ್ಟೇರ್ಗೆ ನಾವು ಇದರದ್ದು ಉತ್ಪಾದಕತೆಯನ್ನು ತಗೋಬಹುದು. ಇನ್ನು ಟೊಮ್ಯಾಟೊ ಬೆಳೆಯುವಂತ ರೈತರಿಗೆ ಸಲಹೆಗಳನ್ನು ಕೊಡೋದು ಅಂತಂದ್ರೆ ಇದರಲ್ಲಿ ಮಣ್ಣು ಯಾವ ರೀತಿ ಇರಬೇಕಪ್ಪ ಅಂತಂದ್ರೆ ಈ ಟೊಮ್ಯಾಟೊ ಬೆಳೆನ ಎಲ್ಲಾ ವಿಧವಾದ ಮಣ್ಣುಗಳನ್ನು ನಾವು ಬೆಳಿಬಹುದು. ಆದರೆ ಚೆನ್ನಾಗಿ ನೀರು ಬಸಿದು ಹೋಗುವಂತ ಮಧ್ಯಮ ಕಪ್ಪು ಅಥವಾ ಮರಳು ಮಿಶ್ರಿತ ಗೋಡು ಮಣ್ಣು ಇದ್ರೆ ಈ ಬೆಳೆಗೆ ಸೂಕ್ತವಾಗಿರುತ್ತೆ. ಇನ್ನು ತಗ್ಗು ಪ್ರದೇಶ, ನೀರು ನಿಲ್ಲುವ ಪ್ರದೇಶ ಮತ್ತು ಆಮ್ಲಯುಕ್ತ ಮಣ್ಣಿನ ಪ್ರದೇಶ ಅಂದ್ರೆ ಆಮ್ಲಯುಕ್ತ ಅಂತಂದ್ರೆ ನಾವು ಅಸಿಡಿಕ್ ಸಾಯಿಲ್ ಅಂತ ಹೇಳ್ತೀವಿ, ಈ ಬೆಳೆಗೆ ಯೋಗ್ಯವಾಗುವುದಿಲ್ಲ. ಇನ್ನು ಉತ್ತಮ ಬೆಳೆ ಮಣ್ಣಿನ ರಸಸಾರ ಅಂದ್ರೆ ಪಿಎಚ್ ಅಂತ ಹೇಳ್ತೀವಿ, ಅದು 6-7 ಇರಬೇಕು. ಇನ್ನು ಸೊರಗು ರೋಗ ಪೀಡಿತ ಮಣ್ಣು ಇದಕ್ಕೆ ಸೂಕ್ತವಾಗುವುದಿಲ್ಲ. ಯಾಕಂತಂದ್ರೆ ಈ ಸೊರಗು ರೋಗ ಪೀಡಿತ ಭೂಮಿಗಳಲ್ಲಿ ನಾವು ಟೊಮ್ಯಾಟೊನ ಬೆಳೆದ್ವಿಪ್ಪ ಅಂತಂದ್ರೆ ಆ ರೋಗ ಇದಕ್ಕೂ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಮುಂಚೆ ಯಾವ್ದಾದ್ರೂ ಸೊರಗು ರೋಗ ಕಾಡ್ತಾ ಇತ್ತು ಅಂತಂದ್ರೆ ಯಾವುದೇ ಬೆಳೆಗೂ ಆ ಭೂಮಿಯಲ್ಲಿ ನಾವು ಟೊಮ್ಯಾಟೊ ಬೆಳೆಯನ್ನ ಬೆಳೆಯೋದು ಸೂಕ್ತವಲ್ಲ. ಈ ಮೂಲಕ ನಾನು ಎಲ್ಲಾ ರೈತರಿಗೆ ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ ಈ ಮಣ್ಣಿನ ಸೆಲೆಕ್ಷನ್ ಆಗ್ಲಿ ಅಥವಾ ಮಣ್ಣಿನ ಗುಣಧರ್ಮಗಳನ್ನು ತಿಳ್ಕೊಳ್ಳೋದಾಗ್ಲಿ ಅಥವಾ ಅದರಲ್ಲಿರುವ ಸತ್ವಗಳನ್ನ ನಾವು ನಮ್ಮ ಮಣ್ಣಿನಲ್ಲಿ ಎಷ್ಟಿದೆ ಅಂತ ತಿಳ್ಕೋಬೇಕು ಅಂತಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪದಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರ ಇದೆ, ಸುಸಜ್ಜಿತವಾದಂತಹ ಮಣ್ಣು ಪರೀಕ್ಷಾ ಕೇಂದ್ರ ಇದೆ. ಇದರಲ್ಲಿ ನಿಮಗೆ ನಾವು ನೀವು ಮಣ್ಣಿನ ಸ್ಯಾಂಪಲ್ ಅನ್ನ ತಂದು ಕೊಟ್ರಿಪ್ಪ ಅಂತಂದ್ರೆ ಮಾದರಿಯನ್ನ ತಂದು ಕೊಟ್ರೆ ಅಂತಂದ್ರೆ ವೈಜ್ಞಾನಿಕವಾಗಿ ಯಾವ ತರ ಮಾಡಬೇಕು ಅನ್ನೋದನ್ನ ನಾವು ಸುಮಾರು ಕಡೆ ಹೇಳಿದೀವಿ. ಗೊತ್ತಾಗ್ಲಿಲ್ಲ ಅಂತಂದ್ರೆ ನಮ್ಮ ಕೇಂದ್ರಕ್ಕೆ ಭೇಟಿ ಕೊಡಬಹುದು ಅಥವಾ ದೂರವಾಣಿ ಮುಖಾಂತರ ಸಂಪರ್ಕಿಸಿ ನೀವು ಮಣ್ಣಿನ ಸ್ಯಾಂಪಲ್ ನ ತಂದು ಕೊಟ್ರಿಪ್ಪ ಅಂತಂದ್ರೆ ಅದನ್ನ ನಾವು ಟೆಸ್ಟ್ ಮಾಡಿಬಿಟ್ಟು ನಿಮಗೆ ಒಂದು ರಿಪೋರ್ಟ್ ಅನ್ನ ಕೊಡ್ತೀವಿ. ಆ ರಿಪೋರ್ಟ್ ಇಂದ ಏನಾಗುತ್ತೆ, ಯಾವ ನೀವು ಬೆಳಿಬೇಕಾದಂತ ಬೆಳೆಗೆ ಅದು ಸೂಕ್ತವಾಗಿದೆಯೋ ಇಲ್ಲೋ, ಮತ್ತೆ ಅದರಲ್ಲಿರುವ ಗುಣಧರ್ಮಗಳು ಏನೇನಿದಾವೆ ಅಥವಾ ಗೊಬ್ಬರದ ಅಂಶ ಎಷ್ಟೆಷ್ಟಿದೆ, ನೀವು ಇನ್ನು ಆ ಬೆಳೆಗೆ ಎಷ್ಟು ಹಾಕಬೇಕು ಅನ್ನೋದನ್ನು ಕೂಡ ನಾವು ರಿಪೋರ್ಟ್ ಅಲ್ಲಿ ಹೇಳ್ತೀವಿ. ಇನ್ನು ನಾವು ಟೊಮ್ಯಾಟೊ ಬೆಳೆಯ ಬಿತ್ತನೆ ಕಾಲಕ್ಕೆ ಬಂದ್ವಿ ಅಂತಂದ್ರೆ ಇದನ್ನ ವರ್ಷದ 3 ಕಾಲಗಳಲ್ಲಿನೂ ಕೂಡ ಬೆಳಿಬಹುದು. ಅಂತಂದ್ರೆ ನಾವು ಮುಂಗಾರಿ ಆಗಿರ್ಬೋದು, ಹಿಂಗಾರಿ ಆಗಿರ್ಬೋದು, ಮತ್ತೆ ಬೇಸಿಗೆ ದಿನಗಳಲ್ಲಿ ಕೂಡ ನಾವು ಟೊಮ್ಯಾಟೊನ ಬೆಳಿಬಹುದು. ಅದು ಎಲ್ಲ ರೈತರಿಗೂ ಗೊತ್ತಿರುವಂತದ್ದೇ. ಇನ್ನು ನಾವು ಮುಂಗಾರಿನಲ್ಲಿ ನಾವು ಬೆಳೆಯಕ್ಕೆ ಸ್ಟಾರ್ಟ್ ಮಾಡ್ತೀವಪ್ಪ ಅಂತಂದ್ರೆ ಜೂನ್ ಜುಲೈ ಇದಕ್ಕೆ ಸೂಕ್ತವಾದಂತ ಕಾಲ, ನಾಟಿ ಕಾಲ. ಆಮೇಲೆ ಅಕ್ಟೋಬರ್ ನವೆಂಬರ್ ಅಲ್ಲಿ ಕೂಡ ನಾವು ನಾಟಿ ಮಾಡ್ಕೋಬಹುದು, ಮತ್ತೆ ಬಿಟ್ರೆ ಜನವರಿ ಫೆಬ್ರವರಿಯಲ್ಲಿ ಕೂಡ ನಾವು ಟೊಮ್ಯಾಟೊನ ನಾಟಿ ಮಾಡ್ಕೋಬಹುದು. ಇನ್ನು ಇದು ವಾರ್ಷಿಕ ಮಳೆ ಪ್ರಮಾಣ 75-90 cm ಇರುವಂತಹ ಜಾಗಗಳು, ಜುಲೈನಿಂದ ಅಕ್ಟೋಬರ್ಗೆ ನಿರ್ದಿಷ್ಟ ಮಳೆ ಬೀಳುವಂತಹ ಪ್ರದೇಶಗಳನ್ನು ಈ ಬೆಳೆಯನ್ನ ಚೆನ್ನಾಗಿ ಬೆಳ್ಕೋಬಹುದಾಗುತ್ತೆ. ಇನ್ನು ಹೆಚ್ಚು ಮಳೆ ಬೀಳುವಂತಹ ಪ್ರದೇಶಗಳಾಗಿತ್ತು ಅಂತಪ್ಪ ಅಂದ್ರೆ ಅದರಲ್ಲಿ ಈ ಬೆಳೆ ಇಳುವರಿ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂತಂದ್ರೆ ಈ ಮಣ್ಣಿನಲ್ಲಿರುವಂತಹ ಗೊಬ್ಬರದ ಅಂಶಗಳನ್ನ ಬೆಳೆ ತೆಗೆದುಕೊಳ್ಳಕ್ಕಾಗೋದಿಲ್ಲ, ಹಾಗೆ ಅತಿಯಾದ ಶೀತ ಆದ್ರೂ ಕೂಡ ಈ ಬೆಳೆ ಚೆನ್ನಾಗಿ ಬರೋದಿಲ್ಲ. ಆದ ಕಾರಣ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶದಲ್ಲಿ ಇದನ್ನ ನಾವು ಈ ಬೆಡ್ ಸಿಸ್ಟಮ್ ಮಾಡಿ ಮಲ್ಚಿಂಗ್ ಹಾಕಿ ಗಿಡವನ್ನ ಕಟ್ಟಿ ನಾವು ಬೆಳೆಸಿದಲ್ಲೇ ಒಂದು ಉತ್ತಮ ಇಳುವರಿಯನ್ನ ಪಡೆಯಬಹುದು. ಇನ್ನು ರೈತರು ಬೇಸಿಗೆಯಲ್ಲೂ ಕೂಡ ಹೆಚ್ಚಾಗಿ ಟೊಮ್ಯಾಟೊನ ಬೆಳೀತಾರೆ, ಅಂದ್ರೆ ಜನವರಿ ಮತ್ತು ಫೆಬ್ರವರಿಯಲ್ಲಿ ನಾಟಿ ಮಾಡುವಂತದ್ದು. ಈ ಕಾಲಗಳಲ್ಲಿ ನಾವು ಅಂದ್ರೆ ಈ ತಿಂಗಳಲ್ಲಿ ನಾವು ನಾಟಿ ಮಾಡಿದ್ವಿಪ್ಪ ಅಂತಂದ್ರೆ ಎಲೆ ಮುಟ್ಟು ರೋಗ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಂದ್ರೆ ನಾವು ವೈರಸ್ ಅಂತ ಏನು ಸರ್ವೆ ಸಾಮಾನ್ಯವಾಗಿ ಹೇಳ್ತೀವಿ ಅದು ಸ್ವಲ್ಪ ಎಲೆ ಮುಟ್ಟು ಜಾಸ್ತಿ ಆಗುತ್ತೆ. ಇದಕ್ಕೆ ನಾವು ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಸಸಿ ಮಡಿಯಿಂದಲೇ ನಾವು ಪ್ರಾರಂಭಿಸಿಕೊಳ್ಬೇಕಾಗುತ್ತೆ. ಇನ್ನು ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸಸಿಗಳನ್ನು ನಾಟಿ ಮಾಡಲು ಜುಲೈ ಮಧ್ಯದಿಂದ ಆಗಸ್ಟ್ ವರೆಗೂ ಕೂಡ ಒಳ್ಳೆಯ ಕಾಲವಾಗಿರುತ್ತದೆ. ಇನ್ನು ನಾವು ಟೊಮ್ಯಾಟೊ ಬೆಳೆ ಬೆಳೆಯೋದಕ್ಕೆ ಬೇಕಾದಂತ ಮಣ್ಣು ಮತ್ತು ಬಿತ್ತನೆ ಕಾಲವನ್ನು ನೋಡಿದ್ವಿ. ಈಗ ನಮಗೆ ಯಾವ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರಲ್ಲಿ ತುಂಬಾ ಒಂದು ಈ ರೈತರಲ್ಲಿ ಗೊಂದಲ ಇರುತ್ತೆ. ಯಾಕಂತಂದ್ರೆ ಇದರಲ್ಲಿ ಸುಮಾರು ನಾವು ಪ್ರೈವೇಟ್ ಕಂಪನಿಗಳ ತಳಿಗಳನ್ನು ನೋಡ್ತೀವಿ, ಉತ್ತಮವಾದ ಪ್ರೈವೇಟ್ ಕಂಪನಿಗಳ ತಳಿಗಳನ್ನು ಕೂಡ ನೋಡ್ತೀವಿ. ಹಾಗೆ ಆಮೇಲೆ ನಮ್ಮ ಯೂನಿವರ್ಸಿಟಿಗಳಿಂದ ಅಂದ್ರೆ ವಿಶ್ವವಿದ್ಯಾಲಯಗಳಿಂದ ರಿಲೀಸ್ ಆದಂತಹ ಸುಮಾರು ತಳಿಗಳಿದಾವೆ. ಮತ್ತೆ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂದ್ರೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ಅವರು ಕೂಡ ಸುಮಾರು ಟೊಮ್ಯಾಟೊ ಹೈಬ್ರಿಡ್ ಗಳನ್ನ ಅಂದ್ರೆ ಸಂಕರಣ ತಳಿಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಇದರಲ್ಲಿ ನಾವು ಇವತ್ತಿನ ದಿನ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ಇವರು ರಿಲೀಸ್ ಮಾಡಿರುವಂತಹ ಅಂದ್ರೆ ಮಾರುಕಟ್ಟೆಗೆ ತಂದಿರುವಂತಹ ಒಂದು 2-3 ಸಂಕರಣ ತಳಿಗಳನ್ನ ನಾವು ನೋಡ್ಕೊಳ್ಳೋಣ. ಇದರಲ್ಲಿ ಒಂದು ಅರ್ಕ ರಕ್ಷಕ್ ಮತ್ತೆ ಅರ್ಕ ಸಾಮ್ರಾಟ್, ಇನ್ನೊಂದು ಅರ್ಕ ಅಭೇದ್ ಅಂತ ನೂತನವಾಗಿ ರಿಲೀಸ್ ಮಾಡಿದ್ದಾರೆ. ಈ ಮೂರು ತಳಿಗಳು ಒಂದು 3 ರೋಗಗಳಿಗೂ ಇವು ತಡೆಯುವಂತಹ ಶಕ್ತಿಗಳನ್ನು ಹೊಂದಿದವೆ. ಇದರಲ್ಲಿ ಅರ್ಕ ರಕ್ಷಕ್ ಹೈಬ್ರಿಡ್ ತಳಿ ಏನ್ ಹೇಳಿದ್ವಿ, ಇದು ಎಲೆ ಮುಟ್ಟು ರೋಗ ಅಂದ್ರೆ ಎಲೆ ಮುಟ್ಟು ನಂಜು ರೋಗ, ದುಂಡಾಣು ಸೊರಗು ರೋಗ ಮತ್ತೆ ಎಲೆ ಚುಕ್ಕೆ ರೋಗಕ್ಕೆ ಇದು ನಿರೋಧಕತೆಯನ್ನು ಹೊಂದಿದೆ. ಇನ್ನು ಅರ್ಕ ಸಾಮ್ರಾಟ್ ಏನಿದೆಯಲ್ಲ, ಇದು ಕೂಡ ಎಲೆ ಮುಟ್ಟು ರೋಗ, ದುಂಡು ರೋಗಾಣುವಿನ ಸೊರಗು ರೋಗ ಮತ್ತು ಎಲೆ ಚುಕ್ಕೆ ರೋಗಕ್ಕೆ ಇದು ಕೂಡ ನಿರೋಧಕತೆ ಹೊಂದಿದೆ. ಮತ್ತೆ ಅರ್ಕ ಅಭೇದ್ ಕೂಡ ಇವು ನಾವು ಏನು ಸೊರಗು ರೋಗ ಆಗಿರ್ಬೋದು, ಆಮೇಲೆ ಮುಟ್ಟು ರೋಗ ಆಗಿರ್ಬೋದು ಮತ್ತೆ ಎಲೆ ಚುಕ್ಕೆ ರೋಗಕ್ಕೂ ಕೂಡ ಇವು ನಿರೋಧಕತೆಯನ್ನು ಹೊಂದಿದ್ದಾವೆ. ಹಾಗೆ ಇದರಲ್ಲಿ ನಾವು ಹೈಬ್ರಿಡ್ ತಳಿಗಳಲ್ಲಿ ಯಥೇಚ್ಛವಾಗಿ ಅಂದ್ರೆ ನಾವು 75-80 ಟನ್ ನಷ್ಟು ಇಳುವರಿಯನ್ನ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಪಡೆಯುವಂತಹ ಸಾಧ್ಯತೆ ಇದೆ. ಈ ಮೂರು ತಳಿಗಳು ವಿನೂತನವಾಗಿ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರು ಅವರು ರಿಲೀಸ್ ಮಾಡಿದ್ದಾರೆ. ಇವನ್ನ ರೈತರು ಈಗಾಗಲೇ ಸುಮಾರು ಕಡೆ ಬೆಳೀತಾ ಇದ್ದಾರೆ, ಅವರಿಂದ ಉತ್ತಮ ಪ್ರತಿಕ್ರಿಯೆ ಕೂಡ ನಾವು ಕೇಳಿದ್ದೇವೆ. ಇನ್ನು ಬೇಸಾಯ ಸಾಮಗ್ರಿಗಳು, ಒಂದು ಹೆಕ್ಟೇರ್ಗೆ ನಮಗೆ ಟೊಮ್ಯಾಟೊ ಬೆಳಿಲಿಕ್ಕೆ ಎಷ್ಟು ಬೇಕಾಗ್ತವಪ್ಪ ಬೇಸಾಯ ಸಾಮಗ್ರಿಗಳು ಅಂತಂದ್ರೆ, ಬಿತ್ತನೆ ಬೀಜ ನೋಡೋದಾದ್ರೆ 75-100 ಗ್ರಾಂ ಬೇಕಾಗುತ್ತೆ ಒಂದು ಹೈಬ್ರಿಡ್ ತಳಿ ಬೇಕಾದ್ರೆ. ಇಲ್ಲ ಅಂತಂದ್ರೆ ನಾವು ಈ ಬರೀ ತಳಿಗಳನ್ನ ಆಯ್ಕೆ ಮಾಡ್ಕೋತೀವಿ ಅಂತಂದ್ರೆ, ಅಂದ್ರೆ ಹೈಬ್ರಿಡ್ ಬಿಟ್ಟು ಹಳೆಯ ಜವಾರಿ ತಳಿಗಳನ್ನ ಆಯ್ಕೆ ಮಾಡ್ಕೋತೀವಿ ಅಂದ್ರೆ 200-250 ಗ್ರಾಂನಷ್ಟು ಬೀಜಗಳು ನಮಗೆ ಒಂದು ಹೆಕ್ಟೇರ್ಗೆ ಬೇಕಾಗುತ್ತೆ. ಇನ್ನು ಕೊಟ್ಟಿಗೆ ಗೊಬ್ಬರನ ನಾವು ಮಣ್ಣಿನಲ್ಲಿ ಎಷ್ಟು ಸೇರಿಸಬೇಕಪ್ಪ ಅಂತಂದ್ರೆ, ಒಂದು ಹೈಬ್ರಿಡ್ ನಾವು ತಳಿಯನ್ನ ಆಯ್ಕೆ ಮಾಡ್ಕೊಳ್ಳೋದಾದ್ರೆ 38 ಟನ್ನಷ್ಟು ನಾವು ಒಂದು ಕೊಟ್ಟಿಗೆ ಗೊಬ್ಬರನ ನಾವು ಮಣ್ಣಿಗೆ ಸೇರಿಸಬೇಕಾಗುತ್ತೆ ಪ್ರತಿ ಹೆಕ್ಟೇರ್ಗೆ. ಇನ್ನು ಇತರೆ ತಳಿಗಳಲ್ಲಿ 25 ಟನ್ನಷ್ಟು ಸೇರಿಸಬೇಕಾಗುತ್ತೆ. ಇನ್ನು ಗೊಬ್ಬರದ ಪ್ರಮಾಣ, ಈಗ ಸರ್ವೇಸಾಮಾನ್ಯವಾಗಿ ರೈತರು ಹೈಬ್ರಿಡ್ ತಳಿಗಳನ್ನೇ ಉಪಯೋಗಿಸ್ತಾ ಇದ್ದಾರೆ. ಸೊ ನಾವು ಅದೇ ರೀತಿ ಸಾರಜನಕ ಆಗಿರ್ಬೋದು, ರಂಜಕ ಆಗಿರ್ಬೋದು ಮತ್ತೆ ಪೊಟ್ಯಾಶ್ ಗೊಬ್ಬರ, ಈ ಮೂರು ಗೊಬ್ಬರಗಳು ಈಕ್ವಲ್ ಪ್ರಮಾಣದಲ್ಲಿ ಅಂತಂದ್ರೆ ನಾವು ಎಲ್ಲಾನು ಸಮಾನವಾಗಿನೇ ಕೊಡಬೇಕಾಗುತ್ತೆ. ಇದರಲ್ಲಿ 250 kg ಸಾರಜನಕ, 250 kg ರಂಜಕ ಮತ್ತು 250 kg ಪೊಟ್ಯಾಶ್ ಅನ್ನು ನಾವು ಪ್ರತಿ ಹೆಕ್ಟೇರಿಗೆ ಟೊಮ್ಯಾಟೊ ಬೆಳೆಯಲ್ಲಿ ಕೊಡಬೇಕಾಗುತ್ತೆ. ಅದನ್ನ ಯಾವಾಗ ಕೊಡ್ಬೇಕನ್ನೋದನ್ನ ನಾನು ಮುಂದೆ ಹೇಳ್ತೇನೆ. ಇನ್ನು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಈಗಾಗಲೇ ರೈತರು ಸಸಿ ಮಡಿಗಳಲ್ಲಿ ಅಂದ್ರೆ ನರ್ಸರಿಗಳಲ್ಲಿಂದ ಸಸಿಗಳನ್ನ ತೆಗೆದುಕೊಂಡು ಬಂದು ನಾಟಿ ಮಾಡೋದು ಸರ್ವೇ ಸಾಮಾನ್ಯವಾದಂತಹ ಒಂದು ಮೆಥಡ್ ಅಂತ ನಾವು ಹೇಳ್ತೀವಿ. ಇದರಲ್ಲಿ ನಾವು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಅಂದ್ರೆ 2.5 ಎಕರೆ ಪ್ರದೇಶಕ್ಕೆ ನಮಗೆ 22-24 ದಿನಗಳ ಒಂದು 15-20,000 ಸಸಿಗಳು ನಮಗೆ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾಗ್ತವೆ. ರೈತರು ನರ್ಸರಿಗಳಿಂದ ಸಸಿಗಳನ್ನ ತರೋದು ನಿಲ್ಲಿಸಿ ತಾವೇ ಸಸಿಗಳನ್ನ ಉತ್ಪಾದನೆ ಮಾಡಿಕೊಂಡ್ರು ಒಳ್ಳೆಯ ಒಂದು ಕೆಲಸ ಆಗುತ್ತೆ. ಇಲ್ಲಿ ರೈತರು ಟೊಮ್ಯಾಟೊ ಬೆಳೆಯಲ್ಲಿ ಸಸಿ ಮಡಿ ತಾವೇ ತಯಾರಿ ಮಾಡಿಕೊಂಡು ಸಸಿಗಳನ್ನು ತಾವೇ ತಯಾರು ಮಾಡ್ಕೊಳ್ಳೋದಾದ್ರೆ, ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾಗುವ ಸಸಿಗಳನ್ನು ತಯಾರಿಸಿಕೊಳ್ಳಕ್ಕೆ 7.5 ಮೀಟರ್ ಉದ್ದ, 1.5 ಮೀಟರ್ ಅಗಲ ಮತ್ತು 10 cm ಎತ್ತರದ 10 ಮಡಿಗಳು ಬೇಕಾಗ್ತವೆ. ಅಂದ್ರೆ ಒಂದು ಎಕರೆಗೆ ನಮಗೆ ಒಂದು 4 ಮಡಿಗಳು ಬೇಕಾಗ್ತವೆ. ಅಂದ್ರೆ ಒಂದು 4 ಫೀಟ್ ಅಗಲದ್ದು ಮತ್ತೆ 7.5 ಮೀಟರ್ ಉದ್ದ ಇರಬೇಕು. ಅಂದ್ರೆ 20-22 ಫೀಟ್ ಉದ್ದ ಇದ್ದು ಒಂದು 10 cm ನಷ್ಟು ಒಂದು 4-5 ಇಂಚು ಎತ್ತರ ಇರಬೇಕಾಗುತ್ತೆ ಸಸಿ ಮಡಿ. ಇಂಥವು 4 ಸಸಿ ಮಡಿಗಳು ಒಂದು ಎಕರೆಗೆ ಮತ್ತೆ 10 ಸಸಿ ಮಡಿಗಳು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾಗ್ತವೆ ಇಷ್ಟು ದೊಡ್ಡದು. ಇನ್ನು ಒಂದು ಪ್ರತಿ ಮಡಿಗೆ ನಾವು 15-20 kg ಅಷ್ಟು ಅಂದ್ರೆ 3-4 ಬುಟ್ಟಿ ಕೊಟ್ಟಿಗೆ ಗೊಬ್ಬರ ಹಾಕೋಬೇಕಾಗುತ್ತೆ ಮತ್ತು ಒಂದು 1/2 kg ಒಂದು ಸಂಯುಕ್ತ ರಾಸಾಯನಿಕ ಗೊಬ್ಬರಗಳು ಅಂದ್ರೆ 15-15 ಅಥವಾ 19-19 ಗೊಬ್ಬರಗಳನ್ನು ಒಂದು 1/2 kg ಅಷ್ಟು ಒಂದು ಬೆಡ್ಗೆ ನಾವು ಸಸಿ ಮಡಿಗೆ ಹಾಕೋಬೇಕಾಗುತ್ತೆ ಬೀಜಗಳನ್ನ ಹಾಕೋಕಿನ ಮೊದಲು. ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಬಿತ್ತೋಕಿನ ಮೊದಲು ಬೀಜವನ್ನು ಟ್ರೈಕೋಡರ್ಮ ಶಿಲೀಂಧ್ರ ನಾಶಕದ ಜೊತೆ ಟ್ರೀಟ್ಮೆಂಟ್ ಮಾಡಬೇಕು. ಅಥವಾ ನಾವು ಪ್ಯಾಕೆಟ್ ಬೀಜಗಳನ್ನ ತರ್ತಾ ಇರೋದಾದ್ರೆ ಅವು ಮೊದಲೇ ಪ್ಯಾಕೆಟ್ ನಲ್ಲಿಯೇ ಮೊದಲೇ ಟ್ರೀಟ್ ಆಗಿ ಬಂದಿದಾವೆಲ್ಲ ನೋಡ್ಕೊಂಡ್ರೆ ಸಾಕು. ಮೊದಲೇ ಟ್ರೀಟ್ ಆಗಿತ್ತು ಅಂತಂದ್ರೆ ಯಾವುದೇ ತರಹದ ಟ್ರೀಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಈ ನಾವು ಯಾವುದೇ ತರಹದಂತ ಅದು ರಾಸಾಯನಿಕದಿಂದ ಟ್ರೀಟ್ಮೆಂಟ್ ಆಗಿದ್ದಿಲ್ಲ ಅಂತಂದ್ರೆ ನಮ್ಮಲ್ಲಿ ಟ್ರೈಕೋಡರ್ಮ ಸಬ್ಟಿಲಿಸನ್ ಅಂತ ಜೀವಾಣು ಸಿಗುತ್ತೆ, ಅದರಿಂದ ಕೂಡ ನಾವು ಟ್ರೀಟ್ಮೆಂಟ್ ಮಾಡ್ಕೋಬಹುದು. 1 kg ಬೀಜಕ್ಕೆ ಒಂದು 50 ಗ್ರಾಂನಷ್ಟು ನಾವು ಟ್ರೀಟ್ಮೆಂಟ್ ಮಾಡ್ಕೋಬಹುದು. ಇನ್ನು ನಾವು ಈ ತರ ಟ್ರೀಟ್ ಮಾಡಿದಂತ ಬೀಜಗಳನ್ನ ಅಂದ್ರೆ ಟ್ರೈಕೋಡರ್ಮ ಇಂದ ನಾವು ಅದನ್ನ ಲೇಪಿತ ಮಾಡಿದ ಮೇಲೆ ಆ ಬೀಜಗಳನ್ನ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ 7.5 cm ಅಂತರದಲ್ಲಿ ಸಾಲುಗಳನ್ನ ಕೊರಿಬೇಕಾಗುತ್ತೆ ಬೆಡ್ಗಳ ಮೇಲೆ. 7.5 cm ಅಂತರದಲ್ಲಿ ಸಾಲುಗಳನ್ನು ಅಡ್ಡವಾಗಿ ಕೊರೆದು ಅದರಲ್ಲಿ ಬೀಜಗಳನ್ನ ತೆಳುವಾಗಿ ಹರಡಬೇಕಾಗುತ್ತೆ. ಅದರ ಮೇಲೆ ಮಣ್ಣನ್ನು ಮುಚ್ಚಿ ನಾವು ಬೇಸಿಗೆ ಸಮಯದಲ್ಲಾದ್ರೆ ಆ ಮಡಿಗಳ ಮೇಲೆ ನೆರಳನ್ನ ನಾವು ಒದಗಿಸಬೇಕಾಗುತ್ತೆ. ಅಥವಾ ಯಾವ್ದಾದ್ರು ಒಂದು ಭತ್ತದ ಹುಲ್ಲು ಅಥವಾ ಬೇರೆ ಯಾವ್ದಾದ್ರು ಹುಲ್ಲಿನ ಇದರಿಂದ ನಾವು ಮುಚ್ಚಿದ್ವಿಪ್ಪ ಅಂತಂದ್ರೆ ಅದು ಬೇಸಿಗೆ ಶಾಖದಿಂದ ನಾವು ತಡಿಬಹುದಾಗುತ್ತೆ. ಇಲ್ಲ ಅಂತಂದ್ರೆ ನಾವು ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ನಾವು ಸಸಿಗಳನ್ನು ಮಾಡ್ಕೋತಿದೀವಿ ಅಂತಂದ್ರೆ ಅದಕ್ಕೇನು ನೆರಳು ಕೊಡುವಂತ ಅವಶ್ಯಕತೆ ಇಲ್ಲ. ಇದಾದ್ಮೇಲೆ ಬೆಡ್ಗಳ ಮೇಲೆ ನಾವು ಬೀಜಗಳನ್ನ ಹಾಕಿ ಮಣ್ಣಿಂದ ಮುಚ್ಚಿದಾದ್ಮೇಲೆ ನಾವು ಚೆನ್ನಾಗಿ ನೀರನ್ನ ಕೊಡಬೇಕಾಗುತ್ತೆ. ನಾವು ಜಾರಿ ಅಥವಾ ರೋಸ್ ಕ್ಯಾನ್ ಅಂತ ಏನ್ ಹೇಳ್ತೀವಿ ಅದರಿಂದ ಚೆನ್ನಾಗಿ ತೆಳುವಾಗಿ ನೀರನ್ನು ಹಾಕೋಬೇಕಾಗುತ್ತೆ. ಇನ್ನು ಒಂದು ವಾರದೊಳಗಡೆ ನಮ್ಮ ಬೀಜಗಳನ್ನು ಮೊಳಕೆ ಆಗ್ತವೆ. 3-4 ವಾರಗಳಲ್ಲಿ ಒಂದು 13-14 ಸೆಂಟಿಮೀಟರ್ ಇಂದ ಒಂದು 15-16 ಸೆಂಟಿಮೀಟರ್ ವರೆಗೂ ಬೆಳೀತವೆ. ಇನ್ನು 24 ದಿನಗಳ ಒಂದು ಒಳ್ಳೆಯ ಗ್ರೋತ್ ಆಗಿರುವಂತಹ ಸಸಿಗಳನ್ನು ನಾವು ನಾಟಿ ಮಾಡೋದು ಉತ್ತಮ. ಅತಿ ದಿನಗಳು ಹೆಚ್ಚಾದಂತೆ ತೋಟದಲ್ಲಿ ನಾಟಿ ಮಾಡ್ತೀವಿ ಆ ಸಸಿಗಳು ಬದುಕೋ ಚಾನ್ಸಸ್ ಕಡಿಮೆ ಆಗ್ತಾ ಹೋಗ್ತವೆ. ನರ್ಸರಿಯಲ್ಲಿ ನಾವು 24-28 ದಿನಗಳ ಒಳಗಡೆ ಇರುವಂತಹ ಸಸಿಗಳನ್ನು ತೆಗೆದುಕೊಂಡು ಬರಬೇಕು, ಅಥವಾ ನಾವೇ ಸಸಿಗಳನ್ನು ಮಾಡಿಕೊಂಡ್ವಿ ಅಂತಂದ್ರೆ 1 ತಿಂಗಳ ಒಳಗಡೆ ನಾವು ನಾಟಿ ಮಾಡಿಕೊಳ್ಳೋದು ಉತ್ತಮ. ಇನ್ನು ಸಸಿ ಮಡಿಗಳನ್ನು ಮಾಡಿಕೊಳ್ಳೋದು ಹಳೆಯ ಪದ್ಧತಿ, ಆದ್ರೆ ಪ್ರೋಟರೆಗಳಲ್ಲಿ ಅಂದ್ರೆ ನೀವು ನರ್ಸರಿಗಳಲ್ಲಿ ಏನು ಸಸಿಗಳನ್ನ ತರ್ತೀವಿ ಅದು ಹೊಸ ಪದ್ಧತಿ. ಅದನ್ನು ಕೂಡ ರೈತರು ತಮ್ಮ ಹೊಲದಲ್ಲಿಯೇ ಒಂದು ಚಿಕ್ಕ ಜಾಗದಲ್ಲಿ ಕೂಡ ಅವರು ಮಾಡ್ಕೋಬಹುದು. ನರ್ಸರಿ ಟ್ರೇಗಳಲ್ಲಿ ನಾವು ಮಾಡ್ಕೊಳ್ಳೋದು ಯಾತಂದ್ರೆ 98 ಗುಳಿಗಳೆಲ್ಲ ಅಂದ್ರೆ ಹೋಲ್ಗಳಿರ್ತವೆ, 98 ಆ ತರನಾದಂತ ನಾವು ನರ್ಸರಿಗಳ ಟ್ರೇಗಳನ್ನ ತಗೊಂಡ್ಬರ್ಬೇಕು. ಅದರಲ್ಲಿ ಕೊಕೋಪೀಟ್ ಅನ್ನೋಂತ ಒಂದು ತೆಂಗಿನ ನಾರಿನಿಂದ ಮಾಡಿರುವಂತ ಒಂದು ಕೊಕೋಪೀಟ್ ಅನ್ನೋ ಒಂದು ನಾರಿನ ಪುಡಿ ಇರುತ್ತೆ, ಅದನ್ನ ನಾವು ಅದು ಕೂಡ ನಮಗೆ ಮಾರುಕಟ್ಟೆಯಲ್ಲಿ ಲಭ್ಯವಿರುತ್ತೆ. ಒಂದು ಟ್ರೇಗೆ 1 ಕೆಜಿ ಅಷ್ಟು ನಮಗೆ ತೆಂಗಿನ ನಾರ ಪುಡಿ ಬೇಕಾಗುತ್ತೆ, ಅಂದ್ರೆ ಕೊಕೋಪೀಟ್ ಅನ್ನೋಂತ ಒಂದು ವಸ್ತು ಬೇಕಾಗುತ್ತೆ. ಅದರಲ್ಲಿ ಟ್ರೇಗಳನ್ನ ಹೊಂದಿಸಿಕೊಂಡು ನಾವು ಆ ಟ್ರೇಗಳಲ್ಲಿ ಅರ್ಧ ತುಂಬುವಷ್ಟು ನಾವು ಕೊಕೋಪೀಟ್ ಅನ್ನು ಹಾಕಿ ಅದರಲ್ಲಿ ಬೀಜಗಳನ್ನು ಹಾಕಿ ಮೇಲೆ ಮತ್ತೆ ಕೊಕೋಪೀಟಿನಿಂದ ಮುಚ್ಚಿ ಒಂದು ಟ್ರೇ ಮೇಲೆ ಇನ್ನೊಂದು ಟ್ರೇ ಅಂತೆ ಒಂದು 20 ಟ್ರೇಗಳನ್ನು ಹೊಂದಿಸ್ಕೋಬೇಕಾಗುತ್ತೆ. 20 ಟ್ರೇಗಳನ್ನು ಹೊಂದಿಸಿಕೊಂಡಾದ್ಮೇಲೆ ಇನ್ನು ಹೆಚ್ಚಿಗೆ ಟ್ರೇಗಳು ಉಳಿದಿದ್ದು ಅಂತಂದ್ರೆ 20 ಸೆಟ್ಗಳನ್ನ ನಾವು ಮಾಡ್ಕೋಬೇಕು. 20 ಸೆಟ್ಗಿಂತ ಮೇಲೆ ನಾವು ಜಾಸ್ತಿ ಟ್ರೇಗಳನ್ನು ಒಂದರ ಮೇಲೊಂದು ಇಡಬಾರದು, ಯಾಕಂತಂದ್ರೆ ಬೀಜದ ಮೇಲೆ ಅದು ಹೊಡೆತ ಆಗುತ್ತೆ. ಇನ್ನು ಅದನ್ನ ಇಟ್ಟಾದ್ಮೇಲೆ ಅದನ್ನ ನಾವು ಯಾವ್ದಾದ್ರು ಟಾರ್ಪಲ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಗಾಳಿ ಆಡದೇ ಇರುವಂತಹ ಬೆಳಕು ಕಾಣದೇ ಇರುವಂತಹ ಒಂದು ಪ್ಲಾಸ್ಟಿಕ್ ಇಂದ ಮುಚ್ಚಬೇಕಾಗುತ್ತೆ. ಆ ಟ್ರೇಗಳನ್ನು ಮುಚ್ಚಿ 3-4 ದಿನ ಅದನ್ನ ಬಿಡಬೇಕಾಗುತ್ತೆ ಅದೇ ರೀತಿ ಶಾಖ ಉತ್ಪಾದನೆ ಆಗಲಿಕ್ಕೆ. ಇನ್ನು ನಾವು 1-3 ದಿನ ಆದ್ಮೇಲೆ ಅದನ್ನ ಸ್ವಲ್ಪ ನಾವು ತೆಗೆದು ಒಂದು ಟ್ರೇನ ಎತ್ತಿ ನೋಡಿದ್ವಿಪ್ಪ ಅಂತಂದ್ರೆ ಬಿಳಿ ಮೊಳಕೆ ನಮಗೆ ಕಾಣ್ತು ಅಂತಂದ್ರೆ ಎಲ್ಲಾ ಟ್ರೇಗಳನ್ನು ನಾವು ನೆಲದ ಮೇಲೆ ಹೊಂದಿಸಿಕೊಂಡು ನಾವು ನೀರನ್ನು ಹಾಕಬೇಕು. ಈ ತರನಾಗಿ ಮಾಡೋದ್ರಿಂದ ನಮಗೆ ಬೆಡ್ ಮೇಲೆ ಬೆಡ್ ಮೆಥಡ್ ಅಥವಾ ಸಸಿ ಮಡಿಗಳನ್ನು ಮಾಡೋದಕ್ಕೂ ಟ್ರೇಗಳಲ್ಲಿ ಮಾಡೋದಕ್ಕೂ ಒಂದು ಡಿಫರೆನ್ಸ್ ನಾವು ಕಾಣಬಹುದು. ಯಾಕಂತಂದ್ರೆ ಸಸಿಯ ಬೆಳವಣಿಗೆ ಆಗಿರ್ಬೋದು ಅಥವಾ ರೋಗದ ನಮಗೆ ಸಸಿಗಳು ಸಾಯೋದಾಗಿರ್ಬೋದು ರೋಗದಿಂದ, ಅವು ಕೂಡ ಟ್ರೇ ಪದ್ಧತಿಯಲ್ಲಿ ಬಹಳ ಕಡಿಮೆ ಇರುತ್ತೆ ಸಸಿ ಮಡಿಗಿಂತ. ಈ ಟ್ರೇ ಪದ್ಧತಿಯಲ್ಲಿ ಕೂಡ ಟೊಮ್ಯಾಟೊ ಬೆಳೆಗಳನ್ನು ನಾವು ಸಸಿಗಳನ್ನು ನಾವು 28 ದಿನದ ಸಸಿಯನ್ನು ನಾವು ನಾಟಿ ಮಾಡೋದು ಉತ್ತಮವಾಗಿರುತ್ತೆ. ಇನ್ನು ಈ ಸಸಿಗಳನ್ನು ನಾವು ನಾಟಿ ಮಾಡೋದು ಹೇಗಪ್ಪ ಅಂತ ನೋಡೋದಾದ್ರೆ, ಭೂಮಿಯನ್ನು ನಾವು ಮೊದಲೇ ಚೆನ್ನಾಗಿ ಉಳುಮೆ ಮಾಡಿಕೊಂಡು ಹೆಂಟೆಗಳನ್ನು ಒಡ್ಕೊಂಡು ಹದ ಮಾಡಿಕೊಂಡು ಆಮೇಲೆ ನಿರ್ದಿಷ್ಟಪಡಿಸಿದಂತ ಪೂರ್ಣ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ, ನಾವು ಆಗ್ಲೇ ಹೇಳಿದಷ್ಟು ಆದ ಕೊಟ್ಟಿಗೆ ಗೊಬ್ಬರ ಏನು 30-35 ಟನ್ ಅಷ್ಟು ಹೇಳಿದ್ವಿ ಒಂದು ಹೆಕ್ಟೇರ್ ಪ್ರದೇಶಕ್ಕೆ, ಅಷ್ಟನ್ನ ಮೊದಲೇ ಹಾಕಿ ಮಣ್ಣಿನಲ್ಲಿ ಚೆನ್ನಾಗಿ ಸೇರಿಸಬೇಕಾಗುತ್ತೆ. ಅದಾದ ನಂತರ ಒಂದು 90 ಸೆಂಟಿಮೀಟರ್ ಅಂತರ ಅಂದ್ರೆ ನಮಗೆ 3 ಫೀಟ್ ಅಗಲದಲ್ಲಿ ಒಂದು ಹರಿಗಳನ್ನು ಬೋಧಗಳನ್ನು ಮಾಡಿಕೊಂಡು ನಾವು ಶಿಫಾರಸು ಮಾಡಿದ 50 ಕೆಜಿ ಸಾರಜನಕ ಮತ್ತೆ ಪೂರ್ತಿ ಪ್ರಮಾಣದ ರಂಜಕ ಮತ್ತು ಪೊಟ್ಯಾಶ್ ಗೊಬ್ಬರವನ್ನು ಹಾಕಬೇಕು. ಅಂದ್ರೆ 50% ಸಾರಜನಕ ಅಂದ್ರೆ 250 ಕೆಜಿ ಸಾರಜನಕ ಇತ್ತು, 125 ಕೆಜಿ ಸಾರಜನಕ, 250 ಕೆಜಿ ರಂಜಕ ಮತ್ತು 250 ಕೆಜಿ ಪೊಟ್ಯಾಶ್ ಅನ್ನು ನಾವು ಮೊದಲೇ ಸಸಿ ನಾಟಿ ಮಾಡೋಕಿನ ಮೊದಲೇ ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಆಮೇಲೆ ನಂತರ ತೆಳುವಾಗಿ ನೀರನ್ನು ಕೊಡಬೇಕಾಗುತ್ತೆ. ಇನ್ನು ಈ ಸಸಿಗಳನ್ನ 45 ಸೆಂಟಿಮೀಟರ್ ಅಂತರದಲ್ಲಿ ನಾವು ಬೋಧನ ಮೇಲೆ ಒಂದು ಪಕ್ಕದಲ್ಲಿ ಒಂದನ್ನ ನೆಡಬೇಕಾಗುತ್ತೆ. ಅಂದ್ರೆ 1.5 ಫೀಟ್ಗೆ ಸಸಿಯಿಂದ ಸಸಿಗೆ 1.5 ಫೀಟ್, ಸಾಲಿನಿಂದ ಸಾಲಿಗೆ 3 ಫೀಟ್ ವರೆಗೂ ಬಿಟ್ಕೋಬಹುದು ನಾವು. ಇನ್ನು ಇತ್ತೀಚೆಗೆ ಪ್ರಚಲಿತದಲ್ಲಿರುವಂತಹ ಮಲ್ಚಿಂಗ್ ಶೀಟ್ ನಲ್ಲಿ ನಾವು ಬೆಳೆಯೋದಾದರೆ ಮಡಿಗಳನ್ನ ಮಾಡಿ ಅಂದ್ರೆ ಡ್ರಿಪ್ ಸಿಸ್ಟಮ್ ಅಲ್ಲಿ ನಾವು ಬೆಳಿತೀವಪ್ಪ ಟೊಮ್ಯಾಟೊನ ಅಂತಂದ್ರೆ ನಾವು 3 ಫೀಟ್ ಅಂತರದ 3 ಫೀಟ್ನ ಬೆಡ್ ಗಳನ್ನು ಮಾಡ್ಕೋಬೇಕು. 2.5-3 ಫೀಟ್ ರೇಸ್ಡ್ ಬೆಡ್ ಅಂತ ಹೇಳ್ತಾರೆ ನಾವು ಎತ್ತರದ ಮಡಿಗಳನ್ನು ಮಾಡ್ಕೋಬೇಕಾಗುತ್ತೆ. ಇದು ಇದಕ್ಕೆ 1 ಲ್ಯಾಟ್ರಲ್ ಅಂದ್ರೆ ಸೆಂಟ್ರಲ್ಲಿ 1 ಲ್ಯಾಟ್ರಲ್ ಅನ್ನ 12 mm ಮತ್ತು 16 mm ಒಂದು ಲ್ಯಾಟ್ರಲ್ ನ ಕೊಡಬೇಕಾಗುತ್ತೆ. 2-4 ಲೀಟರ್ ಪ್ರತಿ ಅವರಿಗೆ ಒಂದು ಪಾಯಿಂಟ್ ಅಲ್ಲಿ ಬೀಳುವಂತದ್ದು. ಡ್ರಿಪ್ಪರ್ ಪಾಯಿಂಟ್ಗಳು 40 ಸೆಂಟಿಮೀಟರ್ ಗೆ ಒಂದು ಇರುವಂತೆ ನೋಡ್ಕೋಬೇಕು. ಇದಾದ್ಮೇಲೆ ನಾವು ಸಸಿ ಮಡಿಗಳನ್ನ ನಾಟಿ ಮಾಡೋದು ಬೆಡ್ ಸಿಸ್ಟಮ್ ಅಲ್ಲಿ ಅಂತಂದ್ರೆ ಮಲ್ಚಿಂಗ್ ಹಾಕಿದಾದ್ಮೇಲೆ ನಾವು ಹೋಲ್ಗಳನ್ನ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಅಂತಂದ್ರೆ ಜಿಗ್ ಜಾಗ್ ಮಾದರಿ, ಈ ಲೆಫ್ಟ್ ಸೈಡ್ ಇಂದ ನಾವು ಏನು ಜಿಗ್ ಜಾಗ್ ಮಾದರಿಯಲ್ಲಿ ಮಾಡಿದ್ರೆ ಜಡ್ ಆಕಾರದಲ್ಲಿ ನಾವು ಹೋಲ್ಗಳನ್ನ ಮಾಡ್ಕೋಬೇಕಾಗುತ್ತೆ. ಅದರೊಳಗಡೆ ಒಂದು ದಿನ ಒಂದು 4-5 ಅವರ್ ಮುಂಚೆನೆ ನಾವು ಬೆಡ್ ಅನ್ನ ಡ್ರಿಪ್ ಆನ್ ಮಾಡಿ ಬೆಡ್ ಅನ್ನ ನೀರಿಂದ ತೋಯಿಸಬೇಕಾಗುತ್ತೆ. ಅದಾದ್ಮೇಲೆ ನಾವು ಸಂಜೆ ಹೊತ್ತಿನಲ್ಲಿ ಅಥವಾ ಅರ್ಲಿ ಮಾರ್ನಿಂಗ್ ಅಂದ್ರೆ ಬೆಳಗಿನ ಜಾವ ಅಥವಾ ಸಂಜೆ ಆಗಿರ್ಬೋದು ಬಿಸಿಲು ಜಾಸ್ತಿ ಇರೋ ಟೈಮ್ ಅಲ್ಲಿ ನಾವು ಸಸಿಗಳನ್ನು ನಾಟಿ ಮಾಡಬಾರದು. ತಂಪಾದ ಸಮಯದಲ್ಲಿ ಮಾತ್ರ ನಾವು ಸಸಿಗಳನ್ನು ನಾಟಿ ಮಾಡಬೇಕಾಗುತ್ತೆ. ಇನ್ನು ಸಂಜೆ 4-5 ಆಗಿರ್ಬೋದು ಅಥವಾ 3 ಗಂಟೆ ನಂತರದಲ್ಲಿ ನಾವು ನಾಟಿ ಮಾಡೋದು ಉತ್ತಮವಾಗಿರುತ್ತೆ. ಈ 3-4 ಅವರ್ ನಾವು ಮೊದಲೇ ನೀರನ್ನು ಹಾಯಿಸಿ ಬೆಡ್ ಅನ್ನು ಹಸಿ ಮಾಡಿರ್ತೀವಲ್ಲ ಅದರಲ್ಲಿ ನಾವು ಸಸಿಗಳನ್ನ 1-45 ಸೆಂಟಿಮೀಟರ್ ಅಂತರದಲ್ಲಿ ನಾವು ಹೋಲ್ಗಳನ್ನು ಮಾಡಿರ್ತೀವಿ. ಅದರಲ್ಲಿ ಸಸಿಗಳನ್ನ ನೆಡಬೇಕಾಗುತ್ತೆ. ಸಸಿಗಳನ್ನು ನೆಟ್ ಆದ್ಮೇಲೆ ಮತ್ತೆ ಒಂದ್ಸತಿ 1-2 ಗಂಟೆ ನಾವು ಡ್ರಿಪ್ ಅನ್ನು ಆನ್ ಮಾಡಬೇಕಾಗುತ್ತೆ. ಯಾಕಂದ್ರೆ ರೂಟ್ ಸಿಸ್ಟಮ್ ಅದು ಸೆಟ್ ಆಗ್ಲಿಕ್ಕೆ ಬೇಕಾಗುತ್ತೆ. ಇನ್ನು ಈ ನಾಟಿ ಸಮಯದಲ್ಲೇ ಒಂದು ನಾವು ರೈತರಿಗೆ ಸಲಹೆಯನ್ನು ಏನ್ ಕೊಡೋದಪ್ಪ ಅಂತಂದ್ರೆ, ನಾಟಿ ಮಾಡುವಾಗ ಪ್ರತಿ 16 ಟೊಮ್ಯಾಟೊ ಸಾಲುಗಳಿಗೆ 1 ಸಾಲು ಆಫ್ರಿಕನ್ ಚೆಂಡು, ಅಂದ್ರೆ ಚೆಂಡು ಏನು ನಾವು ಬೆಳಿತೀವಿ ಆ ಚೆಂಡುವನ್ನ 16 ಸಾಲು ಟೊಮ್ಯಾಟೊಗೆ 1 ಸಾಲು ಚೆಂಡುವನ್ನ ನಾವು ನಾಟಿ ಮಾಡಬೇಕಾಗುತ್ತೆ. ಯಾಕಂತಂದ್ರೆ ನಾವು ಟೊಮ್ಯಾಟೊ ಅಲ್ಲಿ ನೋಡಬಹುದು ಕಾಯಿ ಕೊರೆಯುವ ಹುಳುವಿನ ಬಾಧೆ ಜಾಸ್ತಿ ಇರೋದ್ರಿಂದ ನಾವು ಈ ಬಲೆ ಬೆಳೆಗಳನ್ನ ಬೆಳ್ಕೋಬೇಕಾಗುತ್ತೆ. ಈ ಕ್ಯಾಬೇಜ್ ಅಲ್ಲಿ ನಾವು ಸಾಸಿವೆಯನ್ನ ಈ ರೀತಿ ಬೆಳೆಯೋದು ನಾವು ರೆಕಮೆಂಡ್ ಮಾಡ್ತೀವಿ. ಹಾಗೆ ಟೊಮ್ಯಾಟೋ ಬೆಳೆಯಲ್ಲಿ ಚೆಂಡು ಹೂವು ಬಲೆ ಬೆಳೆಯಾಗಿ ಕೆಲಸ ಮಾಡುತ್ತೆ. ಅಂದ್ರೆ 16 ಟೊಮ್ಯಾಟೋ ಸಾಲುಗಳಿಗೆ ಒಂದು ಸಾಲು ಮಧ್ಯ ಚೆಂಡು ವಿತ್ತಪ್ಪ ಅಂತಂದ್ರೆ ಒಂದು 15 ಮುಂಚಿತವಾಗಿ ಚೆಂಡು ಹೂವನ್ನ ನಾಟಿ ಮಾಡಿದ್ವಿ ಅಂತಂದ್ರೆ ಇನ್ನು ಟೊಮ್ಯಾಟೋ ಕಾಯಿಯಾಗಿ ಹೂವಾಗಿ ಕಾಯಿ ಆಗುವ ಸಮಯಕ್ಕೆ ಚೆಂಡು ಹೂವು ಆಗಿತ್ತು ಅಂತಂದ್ರೆ ಆ ಕಾಯಿ ಕುರಿಯೋ ಹುಳು ಚೆಂಡುವಿನ ಮೇಲೆ ಕೂರುತ್ತೆ, ಟೊಮ್ಯಾಟೋ ಬೆಳೆ ಮೇಲೆ ಕೂರೋದಿಲ್ಲ. ಹಾಗಾಗಿ ನಾವು ಬರೀ ಚೆಂಡುವಿನ ಬೆಳೆಗೆ ಸ್ಪ್ರೇ ಮಾಡಿದ್ರೆ ಸಾಕಾಗುತ್ತೆ. ಅದರಲ್ಲಿ ನಾವು ನಮ್ಮ ಬೆಳೆಯನ್ನು ಕೂಡ ನಾವು ಕೆಮಿಕಲ್ ನಿಂದ ರಕ್ಷಿಸಬಹುದು. ಹಾಗೆ ನಮಗೆ ರೈತರಿಗೆ ಜಾಸ್ತಿ ಕೆಮಿಕಲ್ ಕೂಡ ಯೂಸ್ ಮಾಡೋದು ಬೇಕಾಗೋದಿಲ್ಲ. ನಾವು ಬರೀ ಚೆಂಡುವಿನ ಮೇಲೆ ಸ್ಪ್ರೇ ಮಾಡ್ಕೋಬಹುದಾಗುತ್ತೆ. ಇನ್ನು ನೀರನ್ನ ಹೇಗೆ ನಾವು ಕೊಡಬೇಕು ಅಂತಂದ್ರೆ ಮಳೆಯಾಶ್ರಿತ ಬೆಳೆಗಳಲ್ಲಿ ಕೂಡ ನಾವು ಟೊಮ್ಯಾಟೋನ ಬೆಳೆದು ನೋಡಿದೀವಿ. ಹಾಗಾಗಿ ನೀರಾವರಿ ಪ್ರದೇಶದಲ್ಲಿ ಮುಂಗಾರಿನಲ್ಲಿ ನಾವು ಮಳೆ ಬೀಳದೆ ಒಂದು 10-15 ಕಾಲ ಮಳೆ ನಮಗೆ ಆಗ್ಲಿಲ್ಲಪ್ಪ ಅಂತಂದಾಗ ಮಾತ್ರ ನಾವು ನೀರನ್ನು ಹಾಯಿಸಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಾವು ನೀರಾವರಿ ಬೆಳೆಗಳಲ್ಲಿ ಅಂದ್ರೆ ಬೇಸಿಗೆ ಸಮಯದಲ್ಲಿ ಟೊಮ್ಯಾಟೋ ಬೆಳೆಯೋದಾತಂದ್ರೆ ನಾವು ಪ್ರತಿ ದಿನಾನೂ ನಾವು ಡ್ರಿಪ್ ಸಿಸ್ಟಮ್ ಇತ್ತು ಅಂತಂದ್ರೆ ಪ್ರತಿ ದಿನಾನು ಒಂದು 1/2 ಗಂಟೆಯಿಂದ 1 ಗಂಟೆ ನಾವು ನೀರು ಕೊಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಾವು ನೀರು ಹಾಯಿಸೋ ಪದ್ಧತಿಯಲ್ಲಿ ನಾವು ಮಾಡ್ತಾ ಇದೀವಿ ಅಂತಂದ್ರೆ ಪ್ರತಿ 4-5 ದಿನಕ್ಕೆ ಒಂದು ಸತಿ ನಾವು ನೀರನ್ನು ಕೊಡಬೇಕಾಗುತ್ತೆ. ಅದು ವಾತಾವರಣದ ಉಷ್ಣಾಂಶ ಆಗಿರ್ಬೋದು ಅಥವಾ ಆದ್ರತೆ ಮೇಲೆ ಅದು ಅವಲಂಬಿತವಾಗಿರುತ್ತದೆ, ಮತ್ತೆ ನಿಮ್ಮ ಭೂಮಿಯ ರಚನೆ ಮೇಲೂ ಕೂಡ ಅದು ಅವಲಂಬಿತವಾಗಿರುತ್ತದೆ. ಇನ್ನು 30 ದಿನಗಳ ನಾಟಿಯಾದ ಒಂದು 30 ದಿನಗಳ ನಂತರ ನಾವು ಟೊಮ್ಯಾಟೋ ಬೆಳೆಗೆ ಉಳಿದಂತಹ ಸಾರಜನಕ ಅಂದ್ರೆ ಯೂರಿಯಾ ಗೊಬ್ಬರನ 1/2 ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ. ಅಂದ್ರೆ 225 kg 1 ಹೆಕ್ಟೇರ್ ಪ್ರದೇಶಕ್ಕೆ ನಾವು ಸಾರಜನಕವನ್ನ ನಾಟಿ ಮಾಡಿದ ಒಂದು ತಿಂಗಳ ನಂತರ ಕೊಡಬೇಕಾಗುತ್ತೆ. ರೈತರು ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆಯನ್ನ ಮಾಡುವಂತದ್ದು ಒಂದು ಉತ್ತಮವಾದಂತಹ ಒಂದು ಪದ್ಧತಿ ಆಗಿರುತ್ತದೆ. ಅಂದ್ರೆ ಸಮಗ್ರವಾಗಿ ನಾವು ರೋಗಗಳಾಗಿರ್ಬೋದು ಕೀಟಗಳನ್ನಾಗಿರ್ಬೋದು ನಾವು ಸಮಗ್ರ ನಿರ್ವಹಣಾ ಪದ್ಧತಿಯಲ್ಲೇ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಆಗ್ಲೇ ನಾನು ಬಲೆ ಬೆಳೆಗಳ ಬಗ್ಗೆ ಹೇಳಿದೆ, ಅಂದ್ರೆ ನಾವು ಚೆಂಡುವನ್ನ ನಾವು ಬಲೆ ಬೆಳೆಯಾಗಿ ಉಪಯೋಗಿಸ್ತೀವಿ. ಸೊ ಹೀಗಾಗಿ ನಾವು ನಾಟಿ ಮಾಡುವ ಸಮಯದಿಂದಲೇ ನಾವು ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆ ಕಡೆಗೆ ನಾವು ಜಾಸ್ತಿ ಒಲವನ್ನು ಕೊಟ್ಟರೆ ಅತಿಯಾದ ಕಡಿಮೆ ಖರ್ಚಿನಲ್ಲೇ ನಾವು ಟೊಮ್ಯಾಟೋ ಬೆಳೆಯನ್ನು ಬೆಳೆಯಲು ಸೂಕ್ತವಾಗಿರುತ್ತದೆ. ಇನ್ನು ಈ ಸಮಗ್ರ ಕೀಟ ಮತ್ತು ರೋಗ ನಿರ್ವಹಣೆಯ ಪದ್ಧತಿ ಒಳಗಡೆ ಈ ಬೇವಿನ ಎಣ್ಣೆಯ ಉಪಯೋಗ ಜಾಸ್ತಿ ಆಗಿರುತ್ತದೆ. ಈ ಬೇವಿನ ಎಣ್ಣೆಯನ್ನ ನಾವು ಅಂದ್ರೆ ನಮಗೆ ಮಾರುಕಟ್ಟೆಯಲ್ಲಿ ಲಭ್ಯವಾಗೋದು 300 PPM ಬೇವಿನ ಎಣ್ಣೆಯ ಒಂದು ಲಭ್ಯವಾಗುತ್ತೆ. ಇದನ್ನ ನಾವು ಅಥವಾ ನಮಗೆ 10,000 PPM ವರೆಗೂ ನಮಗೆ ಬೇವಿನ ಎಣ್ಣೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ನಾವು ರೈತರು ತಾವಾಗ್ಲೇ ಕೂಡ ಬೇವಿನ ಎಣ್ಣೆಯನ್ನ ತಾವು ಮಾಡ್ಕೋಬಹುದು ಬೆಳೆಗಳಲ್ಲಿ ಸಿಂಪರಣೆ ಮಾಡಕ್ಕೆ. ಈ ಬೇವಿನ ಎಣ್ಣೆನ 5 ml ಪ್ರತಿ ಲೀಟರ್ಗೆ ಮಿಕ್ಸ್ ಮಾಡಿ ನೀರಿಗೆ ಮಿಕ್ಸ್ ಮಾಡಿ ನಾವು ಪ್ರತಿ 15 ದಿನಕ್ಕೊಮ್ಮೆ ಟೊಮ್ಯಾಟೋ ಬೆಳೆಗೆ ಕೊಡ್ತಾ ಹೋದ್ವಿಪ್ಪ ಅಂತಂದ್ರೆ ಯಾವುದೇ ತರಹದ ಜಿಗಿ ಆಗಿರ್ಬೋದು ಅಥವಾ ನಮಗೆ ರಸ ಹೀರುವಂತ ಕೀಟಗಳ ಬಾಧೆಗಳನ್ನು ನಾವು ಕಡಿಮೆ ಮಾಡ್ಕೋಬಹುದಾಗುತ್ತೆ. ಇನ್ನು ಕಾಯಿ ಕೊರೆಯ ಹುಳಕ್ಕೆ ನಾವು ಆಗ್ಲೇ ಚೆಂಡುವಿನ ಇದನ್ನ ನಾವು ಆಗ್ಲೇ ಹೇಳಿದ್ದಾಯ್ತು. ಇನ್ನು ಈ ದೇಸಿ ಆಕಳಗಳ ಯಾರ ಮನೆಯಲ್ಲಿ ಇದಾವೋ ಟೊಮ್ಯಾಟೋ ಬೆಳೆಗಾರರ ಮನೆಯಲ್ಲಿ ದೇಸಿ ಆಕಳಗಳು ಅಂದ್ರೆ ಜವಾರಿ ಆಕಳಗಳು ಯಾರ ಹತ್ರ ಇದಾವೋ ಅವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಅವರೇ ಒಂದು ಉತ್ಕೃಷ್ಟವಾದಂತಹ ಒಂದು ಕೀಟನಾಶಕವನ್ನ ತಯಾರು ಮಾಡ್ಕೋಬಹುದಾಗುತ್ತೆ. ಜೈವಿಕ ಕೀಟನಾಶಕ ಅಂದ್ರೆ ತಮ್ಮ ಮನೆಯಲ್ಲಿರತಕ್ಕಂತ ಜವಾರಿ ಆಕಳದ ಗೋಮೂತ್ರವನ್ನು ಅವರು ಬೆಳಗ್ಗೆ ಹಿಡಿಬೇಕಾಗುತ್ತೆ. ಅದನ್ನ 1 ಲೀಟರ್ ಗೋಮೂತ್ರಕ್ಕೆ 9 ಲೀಟರ್ ನೀರನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಅಂದ್ರೆ ಅದು ನಮಗೆ 10 ಲೀಟರ್ದು ಔಷಧ ತಯಾರಾಗುತ್ತೆ. ಈ 10 ಲೀಟರ್ ಅನ್ನ ನಾವು ಒಂದು ಸ್ಪ್ರೇ ಪಂಪ್ಗೆ ಅಂದ್ರೆ ಒಂದು ಚಾರ್ಜಿಂಗ್ ಸ್ಪ್ರೇ ಪಂಪ್ಗೆ 1 ಲೀಟರ್ನಷ್ಟು ಒಂದು ಪಂಪ್ಗೆ ಹಾಕಿಕೊಂಡು ನೀರನ್ನ ಮಿಕ್ಸ್ ಮಾಡಿ ನಾವು ಪ್ರತಿ ಒಂದು ವಾರ ಅಥವಾ ಪ್ರತಿ ಒಂದು ವಾರ ಆಗಿರ್ಬೋದು ಅಥವಾ ಒಂದು 10 ದಿನಕ್ಕೆ ಒಂದ್ಸತಿ ಬೆಳೆ ಮೇಲೆ ಸ್ಪ್ರೇ ಮಾಡೋದಂದ್ರೆ ಇದು ಯಾವುದೇ ತರಹದ ರೋಗ ಮತ್ತು ಕೀಟಗಳ ಬಾಧೆಯಿಂದ ನಮ್ಮ ಬೆಳೆಯನ್ನ ರಕ್ಷಣೆ ಮಾಡುತ್ತೆ. ಇನ್ನು ಸಸಿ ಮಾಡಿದ ತಳಿಗಳ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಇನ್ನು ಸಸಿ ನಾಟಿ ಮಾಡಿದ ಒಂದು 55-60 ದಿನಕ್ಕೆ ನಾವು ಮೊದಲನೇ ಕಟಾವನ್ನ ನೋಡ್ಕೋಬಹುದು. ಇದು ನಮ್ಮ ಬೇಸಿಗೆಯಲ್ಲಿ ಅದು ಬೇಗನೆ ಬರಬಹುದು, ಮಳೆಗಾಲದಲ್ಲಿ ಸ್ವಲ್ಪ ಡಿಲೇ ಆಗಬಹುದು, ಅಂದ್ರೆ ಹೆಚ್ಚು ಸಮಯ ತಗೋಬಹುದು, ಒಂದು 4-5 ದಿನ ಹೆಚ್ಚಿಗೆ ತಗೋಬಹುದು. ಅಂದ್ರೆ ಕಾಯಿ ಮಾಗ್ಲಿಕ್ಕೆ ನಮಗೆ ಟೆಂಪರೇಚರ್ ಅಂದ್ರೆ ಏನು ನಮಗೆ ವಾತಾವರಣದಲ್ಲಿ ಉಷ್ಣತೆ ಏನು ಸ್ವಲ್ಪ ಕಡಿಮೆ ಇರುತ್ತೆ ಮಳೆಗಾಲದಲ್ಲಿ, ಹಾಗಾಗಿ ಒಂದು 4-5 ದಿನ ಬೆಳೆ ಹೆಚ್ಚಿಗೆ ತಗೊಳ್ಳುತ್ತೆ ಕಟಾವ್ ಮಾಡ್ಲಿಕ್ಕೆ. ಅದಾದ ನಂತರ ಮೊದಲನೇ ಕಟಾವ್ ಆದ್ಮೇಲೆ ರೈತರು ನೆಕ್ಸ್ಟ್ ಕಟಾವ್ ಅಲ್ಲಿ ನಾವು ಕಂಟಿನ್ಯೂಸ್ ಆಗಿ ನಮ್ಮ ಏನಾಗುತ್ತೆ ಇಳುವರಿ ಹೆಚ್ಚುತ್ತಾ ಹೋಗ್ತದೆ. ಹಾಗಾಗಿ ಗೊಬ್ಬರದ ಅವಶ್ಯಕತೆ ಬೆಳೆಗೆ ಜಾಸ್ತಿ ಇರುತ್ತೆ. ನಾವು ಹೇಗೆ ಕಟಾವ್ ಮಾಡ್ತಾ ಇರ್ತೀವೋ ಹಾಗೆ ಬೆಳೆಗೆ ಗೊಬ್ಬರಗಳನ್ನು ಕೂಡ ನಾವು ಕೊಡಬೇಕಾಗುತ್ತೆ. ರೈತರು ಈ ಗೊಬ್ಬರದ ಕೊಡೋ ಕಡೆಗೆ ಸ್ವಲ್ಪ ಹೆಚ್ಚಿನ ಒಲವನ್ನ ತಗೋಬೇಕು. ಯಾಕಂತಂದ್ರೆ ನಾವು ತಿಂಗಳಿಗೆ ಒಂದೇ ಸತಿ ಗೊಬ್ಬರವನ್ನು ಕೊಡೋದಾತಂದ್ರೆ ಬೆಳೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡೋದಿಲ್ಲ. ಸೊ ಎಲ್ಲಾ ರೈತರು ಯಾವ ತರಕಾರಿ ಬೆಳೆಯಲ್ಲಿ ಟೊಮ್ಯಾಟೋ ಬೆಳೆಯೋ ರೈತರು ಹೆಚ್ಚು ಡ್ರಿಪ್ ಅಳವಡಿಸಿಕೊಂಡು ಫರ್ಟಿಗೇಷನ್ ಅಂತ ಹೇಳ್ತೀವಿ, ಅಂದ್ರೆ ನೀರಿನ ಮುಖಾಂತರವೇ ಡ್ರಿಪ್ ನೀರಿನ ಮುಖಾಂತರ ನಾವು ವಾಟರ್ ಸಾಲ್ಯುಬಲ್ ನೀರಿನಲ್ಲಿ ಕರಗುವ ಗೊಬ್ಬರಗಳನ್ನ ನಾವು ಬಳಸ್ತಾ ಹೋದ್ವಿಪ್ಪ ಅಂತಂದ್ರೆ ಗಿಡಗಳಿಗೂ ಉತ್ತಮ ಬೆಳವಣಿಗೆ ಆಗುತ್ತೆ, ಮತ್ತೆ ನಾವು ಕಡಿಮೆ ಆಳಿನ ಖರ್ಚಿನಲ್ಲಿ ಕೂಡ ನಾವು ಗೊಬ್ಬರಗಳನ್ನು ಕೊಡಬಹುದು. ಹಾಗಾಗಿ ಮತ್ತೆ ಬೆಳೆಯಲು ಕೂಡ ಉತ್ತಮ ಇಳುವರಿಯನ್ನು ನಾವು ಪಡೆಯಲು ಸಾಧ್ಯವಾಗಿದೆ. ಅಂದ್ರೆ ಪ್ರತಿ 2-3 ದಿನಕ್ಕೆ ಒಂದ್ಸತಿ 1/2 kg ಇಂದ 1 kg ವರೆಗೂ ಗೊಬ್ಬರನ ಶೆಡ್ಯೂಲ್ ಬರುತ್ತೆ. ಅದು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಾವು ಶೆಡ್ಯೂಲ್ ಅನ್ನ ಕೊಡ್ತೀವಿ. ಸೊ ಹಾಗಾಗಿ ಬೆಳೆಯಲ್ಲಿ ಕೊಟ್ಟಿವಪ್ಪ ಅಂತಂದ್ರೆ ಒಳ್ಳೆಯ ಒಂದು ಇಳುವರಿಯನ್ನು ನಾವು ಪಡೆಯಲು ಸಾಧ್ಯವಾಗಿದೆ. ಇನ್ನು ಇಳುವರಿಗೆ ಬಂದ್ವಿ ಅಂತಂದ್ರೆ ಟೊಮ್ಯಾಟೋ ಅಲ್ಲಿ ನಾನು ಆಗ್ಲೇ ಹೇಳಿದಾಗೆ ಒಂದು ಪ್ರತಿ ಹೆಕ್ಟೇರಿಗೆ ಸರಾಸರಿ ಒಂದು ನಮ್ಮ ಡಿಸ್ಟಿಕ್ ಅಲ್ಲಿ 30 ಟನ್ ಪ್ರತಿ ಹೆಕ್ಟೇರಿಗೆ ಟೊಮ್ಯಾಟೋ ಇಳುವರಿ ಇದೆ. ಸೊ ಹಾಗಾಗಿ ರೈತರು ಅದಕ್ಕಿಂತ ಹೆಚ್ಚಿಗೆ ತೆಗೆಯುವಂತ ರೈತರು ಇದಾರೆ. ಸರಾಸರಿ ನೋಡೋದ ಅಂದ್ರೆ ಒಂದು 30 ಟನ್ ಪ್ರತಿ ಹೆಕ್ಟೇರ್ಗೆ. ಇದು ನಾವು ಯಾವ ತಳಿಯನ್ನು ಹಾಕ್ತಾ ಇದೀವಿ ಅಥವಾ ನಾವು ವೆರೈಟಿಯನ್ನು ಹಾಕ್ತಾ ಇದೀವಿ ಅಥವಾ ತಳಿಯನ್ನು ಹೈಬ್ರಿಡ್ ತಳಿಯನ್ನು ಹಾಕ್ತಾ ಇದೀವಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಆಗ್ಲೇ ಹೇಳಿದೆ ಅರ್ಕ ರಕ್ಷ, ಕರ್ಕ ಸಾಮ್ರಾಟ್ ಮತ್ತು ಅರ್ಕ ಅಭೇದ್. ಈ ಮೂರು ಟೊಮ್ಯಾಟೋ ತಳಿಗಳನ್ನ ನಾವು ಬೆಂಗಳೂರು ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬೆಂಗಳೂರಿಂದನೂ ಕೂಡ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಕಡೆಯಿಂದ ನಿಮಗೆ ಮುಂಚೆನೆ ನಮ್ಮಲ್ಲಿ ಬಂದು ನಮ್ಮನ್ನು ಭೇಟಿಯಾಗಿ ನೀವು ಹೇಳಿದ್ರಪ್ಪ ಅಂತಂದ್ರೆ ಅಥವಾ ರಿಕ್ವೆಸ್ಟ್ ಮಾಡಿದ್ರೆ ಅಂತಂದ್ರೆ ನಾವು ಅದನ್ನು ತರಿಸಿಕೊಡುವಂತ ವ್ಯವಸ್ಥೆನೂ ಕೂಡ ನಮ್ಮಲ್ಲಿ ಮಾಡ್ತಾ ಇದೀವಿ. ಅಥವಾ ನಿಮಗೆ ಅಲ್ಲಿಂದ ಡೈರೆಕ್ಟ್ ನಿಮಗೆ ಅದರದ ಕಾಂಟ್ಯಾಕ್ಟ್ ಅನ್ನು ಕೊಟ್ಟು ನೀವು ಅಲ್ಲಿಂದನೂ ಕೂಡ ಡೈರೆಕ್ಟ್ ಪರ್ಚೇಸ್ ಮಾಡ್ಕೋಬಹುದು. ಇಷ್ಟು ಟೊಮ್ಯಾಟೋ ಬೆಳೆಯ ಮಾಹಿತಿಯಾಗಿರುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಬೇರೆ ತರಕಾರಿ ಬೆಳೆ ಆಗಿರಬಹುದು ಅಥವಾ ತೋಟಗಾರಿಕೆ ಬೆಳೆಗಳ ಒಂದು ಮಾಹಿತಿಯನ್ನು ನೋಡೋಣ.
0: ಇದುವರೆಗೂ ಪ್ರಸಾರವಾಯಿತು ಕೃಷಿ ಮಿತ್ರ ಕಾರ್ಯಕ್ರಮ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಪ್ರವೀಣ್ ಎಡಳ್ಳಿ, ತೋಟಗಾರಿಕಾ ವಿಷಯ ತಜ್ಞರು, ಕೆಎಲ್ಇ ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ಇವರು ಟೊಮೆಟೊ ಬೆಳೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡರು. ಹೀಗೆ ಕೇಳ್ತಾ ಇರಿ ಕೆಎಲ್ಇ ವೇಣುಧ್ವನಿ, ಇದು 90.4 ಎಫ್ಎಂ. ನಮಸ್ಕಾರ.
2: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener, and the lifestyle is truly unmatched in the region. The future of Belagavi is here, and your place in it is waiting. Don't miss the opportunity to own a home in the city's most talked about address, where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.
3: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

ಶುಭೋದಯ ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರೆ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ, ನಿಮ್ಮೊಂದಿಗೆ ನಾನು ಮಂಜು ನಾಟ್ಬೈ, ನಿಮ್ಮ ಮನೆ ಪಕ್ಕದಲ್ಲಿಯ ಪಕ್ಕ ಪ್ರೀತಿಯ ಹುಡುಗ. ಆತ್ಮೀಯ ಸ್ನೇಹಿತರೆ, ಪ್ರಾರಂಭ ಮಾಡೋಣ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ವಿಷಯ ಏನು ಎಲ್ಲ ಹೇಳುವೆ, ಆದ್ರೆ ಓಪನಿಂಗ್ ಗೀತೆ, ಈ ವೆಲ್ಕಮ್ ಗೀತೆಯನ್ನ ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE, ಕನಸು ಹಾಡನ್ನ ಕೇಳಿ ಮಜಾ ಮಾಡಿ.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ಆತ್ಮೀಯ ಸ್ನೇಹಿತರೆ, ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದ ವೆಲ್ಕಮ್ ಗೀತೆ ಆಯ್ತು. ಮಂಜುನಾಥ ಬಾರೋ, ವಿಷಯ ತಗೊಂಡ್ ಬಾರೋ. ವಿಷಯ ಏನಿಲ್ಲ, ಒಂದಾನೊಂದು ಕಾಲದಲ್ಲಿ ಈ ಮಾತನ್ನ ಯಾರೋ ಹೇಳಿದ್ರು, ಮಣ್ಣಲ್ಲಿ ಮಣ್ಣಾಗಿ ಹೋಗುವೆ ನಾವು, ಯಾರೋ ಹಿರಿಯರು ಹೇಳಿದ್ರೆ. ಆತ್ಮೀಯ ಸ್ನೇಹಿತರೆ, ಆ ಮಣ್ಣಲ್ಲಿ ಮಣ್ಣಾಗೋಕ್ಕಿಂತ ಮುಂಚೆ ಮಣ್ಣನ್ನ ಉಳಿಸೋ ಕೆಲಸ ಮಾಡಿ ನಾವು ಮಣ್ಣಲ್ಲಿ ಮಣ್ಣಾಗೋಣ. ಇವತ್ತಿನ ಇದೇ ವಿಷಯ ಮಂಜು, ಮಣ್ಣು ಮಣ್ಣು ಮಣ್ಣು ಹೇಳ್ತಾ ಇದೆಯಾ, ಏನು ವಿಷಯ? ಸೊ ಸ್ನೇಹಿತರೆ, ಒಂದೇ ಒಂದಿನ ಮಾತ್ರನಾ ವಿಶ್ವ ಪರಿಸರ ದಿನ? ಪ್ರತಿದಿನ ಸಂಭ್ರಮಿಸೋಣ. ಏಕೆಂದರೆ ಸ್ನೇಹಿತರೆ, ಏನಾತೋ ಮಂಜುನಾಥ? ಏನಿಲ್ಲ, ಸ್ವಲ್ಪ ಇನ್ಹೇಲ್ ಎಕ್ಸೇಲ್ ಮಾಡುವಾಗ ಗಾಳಿ ಇತ್ತು, ಆ ಗಾಳಿಗೆ ಧನ್ಯವಾದ ಈ ಪರಿಸರ, ಆ ಗಿಡಕ್ಕೆ. ಸೊ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ನೀವು ಒಂದಿನ ಊಟ ಮಾಡದೇ ಇರಬಹುದು, ಒಂದಿನ ನೀರು ಕುಡಿದೇ ಇರಬಹುದು, ಆದರೆ ಮಾಡದೇ ಇರಲಿಕ್ಕೆ ಆಗುದಿಲ್ಲ. ಅದಕ್ಕೆ ಈ ಮಣ್ಣನ್ನ, ಈ ಪರಿಸರನ್ನ, ಈ ಗಿಡವನ್ನ ಉಳಿಸಿ, ಅದೇ ಕಾರ್ಯಕ್ರಮದ ವಿಷಯ. ಸೊ ಸ್ನೇಹಿತರೆ, ಹಾಡಿನ ಕೇಳಿ ಮಜಾ ಮಾಡಿ. ನೀವು ಕೇಳ್ತಾ ಇದ್ರ ಬೆಳಕಾವ್ಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ, ಅದೇನು ಧ್ವನಿ, ಇದು 90.4 FM KLE ಕನಸು.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಹಿಟ್ಟಾದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ನಿಯ ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೆ, ಹಿರಿಯರು ಹೇಳಿದ್ರು ಮಣ್ಣಲ್ಲಿ ಮಣ್ಣಾಗಿ ಹೋಗೋಕಿಂತ ಮುಂಚೆ ಈ ಮಂಜುನಾಥ ಏನ್ ಹೇಳ್ತಾನೆ, ಮಣ್ಣಲ್ಲಿ ಮಣ್ಣಾಗಿ ಹೋಗೋಕಿಂತ ಮುಂಚೆ ಮಣ್ಣು ಉಳಿಸೋ ಕೆಲಸ ಮಾಡೋಣ. ನೀವು ತಿಕ್ಕಿರೋ ಹಲ್ಲು, ಹಲ್ಲು ತಿಕ್ಕಿರೋ ಬ್ರಷ್, ಬಳಸಿರುವ ಎಲ್ಲಾ ಪ್ಲಾಸ್ಟಿಕ್ ಸಾಮಗ್ರಿಗಳು, ಆತ್ಮೀಯ ಸ್ನೇಹಿತರೆ, ನಾವು ಈ ದುನಿಯಾ ಬಿಟ್ಟು ಹೋದ್ರೂ ಈ ದುನಿಯಾದಲ್ಲಿ ಉಳಿಯೋದು ಒಂದೇ ಪ್ಲಾಸ್ಟಿಕ್. ಹಂಗಾಗೋದು ಬೇಡ ಪರಿಸ್ಥಿತಿ. ಒಂದು ಗಿಡವನ್ನ ಹಚ್ಚಿ, ಒಂದು ಮರವನ್ನ ಬೆಳೆಸಿ, ನಿಮಗೆ ಗೊತ್ತಾಗುತ್ತೆ ಅದರಲ್ಲಿರೋ ಸುಖ. ಮಂಜುನಾಥ, ನೀನ್ ವೈಯಕ್ತಿಕವಾಗಿ ಏನ್ ಮಾಡಿದ್ಯಾ? ನಾನು ವೈಯಕ್ತಿಕವಾಗಿ ನಮ್ಮ ಮಮ್ಮಿ ಜಬರ್ದಸ್ತಿ ಮಾಡ್ತಿದ್ರು, ಏ ಮಂಜು ಮನೆಯಾಗಿರೋ ಗಿಡಗಳಿಗೆ ನೀರು ಹಾಕು, ನೀರು ಹಾಕು, ನೀರು ಹಾಕು ಅಂತ ನಮ್ಮ ಮಮ್ಮಿ ಅವತ್ತು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗಿರ್ತಾರೆ. ಅಂದ್ರೆ ಅವರು ಈ ಊರಿಗೆ ಹೋದಾಗ ನನಗೆ ಕಾಲ್ ಮಾಡಿ ನಾ ಊಟ ಮಾಡೇನೇನಿಲ್ಲ ಅದು ಕೇಳುದಿಲ್ಲ, ನಾ ಕರೆಕ್ಟ್ ಆಗಿ ಎದ್ನೇನಿಲ್ಲ, ದೀಪ ಹಚ್ಚೇನೇನಿಲ್ಲ, ಕಸ ಪರ್ಶಿ ಕಲ್ಸದವ್ರು ಬಂದವ್ರು ಏನಿಲ್ಲ, ಇದೆಲ್ಲ ಕೇಳುದಿಲ್ಲ. ಗಿಡಕ್ಕೆ ನೀರು ಹಾಕಿದ್ಯಾ, ಗಿಡನ್ನ ಕಾಳಜಿ ತಗೊಂಡ್ಯಾ ಅಂತ ಕೇಳ್ತಿದ್ರು. ಅವರ ಈ ಒಂದು ಫೋರ್ಸೇಬಲ್ ಆಟಿಟ್ಯೂಡ್ ನನಗೂ ಕಂಟಾಳ ಆಯ್ತು. ನೋಡ್ರಪ್ಪ, ಈಗ ಅವ್ವ ಹೇಳತಾಳು ಆಜುಬಾಜುದವರಿಗೆ, ಅಂದ್ರೆ ನಮ್ಮ ಮನೆ ಅಕ್ಕಪಕ್ಕದವರಿಗೆ ಇದು ಮಾಡಿಡ್ತಿದ್ರು, ಏನ್ರಿ ಡಿಟೆಕ್ಟಿವ್ ಮಾಡಿಡ್ತಿದ್ರು, ಇವತ್ತು ಮಂಜು ನೀರು ಹಾಕ್ಯಾನೇನಿಲ್ಲ, ನೋಡ್ರಪ್ಪ ನೀರು ಹಾಕಿದೆ. ನೀರು ಹಾಕಿದ ತಕ್ಷಣ ಒಂದು ಸುಖ, ಆ ಮಣ್ಣಲ್ಲಿ ಹೋಗಿ ಆ ಗಿಡಕ್ಕೆ ನೀರು ಹಾಕಿದ ತಕ್ಷಣ ಒಂದು ರೀತಿಯ ಒಂದು ನೆಮ್ಮದಿ ಸಿಕ್ತು ನನಗನ್ಸಿತ್ತು. ಯಪ್ಪ ಈ ನಮ್ಮ ಮಮ್ಮಿ ಹೇಳೋದು ಕರೆಕ್ಟು, ನಡ್ರಿ ಇನ್ನು ಮುಂದೆ ಕರೆಕ್ಟ್ ಆಗಿ ಮಾಡೋಣ. ಸೊ ಸ್ನೇಹಿತರೆ, ಅಲ್ಲಿಂದ ಪ್ರಾರಂಭವಾಯಿತು ನನ್ನ ಒಂದು ಅಭ್ಯಾಸ. ಸೊ ಸ್ನೇಹಿತರೆ, ನೀವು ಹಿಂಗೆ ತಿಳ್ಕೊಬೇಡ್ರಿ, ಮಂಜುನಾಥನು ಮಸ್ತು ಗಿಡಗಳು ಹಚ್ಚಿರ್ಬೋದು, ಇಲ್ಲ ಈ ನಮ್ಮ ತಾಯಿಯ ಒಂದು ಏನಂತಾರೆ ಫೋರ್ಸು, ಒತ್ತಡದಿಂದ ನನಗೂ ಒಂದು ಆಸೆ ಬಂತು, ಅಲ್ಲಿಂದ ಬದಲಾವಣೆ ಆಯಿತು. ಬನ್ನಿ ಅದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾತನಾಡೋಣ. ಹಾಡನ್ನ ಕೇಳಿ ಮಜಾ ಮಾಡಿದ ಸರ್ಸ್, ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಇದು ಬೆಳಗಾವಿಯ ಮೊಟ್ಟ ಮೊದಲ ವೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು.

ಎಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂ ಎಸ್ ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0832 ಅಥವಾ www.aletech.ac.in ಗೆ ಭೇಟಿ ನೀಡಿ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ಸ್ನೇಹಿತರೆ, ಸೂಪರ್ ಹಿಟ್ ಆದ ಗೀತೆಗಳೊಂದಿಗೆ ನನ್ನ ಮಾತುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ. ಮಣ್ಣಲ್ಲಿ ಮಣ್ಣಾಗಿ ಹೋಗೋಕ್ಕಿಂತ ಮುಂಚೆ ಈ ಮಣ್ಣನ್ನ ಉಳಿಸೋ ಕೆಲಸ ಮಾಡೋಣ. ಮಣ್ಣನ್ನ ಉಳಿಸ್ಬೇಕು ಅಂದ್ರೆ ಪ್ಲಾಸ್ಟಿಕ್ ಅನ್ನ ಹೆಚ್ಚು ಬಳಸಬಾರದು, ಗಿಡ ಮರಗಳನ್ನ ಹೆಚ್ಚು ಹಚ್ಚಲೇಬೇಕು. ಏಕೆಂದ್ರೆ ಆತ್ಮೀಯ ಸ್ನೇಹಿತರೆ, ಗಿಡ ಮರಗಳನ್ನ ನಾವು ಬೆಳೆಸಿದ್ರೆ ಅದರಿಂದ ಲಾಭ ಯಾರಿಗೆ ಗೊತ್ತಿಲ್ಲ? ಈಟ ಹುಡುಗರಿಗೆ ಗೊತ್ತು, ನಿಮಗೆ ಗೊತ್ತಿಲ್ಲ ಅಂದ್ರೆ ಗೂಗಲ್ ಮೌಷಿ ನೀವು ಕೇಳ್ಬೋದು. ಸೊ ಸ್ನೇಹಿತರೆ, ಈ ಗಾಳಿಗೆ ಒಳ್ಳೆ ಬಿಸಿಲಿದ್ದಾಗ, ಮಳೆಗಾಲ ಬಂದಾಗ ನಮಗೆ ಬಿಸಿಲಿನ ಒಂದು ಏನಂದ್ರೆ ಅಯ್ಯಪ್ಪ ಸಾಕಾಗಿರ್ತದ್ರಿ, ಬಿಸಿಲು ಬಿಸಿಲು ಬಿಸಿಲು, ಈಗ ಮಳೆ ಮಳೆ ಮಳೆ ಅಂತಾರೆ. ಮಳೆ ಒಂದು 10 ದಿನ ಆದ ಕೂಡಲೇ ಮಳೆ ಮಳೆ ಮಳೆ ಸಾಕಾಯ್ತು, ಈಗ ಬಿಸಿಲು ಬಿಸಿಲು ಬಿಸಿಲು. ಸೊ ಆ ಬಿಸಿಲಲ್ಲಿ, ಅಂತ ಒಂದು ಜೋರಾದ ಬಿಸಿಲಲ್ಲಿ ಆತ್ಮೀಯ ಸ್ನೇಹಿತರೆ, ಗಿಡ ಇದ್ರೆ ಎಷ್ಟು ನೆಮ್ಮದಿ, ಅದ್ರ ಬಗ್ಗೆ ನಿಮಗೂ ಎಷ್ಟೋ ಬಾರಿ ಹೇಳಿರ್ಬೋದು. ನಾನು ಸಿಗ್ನಲ್ ಕಡೆ ನಾವು ಹೋದಾಗ, ಸಿಗ್ನಲ್ ಕೆಂಪು ಆದಾಗ, ಜೋರಾಗಿ ಬಿಸಿಲು ಇದ್ದಾಗ, ಅವತ್ತು ನೆನಪಾಗುತ್ತೆ ನಮಗೆ ಒಂದು ಸ್ವಲ್ಪ ನೆರಳು. ಆ ನೆರಳು ಕಂಪೌಂಡ್ ಅಥವಾ ಬಿಲ್ಡಿಂಗ್ ನೆರಳು, ಅಥವಾ ಒಂದು ದೊಡ್ಡ ಟ್ರಕ್ ನಿಂತದ ಅಥರ ದಂಡಿಗೆ ಹೋಗಿ ಗಾಡಿ ನಿಲ್ಸೋದ್ ನೆರಳು, ಕಿತ ಜಾಸ್ತಿ ತಂಪು ಕೊಡುತ್ತೆ ಗಿಡದ ಕೆಳಗಡೆ ಇರೋ ಆ ಒಂದು ನೆರಳು. ಇದನ್ನ ಯಾರು ಅನುಭವಿಸಿರಿ ಅವ್ರಿಗೆ ಮಾತ್ರ ಗೊತ್ತು. ನೀವೇನಾದ್ರೂ ಅನುಭವಿಸಿದ್ದೀರಾ ವೈಯಕ್ತಿಕವಾಗಿ? ಈ ಬಿಲ್ಡಿಂಗು, ಬಸ್ಸು, ಟ್ರೈನು, ಇಂಥವು ಏನು ನೀವು ಮ್ಯಾನ್ ಮೇಡ್ ಮಷೀನ್ಸ್ ಇರ್ತಾವ, ಅದ್ರದ್ದೇನು ನೆರಳು ಬಿಸಿಲಾಗ, ಮಧ್ಯಾಹ್ನದ ಬಿಸಿಲಾಗ, ಅದ್ರ ನೆರಳು ಕೆಳಗಡೆ ಹೋಗಿ ನಿಂತರೆ ಅಷ್ಟು ಗಮ್ಮತ್ ಬರೋದಿಲ್ಲ, ಅಷ್ಟು ತಂಪು ಅನಿಸೋದಿಲ್ಲ. ಆದರೆ ಅದೇ ಒಂದು ಗಿಡದ ನೆರಳು ಅದರ ಕಡೆ ಹೋಗಿ ನಿಂತಾಗ, ಆಹಾ ನೀ ಬಂದು ನಿಂತಾಗ ನಕುರೆಯವ. ಹಾಡು ಹಾಡಕತ್ತೀನಿ ನಾನು, ನೋಡ್ರಿ ನಿಮಗೋಸ್ಕರ ಹಾಡನ್ನು ಪ್ರಸಾರ ಮಾಡ್ತಾ ಇದ್ದಾನೆ, ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ರೆ ಅದೇನು ಧ್ವನಿ, ಏದು 90.4 FM KLE ಕನಸು.

0: ಚಿಕ್ಕೋಡಿಯಾ KLE ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ KLECET 2026-27 ಪ್ರವೇಶಗಳು ಪ್ರಾರಂಭ. BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ. UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ತು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. CET ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ.
1: ಮಾ ಬನ್ನೆ ಮೇ ಹೋ ರಹಿ ಹೈ ದೇರ್ ಇಂತಜಾರ್ ಹೈ ಖುಷ್ ಖಬರಿ ಕಾ. ದೇರ್ ಇಸ್ ಒನ್ ನೇಮ್ ಯು ಕ್ಯಾನ್ ಟ್ರಸ್ಟ್, KLE ಫರ್ಟಿಲಿಟಿ ಸೆಂಟರ್ ವಿತ್ ಸೈನ್ಸ್, ಸೋಲ್ ಅಂಡ್ ಸೆನ್ಸಿಟಿವಿಟಿ. ಜಿಂದಗಿ ಕೋ ದೋ ನಯಿ ಶುರುವಾತ್ KLE IVF ಕೆ ಸಾಥ್. ಆಜ್ ಹಿ ವಿಸಿಟ್ ಕರೆ KLE ಫರ್ಟಿಲಿಟಿ ಸೆಂಟರ್, OPD ನಂಬರ್ 97, ಶರಾವತಿ ಸೆಕೆಂಡ್ ಫ್ಲೋರ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಬೆಳಗಾವಿ. ಫೋನ್ ನಂಬರ್ 0831-255-1530 and 247-3777, ಎಕ್ಸ್ಟೆನ್ಷನ್ 1530.

ಏನು ಧ್ವನಿ ಇದು 90.4 FM ಕೆ ಎಲ್ ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗೋಕ್ಕಿಂತ ಮುಂಚೆ ಮಂಜುನಾಥ ಏನ್ ಹೇಳ್ತಾ ಇದ್ದಾನೆ, ಈ ಮಣ್ಣನ್ನ ಉಳಿಸೋ ಕೆಲಸ ಮಾಡಿ. ಆತ್ಮೀಯ ಸ್ನೇಹಿತರ ಲೆಕ್ಕಾಚಾರದ ಬಗ್ಗೆ ನಾನು ಎಷ್ಟೋ ಬಾರಿ ಹೇಳಿದ್ದೇನೆ, ಜೀವನದ ಲೆಕ್ಕಾಚಾರ ಹಿಂಗಿರಬೇಕು. ನೀವು ಇದ್ದಾಗ ಎಷ್ಟು ಜನರನ್ನ ನಗಿಸಿದ್ರಿ, ನೀವು ಈ ದುನಿಯಾ ಬಿಟ್ಟು ಹೋದಾಗ ಎಷ್ಟು ಜನರನ್ನ ಅಳಿಸಿದ್ರಿ, ಒಳ್ಳೆ ಲೆಕ್ಕ ಇದೆಯಾ? ಬಹಳ ಕೆಟ್ಟದಾದಂತ ಲೆಕ್ಕ ಯಾವ್ದು ಹೇಳ್ರಿ? ನೀವಿದ್ದಾಗ ಎಷ್ಟು ಜನರನ್ನ ಅಳಿಸಿದ್ರಿ, ಹೋದಾಗ ಎಷ್ಟು ಜನರನ್ನ ನಗಿಸಿದ್ರಿ? ಸೊ ಸ್ನೇಹಿತರೆ, ಈ ಲೆಕ್ಕ ಬಹಳ ಕೆಟ್ಟದ್ದು, ಜೀವನ ವ್ಯರ್ಥ. ಸೊ ಸ್ನೇಹಿತರೆ, ಈ ಲೆಕ್ಕದಲ್ಲಿ ಬೀಳಕ್ಕೆ ಹೋಗ್ಬೇಡ್ರಿ. ಇದ್ದಾಗ ಎಷ್ಟು ಜನರನ್ನ ನಗಿಸಿದ್ರಿ, ಈಗ ನೀವು ಒಂದು ಒಳ್ಳೆ ಗಿಡವನ್ನ ಬೆಳೆಸಿದ್ರಿ ಅಂತ ತಿಳ್ಕೊಳ್ಳಿ. ಆ ಒಂದು ಬಿಸಿಲಲ್ಲಿ ಆ ಗಿಡದ ನೆರಳಲ್ಲಿ ಅವ್ರು ಯಾರು ಬಂದು ಆ ತಂಪು ಗಾಳಿಯನ್ನ ತಗೊಂಡು ಅಂದಾಗ ಅವ್ರ ಮುಖದ ಮೇಲೆ ಒಂದು ನೆಮ್ಮದಿ ನಗುಕ್ಕೆ ಕಾರಣ ನೀವಾಗಿ. ಸೊ ಸ್ನೇಹಿತರೆ, ಗಿಡ ಮರಗಳನ್ನ ಬೆಳೆಸಿ ಬರೇ ವಿಶ್ವ ಪರಿಸರ ದಿನದೊಂದು ಗ್ರೀನ್ ಕಲರ್ ಗಿಡದ ಒಂದು ಫೋಟೋ ಹಾಕುದಿರಲಿ, ಒಂದು ಸ್ಟೇಟಸ್ ಹಾಕುದಿರಲಿ, ಅಷ್ಟೇ ಅಲ್ಲ ನಮ್ಮ ಜವಾಬ್ದಾರಿ. ವನ ಮಹೋತ್ಸವವನ್ನ ಬರೇ ಒಂದೇ ದಿನ ಮಾಡಿದ್ರೆ ವನವನ್ನು ಬೆಳೆಸಲಿಕ್ಕೆ ಆಗುದಿಲ್ಲ. ಆತ್ಮೀಯ ಸ್ನೇಹಿತರೆ ಇವತ್ತಿನ ವಿಷಯನೇ ಅದು. ಮಣ್ಣಲ್ಲಿ ಮಣ್ಣಾಗಿ ಹೋಗೋಕ್ಕಿಂತ ಮುಂಚೆ ಈ ಮಣ್ಣನ್ನ ಉಳಿಸೋ ಕೆಲಸ ಮಾಡೋಣ. ಹಾಡನ್ನ ಕೇಳೋಣ, ಎಂಜಾಯ್ ಮಾಡೋಣ.

ವೇಣು ಧ್ವನಿ ಇದು 90.4 FM ಕೆ ಎಲ್ ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಬಾಯ್, ನಿಮ್ಮ ಮನೆ ಪಕ್ಕದಲ್ಲಿಯ ಪಕ್ಕ ಪ್ರೀತಿಯ ಹುಡುಗ. ಕಾರ್ಯಕ್ರಮದಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗೋಗಿದ್ದ ಮುಂಚೆ ಮಣ್ಣನ್ನು ಉಳಿಸೋ ಕೆಲಸ ಮಾಡೋಣ. ಸುಸ್ನೇಹಿತರೆ, ಗಿಡ ಮರಗಳನ್ನ ಬೆಳೆಸೋ ಲಾಭಗಳು ನೂರಾರಿದೆ. ಇವತ್ತಿನ ಕಾರ್ಯಕ್ರಮ ಅದ್ರ ಬಗ್ಗೆ ಇಲ್ಲ, ಆದ್ರೆ ನಿಮಗೊಂದು ಮಾತು ಹೇಳ್ತಾ ಇದ್ದಾನೆ. ನಮ್ಮ ಪ್ರೀತಿಯ ಕುಂದಾನಗರಿ ಬೆಳಗಾವಿಯಲ್ಲಿ ತಾಪಮಾನ ಹೆಚ್ಚಾಗ್ತಾ ಆಗ್ತಾ ಆಗ್ತಾ 39-40 ಗಂಟೆ ಟಚ್ಚಾಯ್ತು. ಒಂದಾನೊಂದು ಕಾಲದಲ್ಲಿ ಇದು ಇದ್ರಿಕಿಲ್ಲ. ಆತ್ಮೀಯ ಸ್ನೇಹಿತರೆ, ನಮ್ಮ ಊರವರು ಎಲ್ಲ ಹೇಳ್ತಿದ್ರು ಬೆಳಗಾವಿಯ ವಾತಾವರಣ, ಆಹಾಹಾ ವಾತಾವರಣ. ಆದ್ರೆ ಈಗ ಇಲ್ಲಿಯ ಜನರಿಗೆ ಗೊತ್ತಾಗಿದೆ ಬೆಳಗಾವಿಯ ವಾತಾವರಣ ಅಯ್ಯಯ್ಯೋ ಆಗ್ಬಿಟ್ಟಿದೆ, ಹೌದಲ್ವಾ? ಆತ್ಮೀಯ ಸ್ನೇಹಿತರೆ, ಅಂತ ಸಂದರ್ಭದಲ್ಲಿ ಗಿಡ ಮರಗಳನ್ನ ಕಟ್ ಮಾಡಿರೋ ಗಿಡ ಮರಗಳ ಆ ಒಂದು ಸಾಮಗ್ರಿಗಳನ್ನ ನಾವು ಉಪಯೋಗಿಸೋದು ಎಷ್ಟು ಉತ್ತಮ, ನೀವೊಂದು ಸ್ವಲ್ಪ ವಿಚಾರ ಮಾಡಿ. ಸೊ ಅಲ್ಲಿಂದ ಪ್ರಾರಂಭ ಮಾಡಿ ಸ್ನೇಹಿತರೆ, ಅತಿ ಕಮ್ಮಿ ಮಾಡಿ ಈ ಗಿಡ ದಿಂದ ಬಳಸೋ ಎಲ್ಲ ಸಾಮಗ್ರಿಗಳನ್ನು ನನಗೆ ಗೊತ್ತು, ಅದಷ್ಟು ಸುಲಭ ಇಲ್ಲ. ಏಕೆಂದರೆ ಆತ್ಮೀಯ ಸ್ನೇಹಿತರೆ, ಕೂತ್ಕೊಳ್ಳೋಕ್ಕೆ ಚೇರು ಟೇಬಲ್ ಎಲ್ಲ ಕಟ್ಟಿಗೆದ ಬೇಕಲ್ರಿ. ಏನು ಮಾಡೋಣ ಮಂಜುನಾಥ? ಅದಕ್ಕೆ ನಾನು ಹೇಳಿದೆ, ಟ್ರೈ ಮಾಡಿ ಒಂದು ಗಿಡ ಹಚ್ಚಲಿಕ್ಕೆ ಟ್ರೈ ಮಾಡಿ. ನೀವು ಒಮ್ಮೆ ಆ ಗಿಡವನ್ನು ಹಚ್ಚಿದ ಕೂಡಲೇ ಅದಕ್ಕೆ ಎವ್ರಿ ಡೇ ನೀರನ್ನು ಹಾಕ್ತಾ ಅದು ಬೆಳೀತಾ ಒಂದು ಸುಖ, ಆ ಸುಖ ನಿಮಗೆ ಶಬ್ದದ ಮುಖಾಂತರ ನಾನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗುವುದೇ ಇಲ್ಲ. ಬರೀ ಹಾಡನ್ನ ಕೇಳಿ ಮಜಾ ಮಾಡಿ.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ಆತ್ಮೀಯ ಸ್ನೇಹಿತರೆ, ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗೋಕಿಂತ ಮುಂಚೆ ಈ ಮಣ್ಣನ್ನ ಉಳಿಸೋ ಕೆಲಸ ಮಾಡಿ ಅಂತ ಹೇಳಿದೆ. ಗಿಡ ಮರಗಳನ್ನ ಬೆಳೆಸಿ, ವಿಶ್ವ ಪರಿಸರ ದಿನ ಬರೆ ಒಂದ ದಿನ ಇರುತ್ತೆ, ಆದ್ರೆ ಆ ಒಂದ ದಿನಕ್ಕೆ ಮಾತ್ರ ನೀವು ಸೀಮಿತವಾಗಿ ಸ್ಟೇಟಸ್ ಇಟ್ಟು ಕೈ ತೊಳ್ಕೊಳ್ಳೋ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಹೊರಗೆ ಬನ್ನಿ, ಒಳ್ಳೆ ಜಾಗ ಹುಡುಕಾಡಿ, ಅಲ್ಲಿ ಒಂದು ಗಿಡವನ್ನ ಹಚ್ಚಿ. ಆತ್ಮೀಯ ಸ್ನೇಹಿತರೆ, ಇದು ನಿಮಗೆ ಕೊಡುತ್ತೆ ಒಂದು ಸುಖ. ನಮ್ಮ ಪ್ರೀತಿಯ ತಾಯಿ ಕೂಡ ಮಾಡಿದಾಳೆ ಇಂಥ ಒಂದು ಒಳ್ಳೆ ಕೆಲಸ. ಸ್ನೇಹಿತರೆ, ಎಲ್ಲಾ ಕಡೆ ಗಿಡ ಹಚ್ಚಿ ಹಚ್ಚಿ ಒಂದಿನ ನಾವು ನೋಡಿದ್ವಿ, ಈ ಗಿಡ ಬರೇ ನಮ್ಮ ಏರಿಯಾನಾಗ ನಮ್ಮ ಮನೆಯಲ್ಲಿ ನಮ್ಮ ಸ್ಥಳದಲ್ಲಿ ಹಚ್ತಾಳಂತ ನೋಡಿದ್ರೆ ಇಲ್ಲ, ಜಾಗ ಎಲ್ಲಿ ಸಿಗುತ್ತೆ ಅಲ್ಲಿ ಹಚ್ಚಿ ಮಸ್ತ್ ಫಸ್ಟ್ ಕ್ಲಾಸ್ ಅದನ್ನ ಮೇಂಟೈನ್ ಮಾಡಿ. ಆಮೇಲೆ ಆತ್ಮೀಯ ಸ್ನೇಹಿತರೆ, ಒಮ್ಮೆ ಮಳೆಗಾಲ ಚಾಲು ಆದ ತಕ್ಷಣ ಅದು ಕಂಟಿನ್ಯೂಸ್ ಆಗಿ ಅದಕ್ಕೆ ನೀರು ಸಿಗುತ್ತೆ, ಅದು ಸೆಲ್ಫ್ ಸಸ್ಟೈನೇಬಲ್ ಆಗಿ ಒಂದು ಒಳ್ಳೆ ಗಿಡ ಆಗುತ್ತೆ ಅಂತ. ಅದೇ ಒಳ್ಳೆ ಒಂದು ಜ್ಯಾಕ್ ಫ್ರೂಟ್ ಗಿಡವನ್ನ ಬೆಳೆಸಿದ್ದಾರೆ. ಆ ಒಂದು ಗಿಡದ ಜ್ಯಾಕ್ ಫ್ರೂಟ್ ಹಲಸಿನ ನಾವು ತಿಂತೇವೆ ರೀ, ಅಪ್ಪ ಮೈ ಗಾಡ್, ನನಗಿಷ್ಟು ಸಂತೋಷ ಸಿಗುತ್ತೆ. ಏಕೆಂದ್ರೆ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಆ ಗಿಡ. ಆ ಗಿಡದ ಕೆಳಗಡೆ ನಿಂತು ನಮ್ಮ ಮಮ್ಮಿ ನಗ್ತಿರ್ತಾಳೆ, ಆ ನಗು ಮಾತ್ರ ಇನ್ನು ಎಲ್ಲಿಯೂ ಸಿಗೋದಿಲ್ಲ. ಅವತ್ತು ನಿರ್ಧಾರ ಮಾಡಿದೆ, ನಾನು ಕೂಡ ಪ್ರಯತ್ನ ಮಾಡುವೆ ಗಿಡವನ್ನ ಹಚ್ಚಲಿಕ್ಕೆ, ಅದರ ನೆಮ್ಮದಿ ನಾನು ಅನುಭವಿಸುವೆ, ಅಂಡ್ ನಮ್ಮ ಸ್ನೇಹಿತರಿಗೂ ಹೇಳುವೆ. ಸೊ ಸ್ನೇಹಿತರೆ, ಟ್ರೈ ಮಾಡಿ ಒಂದು ಚಿಕ್ಕದಾದಂತ ಒಂದು ಪಾಟ್ ನೀವು ಹೊರಗಡೆ ಹೋಗಿಯೂ ತಗೊಂಡ್ ಬರ್ಬೋದ್ರಿ, ಅದನ್ನ ನೀವು ಬೆಳೆಸಲಿಕ್ಕೆ ಪ್ರಾರಂಭ ಮಾಡಿ. ಅದರ ಹೈಟ್ ಜಾಸ್ತಿ ಆಗ್ತಾ ಆಗ್ತಾ ನಿಮ್ಮ ಮನಸ್ಸಲ್ಲಿ ಒಂದು ನೆಮ್ಮದಿ ಜಾಸ್ತಿ ಆಗುತ್ತೆ. ನೆಮ್ಮದಿಗೆ ಒಂದು ಇನ್ನೊಂದು ಹಾದಿ ಗಿಡ. ಗಿಡವನ್ನ ಬೆಳೆಸಿ ಬನ್ನಿ ಕಾರ್ಯಕ್ರಮದಲ್ಲಿ ಇನ್ನೊಂದು ಸುಮಧುರವಾದ ಗೀತೆಯನ್ನ ಕೇಳೋಣ, ಎಂಜಾಯ್ ಮಾಡೋಣ. ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ಆತ್ಮೀಯ ಸ್ನೇಹಿತರ ಯೋಜನೆ ಕಾರ್ಯಕ್ರಮದಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗೋಕಿಂತ ಮುಂಚೆ ಈ ಮಣ್ಣನ್ನ ಉಳಿಸೋ ಕೆಲಸ ಮಾಡೋಣ ಅಂತ ಹೇಳಿದೆ. ಅದಕ್ಕೆ ಒಂದು ಒಳ್ಳೆ ಮಾರ್ಗ ಎಲ್ಲರಿಗೂ ಗೊತ್ತು, ಮಾಡ್ಲಿಕ್ಕೆ ನಾವು ಹಿಂಜರಿತೇವೆ, ವಿಚ್ ಇಸ್ ಗಿಡ ಬೆಳೆಸೋದು. ಸೊ ಸ್ನೇಹಿತರೆ, ಅದಕ್ಕೆ ನನ್ನ ಕಡೆ ಶಬ್ದ ಇಲ್ಲ. ನೀವು ಯಾವತ್ತು ಗಿಡವನ್ನ ಬೆಳೆಸಲಿಕ್ಕೆ ಪ್ರಾರಂಭ ಮಾಡ್ತಿರೋ ಅದು ಬೆಳೀತಾ ಬೆಳೀತಾ ಆ ಒಂದು ನಿಮ್ಮ ಮನಸ್ಸಲ್ಲಿ ನೆಮ್ಮದಿನೂ ಅಷ್ಟೇ ಬೆಳೆಯುತ್ತೆ. ಸೊ ಸ್ನೇಹಿತರೆ, ಪ್ರಯತ್ನ ಮಾಡಿ, ಕಾರ್ಯಕ್ರಮ ಮುಗಿಸೋ ಸಮಯ ಬಂದಿದೆ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ರೆ ಜೀವನದಲ್ಲಿ ಸಿಗುವುದು ನಕ್ಕಿ ಪದೆ ಪೈಲ ಏನಾರ ಐ ಬಾಬಾ ನಂತರ ಗಾಯ ಬಾಯ್ದಿದ್ದ ನಕ್ಕಿ ಗಾವ್ತಾರೆ ಬಾಬಾ ಜೋ ಬಿ ದೇಗಾ ಮಾ ಬಾಪ್ ಕುತ್ರ ಜಿಂದಗಿ ಮೇ ವೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಏದು, ನಾಲ್ಕೇ ದಿನದ ಜೀವನ ಮಂಜುನಾಥ್ ಪೈ ಏನ್ ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಜನ ಮೇಲೆ ಮಂಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುವುದೇ ಇಷ್ಟ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ, ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ವೇಣು ದುನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ. ಇದು ಬರೀ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ ಈಗಿನ ಕ್ಷಣ, ನಿಮ್ ಕಡೆ ಏನೇನಿದೆ, ತುತ್ತು ಅನ್ನ ತಿನ್ನೋಕೆ, ಬಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮನ ಮುಚ್ಚೋಕೆ ಅಂಗೈ ಅಗ್ಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಅದಾವಲ್ರಿ ಈಗಿನ ಕ್ಷಣ ನಿಮ್ ಕಡೆ. ಇವು ಕೆಲವರಿಗೆ ಕನಸು. ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ ಮಾಡಿರಪ್ಪ, ಮಾಡಿ ಕೆಲ್ಸ, ಮಾಡಿರೋ ಕೆಲ್ಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲ್ಸ ಆಗ್ಬೇಕು ಅಂತ ಕೆಲ್ಸ ಮಾಡಿ. ಒಳ್ಳೆ ಕೆಲ್ಸ ಈಗ ಮಾಡ್ರೆ ಇರ್ಲಿ, ಕೆಟ್ಟ ಕೆಲಸ ಮಾತ್ರ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯ ಸ್ನೇಹಿತರೆ, ಆದರೆ ಇನ್ನೊಬ್ಬರು ಪ್ರತಿ ಪ್ರೀತಿಯಿಂದ ಮಾತಾಡವ, ಸ್ವಂತ ತಂದೆ ತಾಯಿ ಮೇಲೆ ಒದ್ರಾಡವ, ಅಂತ ವ್ಯಕ್ತಿ ಮಾತ್ರ ಆಗ್ಲಿಕ್ಕೆ ಹೋಗ್ಬೇಡಿ. ನೆನಪಿರಲಿ ಮಾತಾಡ ಅವ್ರು ಮಾತಾಡಿ ಮರ್ತಿರ್ತಾರು, ಕೇಳ ಅವ್ ನೆನಪಿಟ್ಕೊಂಡು ಕೊರತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ. ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿಗಳು ಖ್ಯಾತ ರಂಗಭೂಮಿ ಕಲಾವಿದರಾಗಿದ್ದಂತಹ ನಾಟ್ಯಭೂಷಣ ನಾಡೋಜ ಏಣಗಿ ಬಾಳಪ್ಪನವರ ಪುತ್ರರು. ತಂದೆಯ ಪ್ರಭಾವಳಿಯಲ್ಲಿ ಬೆಳೆದರೂ ಸಹ ಉನ್ನತ ಶಿಕ್ಷಣವನ್ನ ಪಡೆದು ಲೋಕೋಪಯೋಗಿ ಇಲಾಖೆಯಲ್ಲಿ ಕಾರ್ಯಕಾರಿ ಅಭಿಯಂತರರಾದವರು. ತಂದೆಯವರ ರಂಗ ಪ್ರೀತಿಯನ್ನ ಉಳಿಸಿ ಬೆಳೆಸಿಕೊಂಡು ಬಂದಂತವರು, ಸಾಹಿತ್ಯ ಪ್ರೀತಿಗೆ ಸಾಕ್ಷಿಯಾದವರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಕೋಶಾಧ್ಯಕ್ಷರಾಗಿ, ಇಂಚಲ ಸ್ಮಾರಕ ಸಮಿತಿಯ ಕೋಶಾಧ್ಯಕ್ಷರಾಗಿ, ನೂತನ ಕನ್ನಡ ಭವನದ ಕಟ್ಟಡ ಸಮಿತಿಯ ಉಸ್ತುವಾರಿಯನ್ನ ನಿರ್ವಹಿಸಿ ಡಾಕ್ಟರ್ ಪ್ರಭಾಕರ್ ಕೊರೆಯವರ ಮಾರ್ಗದರ್ಶನದಲ್ಲಿ ಬೆಳಗಾವಿಗೆ ಸುಸಜ್ಜಿತ ಆಧುನಿಕ ಸಾಂಸ್ಕೃತಿಕ ಭವನ ಬರಲು ಹಗಲಿರುಳು ಶ್ರಮಿಸಿದಂತವರು. ಜೊತೆಗೆ 20 ವರ್ಷಗಳ ಕಾಲ ಕರ್ನಾಟಕ ರಂಗಭೂಮಿ ಸಹಕಾರಿ ಸಂಘದ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿದಂತಹ ಸುಭಾಷ್ ಏಣಿಗೆಯವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಅಭಿಮಾನದ ಸ್ವಾಗತ.
1: ನಮಸ್ಕಾರ. ನೀವು ನನ್ನ ಮೇಲೆ ನೀವು ಅಭಿಮಾನ ಇಟ್ಟು ನನ್ನ ಕರೆದಿರಿ, ನನ್ನ ಜನರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೀರಿ, ಅದಕ್ಕೆ ತಮಗೆ ಮೊದಲು ಧನ್ಯವಾದಗಳನ್ನು ಹೇಳ್ತೇನೆ ವೇಣುಧ್ವನಿಗೆ.
0: ಸರಿಗ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಂಗೆ, ಎಲ್ಲರೊಳೊಂದಾಗು ಮಂಕುತಿಂಬ ಎಂಬ ಕಗ್ಗದಂತೆ ಏಣಗಿ ಬಾಳಪ್ಪನವರಂತಹ ಮೇರು ಪರ್ವತದಡಿಯಲ್ಲಿ ತಾವು ಕಳೆದಂತಹ ಒಂದು ಬಾಲ್ಯ, ಆ ಬಾಲ್ಯದ ನೆನಪನ್ನ ಮಾಡ್ಕೊಳ್ಳೋದಾದ್ರೆ ಹಾಗೆ ತಮ್ಮ ಶಿಕ್ಷಣದ ಬಗ್ಗೆ ಹೇಳಿ ಸರ್.
1: ನಾನು ಹುಟ್ಟಿದ್ದು ಅಂದಿನ ವಿಜಯಪುರ ಜಿಲ್ಲೆಯ, ಈಗಲೂ ಕೂಡ ಸಿಂದಗಿ ತಾಲೂಕು ಸಿಂದಗಿಯಲ್ಲಿ. ಸಿಂದಗಿಯಲ್ಲಿ ನಮ್ಮ ತಂದೆಯವರ ನಾಟ್ಯ ಮಂಡಳಿ ಕ್ಯಾಂಪ್ ಹಾಕಿತ್ತು, ಅಲ್ಲಿ ನಾಟಕ ಪ್ರದರ್ಶನ ಮಾಡ್ತಾ ಇತ್ತು. ಅದೇ ಸಮಯದಲ್ಲಿ ನಮ್ಮ ತಾಯಿ ಗರ್ಭಿಣಿಯಾಗಿದ್ದರು, ಅಲ್ಲಿಯೇ ನನ್ನ ಜನನ ಆಯಿತು. ನನ್ನ ಹೀಗೆ ಬೇರೆ ಬೇರೆ ಊರುಗಳಲ್ಲಿ ನನ್ನ ಪಾಲನೆ ಪೋಷಣೆ ಇವೆಲ್ಲ ನಡೀತಾ ಇದ್ದವು. ಕಂಪನಿಯಲ್ಲಿಯೇ ನಮ್ಮ ತಾಯಿಯವರು ನಮ್ಮ ತಂದೆಯವ್ರ ಜೊತೆ ಇರುತ್ತಿದ್ದರಿಂದ ನನಗೆ ಆವಾಗವಾಗ ಕಂಪನಿಯ ನಾಟಕಗಳನ್ನು ನೋಡಲಿಕ್ಕೆ, ಅಂದರೆ ಚಿಕ್ಕವನಿದ್ದಾಗ ನೋಡಲಿಕ್ಕೆ, ಅದನ್ನ ಅನುಭವಿಸ್ಲಿಕ್ಕೆ ನನಗೆ ಒಂದು ರೀತಿಯ ಅವಕಾಶ ಸಿಕ್ತು. ಆವಾಗ ನಮಗೆ ಜೋಗುಳುಗಳು, ರಂಗಗೀತೆಗಳೇ ನನಗೆ ಜೋಗುಳಾಗಿದ್ದವು. ಅಷ್ಟೇ ಅಲ್ಲ, ಸೈಡ್ ವಿಂಗ್ನಲ್ಲಿ ನಿಂತು ನಾವು ನಮ್ಮ ಪಾತ್ರಧಾರಿಗಳು ಯಾವ ರೀತಿ ನಟನೆ ಮಾಡ್ತಾರೆ, ಯಾವ ರೀತಿ ಹಾಡ್ತಾರೆ, ಇವನ್ನೆಲ್ಲ ನಾನು ನೋಡುತ್ತಿದ್ದೆ. ನಾನು ಯಾಕೆ ಪಾತ್ರ ಮಾಡಬಾರದು ಅಂತ ಹೇಳಿ ಅನಿಸ್ತಿತ್ತು, ಆದರೆ ಅವಕಾಶ ಇರ್ತಿರಲಿಲ್ಲ. ಆದರೆ ಒಂದು ದಿವಸ ನಮ್ಮ ತಂದೆಯವರು ನಮ್ಮ ಕೆಲ ಸಹೋದ್ಯೋಗಿ ನಟರ ಜೊತೆಗೆ ಇದನ್ನು ಮಾಡಿ ಸಲಹೆ ತಗೊಂಡು ಬಾಲಪಾತ್ರ ಇವನಿಗೆ ಯಾಕೆ ಕೊಡಬಾರದು ಅಂತ ಅಂದಾಗ ನನಗೂ ಬಾಲಪಾತ್ರ ಮಾಡುವ ಅವಕಾಶ ಸಿಕ್ತು. ಬಾಲಪಾತ್ರದಲ್ಲಿ ಅಂದರೆ ಆವಾಗ ಪೌರಾಣಿಕ ನಾಟಕಗಳೇ ಹೆಚ್ಚು ನಡೀತಾ ಇದ್ದವು ಅಂದಿನ ಕಾಲದಲ್ಲಿ. ಐತಿಹಾಸಿಕ ನಾಟಕಗಳು, ಪೌರಾಣಿಕ ನಾಟಕಗಳು ಅಂದರೆ ಭೀಮರೆಡ್ಡಿ ಮಲ್ಲಮ್ಮ, ಆಮೇಲೆ ಸಂಪೂರ್ಣ ರಾಮಾಯಣ, ಹರಿಶ್ಚಂದ್ರ, ಈ ರೀತಿ ಬೇರೆ ಬೇರೆ ಇದು, ಆಮೇಲೆ ಬಸವೇಶ್ವರ ನಾಟಕ. ಪೌರಾಣಿಕ ನಾಟಕದಲ್ಲಿ ಲಂಕಾದಹನ ಅನ್ನುವ ಒಂದು ನಾಟಕ ಆಡ್ತಿದ್ರು. ಆಮೇಲೆ ಬರಬರ್ತಾ ಅದನ್ನ ಲಂಕಾದಹನ, ಆಮೇಲೆ ಸಂಪೂರ್ಣ ರಾಮಾಯಣ ಅಂತಲೂ ಆಡ್ತಿದ್ರು. ಲಂಕಾದಹನ ಇದು ಪಾರ್ಟ್ ಆಫ್ ದಿ ರಾಮಾಯಣದ ಒಂದು ಪಾರ್ಟ್ ಅಷ್ಟೇ. ಆದರೆ ಸಂಪೂರ್ಣ ರಾಮಾಯಣ ರಾಮ ಹುಟ್ಟಿದಾಗಿಂದ ಅವನ ಕೊನೆಯವರೆಗೂ ಅದು ಸಂಪೂರ್ಣ ರಾಮಾಯಣ. ಅಲ್ಲಿ ನನಗೆ ಒಂದು ಪಾತ್ರ ಇಂಥದ್ದು ಮಾಡುವ ಅವಕಾಶ ಸಿಕ್ತಲ್ಲ, ಅಲ್ಲಿ ವಾಲಿಯ ಮಗನ ಪಾತ್ರ ನನಗೆ ಅಲ್ಲಿ ಮಾಡುವ ಅವಕಾಶ ಸಿಕ್ತು. ಅದು ಅಂಗದ ಅಂತ ಹೇಳಿ, ಅಂದ್ರೆ ಅವನಿನ್ನೂ ಚಿಕ್ಕವಿರ್ತಾನೆ. ಒಂದೇ ಒಂದು ಡೈಲಾಗ್ ಇರ್ತಿತ್ತು ಅಲ್ಲಿ. ಎಲ್ಲ ವಾನರ ಸೇನೆ ಸೇರಿದಾಗ ಆಂಜನೇಯ ಕೇಳ್ತಾನೆ, ನೀನು ಎಷ್ಟು ದೂರ ಹೋಗಬಲ್ಲಪ್ಪ ಅಂತ. ಅಂದರೆ ದೂರ ಅಂತ ಅಂತಿದ್ದಿಲ್ಲ ಅವಾಗ, ನೀನು ಎಷ್ಟು ಯೋಜನೆ ಹಾರಬಲ್ಲೆ ಹಿಂಗೆ, ನಾನು 5 ಯೋಜನೆ ಹಾರಬಲ್ಲೆ, 6 ಯೋಜನೆ ಹಾರಬಲ್ಲೆ. ಆದರೆ ನಾನು ಸಣ್ಣವಿರೋದ್ರಿಂದ ನನಗೆ ಹಿಂಗೆ ಹೇಳ್ಕೊಟ್ಟಿದ್ರಲ್ಲ, ನಿನಗೆ ಸಣ್ಣವಿರೋದೇ ನೀನು ಅಷ್ಟು ದೂರ ಹಾರಕ್ಕಾಗೋದಿಲ್ಲ, ನಾನು ಭಾಳ ಒಂದು ಅಥವಾ 2 ಯೋಜನೆ ಈ ಮಾತು ಹೇಳಪ್ಪ ಅಂತಿದ್ರು, ನಾನು 2 ಯೋಜನೆ ಹಾರ್ತೇನೆ ಅಂತ ಹೇಳಿ ನಾನು ಅದೊಂದು ಪಾತ್ರ ಮಾಡಿದೆ. ಆಮೇಲೆ ರಾಜಾ ಹರಿಶ್ಚಂದ್ರದಲ್ಲಿ ಹರಿಶ್ಚಂದ್ರನ ಮಗನ ಪಾತ್ರ ನಾನು ಮಾಡಿದೆ. ಹರಿಶ್ಚಂದ್ರನ ಮಗ ಅಂದರೆ ಅವನು ಲೋಹಿತಾಶ್ವ. ಲೋಹಿತಾಶ್ವ ಒಂದು ಹರಿಶ್ಚಂದ್ರ ಯಾವಾಗ ರಾಜ್ಯ ಕಳ್ಕೊಂಡು ಸ್ಮಶಾನದಲ್ಲಿ ಆ ಸ್ಮಶಾನದ ಅಧಿಪತಿಯಾಗಿರ್ತಾನೆ, ಆವಾಗ ಹರಿಶ್ಚಂದ್ರನ ಸತಿ ಅಂದರೆ ತಾರಾಮತಿ, ತಾರಾಮತಿ ಒಂದು ದಿವಸ ಹೂ ಹರ್ಕೊಂಡು ಬರುವಾಗ ನಾನು ಅಂದರೆ ನಾನು ಕಳಿಸ್ತಾ ಇದ್ಲು, ಅಂದರೆ ಅವನು ತನ್ನ ಮಗನ ಲೋಹಿತಾಶ್ವನ ಕಳಿಸ್ತಾ ಇದ್ಲು. ಅವ ಹೂ ಹರಿಯುವಾಗ ಒಂದು ಹಾವು ಬಂದು ಕಚ್ತದೆ ಅವನಿಗೆ, ಹಾವು ಕಚ್ಚಿದ ಕೂಡಲೇ ಅವನು ಅಲ್ಲೇ ಮರಣ ಹೊಂದ್ತಾನೆ. ಆವಾಗೇನು ದವಾಖಾನೆ ಅಥವಾ ಯಾವುದೇ ಔಷಧಗಳು ಯಾವುದೇ ಇರ್ತಿರಲಿಲ್ಲ, ಅವ ಅಲ್ಲೇ ಸತ್ತು ಬೀಳ್ತಾನೆ. ಇನ್ನು ಸತ್ತ ಮಗನಿಗೆ ಅವನಿಗೆ ಇದನ್ನು ಮಾಡಬೇಕಲ್ಲ, ಅಂತ್ಯ ಸಂಸ್ಕಾರ ಮಾಡೋ ಸಲುವಾಗಿ ಸ್ಮಶಾನಕ್ಕೆ ಕರ್ಕೊಂಡು ಹೋಗುವುದು ಪದ್ಧತಿ. ಆ ಸ್ಮಶಾನಕ್ಕೆ ತಾಯಿ ತಾರಾಮತಿ ಲೋಹಿತಾಶ್ವನನ್ನು ಕರ್ಕೊಂಡು ಹೋಗ್ತಾಳೆ, ಅಂದರೆ ನಾನು ಲೋಹಿತಾಶ್ವ ನನ್ನ ಕರ್ಕೊಂಡು ಹಿಂಗೆ ಉಡಿಯೊಳಗೆ ನನ್ನ ಹಿಂಗೆ ಎರಡೂ ಕೈಯಿಂದ ನನ್ನ ಎತ್ಕೊಂಡು ಹೋಗಿ ಅಲ್ಲಿ ನನ್ನ ಇದನ್ನು ಮಾಡ್ತಿದ್ಲು. ಆವಾಗ ಅವ ಹರಿಶ್ಚಂದ್ರ, ನಿಮಗೆ ಗೊತ್ತದ ಹರಿಶ್ಚಂದ್ರನ ಕಥೆ, ಅವನು ಅವನಿಗೆ ಇದನ್ನು ಕೊಡ್ಬೇಕು ನೀನು ಇಲ್ಲಿ ಇಲ್ಲಿ

0: ಕ್ಷತ್ರಿಕಾಗ ಹೇಳ್ತಾರೆ, ನಿಮಗೆ ಜೀವದಾನ ಮಾಡಪ್ಪ ಔಷಧ ಹಾಕು ಅಂತ. ಒಂದು ಅಲ್ಲಿ ತಪ್ಲ ತಗೊಂಡು ಅದನ್ನು ಹಿಂಗೆ ಕೈಯಿಂದ ಹಿಂಗೆ ಇದನ್ನು ಮಾಡಿ ಅದರ ರಸ ತೆಗೆದು ನನ್ನ ಬಾಯಿಯೊಳಗೆ ಹಾಕಬೇಕು. ಅದು ದೃಶ್ಯ ಅಲ್ಲಿ. ಹಂಗೆ ಹಾಕುವಾಗ ನಾನು ಬಾಯಿ ನಂದು ತೆಗೆದಿರಲಿಲ್ಲ, ನಂದು ತುಟಿ ಹಿಡಿದು ಅಗಲು ಮಾಡಿ ಅದನ್ನು ಹಾಕ್ತಿದ್ರು ಅವರು. ನಕ್ಷತ್ರಿಕ ಆದವರು ಪೇಂಟ್ರ್ ಸಿರ್ಸಿ ಅಂಥೇಳಿ ಅವ್ರು ಮಾಡ್ತಿದ್ರು ಪಾತ್ರ. ಆಮೇಲೆ ಪಂಚಾಯಿ ಸ್ವಾಮಿ ಅನ್ನೋರು ವಿಶ್ವಾಮಿತ್ರನ ಪಾತ್ರ ಮಾಡ್ತಿದ್ರು ಅವರು. ಹಂಗೆ ಮಾಡಿದ ಮೇಲೆ ನಾನು ಅದೇನಾಗಿತ್ತು, ಬಹಳ ತನಕ ನಾನು ಹಾಗೆ ಮಲ್ಕೊಂಡೇ ಇರಬೇಕಲ್ಲ, ಸಣ್ಣ ಹುಡುಗ ನಿದ್ದೆ ಹತ್ತಿಬಿಡ್ತು ನನಗೆ. ನನಗೆ ಅಲ್ಲಿ ಎಚ್ಚರ ಆಗಲೇ ಇಲ್ಲ. ಅದು ಮುಜುಗರ ಎಲ್ಲರಿಗೂ, ಇದು ಮಾಡೋರಿಗೆ, ಪಾತ್ರ ಮಾಡೋರಿಗೆ, ಹರಿಶ್ಚಂದ್ರಿಗೆ, ತಾರಾಮತಿಗೆ, ವಿಶ್ವಾಮಿತ್ರಿಗೆ, ಅಲ್ಲಿ ಶಿವ ಅದಾನೆ ಅವನಿಗೂ ಮುಜುಗರ. ಅಷ್ಟರೊಳಗೆ ನಕ್ಷತ್ರಿಕ ಆದವ ಪಾತ್ರಧಾರಿ ನನ್ನ ಕುಂಡಿಚ್ಚು ಹುಟ್ಟಿದ್ರು ಅವರಲ್ಲೇ ಸಣ್ಣಗೆ ಒಂದು ಕಡೆಯಿಂದ ಕಾಣದಂಗೆ ಚುಟಿದ ಕೂಡಲೇ ನಾನು ದಿಬಂಗಿನ ಎದ್ದೆ. ಇದು ಅಂದರೆ ಆ ಒಂದು ಇದಾಯಿತು. ಹಿಂಗೆ ಅವಾಗ ಅವಾಗ ಕೆಲವು
1: ಪ್ರಸಂಗಗಳು
0: ಆಗ್ತಿದ್ದು. ಅದಾದಮೇಲೆ ಬಸವೇಶ್ವರ ನಾಟಕದಲ್ಲಿ ಒಂದು ಪಾತ್ರನೂ ಮಾಡಿದೆ. ಅಲ್ಲಿ ಅಂದರೆ ಒಬ್ಬ ಕುರುಡು ಮುದುಕ ಬಸವೇಶ್ವರನ ನೋಡಬೇಕು ಅಂತ ಇಚ್ಛೆ ಇರ್ತದೆ, ಆದರೆ ಅವಾಗಲ್ಲಿ ಅವನನ್ನು ಕಾಣಕ್ಕೆ ಇತ್ತಿರ್ತಿರಲಿಲ್ಲ. ಅವ ಏನು ಮಾಡ್ತಿರ್ತಾನೆ, ಕೋಲು ಹಿಡ್ಕೊಂಡು ಈ ಮೊಮ್ಮಗನ ಆಶೆ ಇದನ್ನು ಮಾಡಿಕೊಂಡು ಕೈ ಅವನ ಭುಜ ಹಿಡ್ಕೊಂಡು ಮುಂದೆ ಹೋಗ್ತಿರ್ತಾನೆ. ಅಷ್ಟರೊಳಗೆ ಬಸವೇಶ್ವರ ಆಸ್ಥಾನದಿಂದ ತನ್ನ ಮನೆ ಕಡೆ ಹೋಗುವಾಗ ಅಕಸ್ಮಾತ್ ದಾರಿಯೊಳಗೆ ಇವ ಮೊಮ್ಮಗ ಹೇಳ್ತಾನೆ, ಅಜ್ಜ ಅಲ್ಲೇ ನೀ ಹೇಳ್ತಿದ್ದಲ್ಲ ಅವರು ಬರಾಕತ್ತಾರ, ಬಸವಣ್ಣ ಅನ್ನೋರು ಬರಾಕತ್ತಾರ ಅಂತ. ಅಂದ್ಕೂಡಲೇ ಏ ಹೌದಪ್ಪ ನಾನು ಭೇಟಿ ಮಾಡಿಸು, ಬಂದ ಕೂಡಲೇ ಹೇಳು ನಾನು ಅವರಿಗೆ ನಮಸ್ಕಾರ ಮಾಡ್ತೇನೆ. ಅವರು ನಮಸ್ಕಾರ ಮಾಡ್ತಾರೆ, ಶರಣು ಶರಣಾರ್ಥಿ ಅಂತಾರೆ. ಅವಾಗ ನಮಸ್ಕಾರ ಅಂತಿರಲಿಲ್ಲ, ಶರಣ ಅಂತಾರೆ ಅವರು. ಶರಣು ಶರಣಾರ್ಥಿ ಅಂತ ಬಸವಣ್ಣ ಹೇಳ್ತಾನೆ. ಆಮೇಲೆ ಇವು ನನ್ನ ಮೊಮ್ಮಗರಿಗೆ ಏನು ಇವಾಗೇನು ಅಕ್ಷರಾಭ್ಯಾಸ ಮಾಡಿಸಿದ್ರೂ ಇಲ್ಲ, ಮನೆಯಾಗ ಮಾಡಿಸಿವ್ರಿ ನಾವು ಅಂತೇಳಿ ಹೇಳ್ತಾರೆ. ಅವಾಗ ಹಂಗಾರೆ ಇವು ನಿಮ್ಮ ವಚನಗಳನ್ನು ಹೇಳ್ತಾನೆ. ಹೌದಾ, ಯಾವ ವಚನ ಅಂತಿರಪ್ಪ? ಅವಾಗ ಬಸವಣ್ಣನವರ ಒಂದು ವಚನ ನಾನು ಹೇಳೋ ಪ್ರಸಂಗ ಬರ್ತದ, ಅದು ನರವಿಂದ್ಯದೊಳಗಿನ ಹುಲಗಿಳಿಯ ಮಾಡಿ ಸಲಹುದೆ ಅಂಥೇಳಿ. ಅದು ಇದು ನನ್ನ ಬೆನ್ನ ಮೇಲೆ ಚಪ್ಪರಿಸಿ ಮುಂದೆ ಆಶೀರ್ವಾದ ಮಾಡಿ ಬಸವಣ್ಣ ತೆರಳುತ್ತಾನೆ. ಇದು ಬಸವೇಶ್ವರ ಪಾತ್ರದಲ್ಲಿನ ನನ್ನ ಪಾತ್ರ.
1: ಸರ್, ಈಗ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡ್ತಾ ಇದ್ರಿ ತಾವು, ತಮ್ಮ ಪಾತ್ರದಲ್ಲಿನ ವಿದ್ಯಾಭ್ಯಾಸದ ಬಗ್ಗೆ. ಹಾಗಿದ್ರೆ ಹೇಳಿ ಸರ್, ತಮ್ಮ ವಿದ್ಯಾಭ್ಯಾಸ ಯಾವ ರೀತಿ ನಡೀತು ಅಂತ?
0: ವಿದ್ಯಾಭ್ಯಾಸ ಅಂದ್ರೆ ಏನಾಗ್ತಿತ್ತು, ನಾವು ಅಲ್ಲಿ ಕಂಪನಿಯೊಳಗೆ ಇದ್ದಿತ್ತುವಲ್ಲ, ನಾನು 4-5 ವರ್ಷ ಆಗೋ ತನಕ ನನಗಲ್ಲಿ ನಮ್ಮ ತಬಲಾಜಿ ಅಂದರೆ ತಬಲಾ ಬಾರಿಸೋರೊಬ್ಬರು ಮಹಲಿಂಗಪ್ಪ ಜಕ್ಲಿ ಅಂತ, ಜಕ್ಲಿ ಊರವರು, ರೋಣ ತಾಲೂಕಿನ ಜಕ್ಲಿ ಊರವರು, ಅವರು ನನಗೆ ಅಭ್ಯಾಸ ಮಾಡಿಸ್ತಿದ್ರು. ಅಕ್ಷರ ಅಭ್ಯಾಸ ಅವರೇ ನನಗೆ ಹಿಂಗೆ ದಿವಸ ಅ ಆ ಇ ಇವನ್ನೆಲ್ಲ ನನಗೆ ಕಲಿಸಿ ನನಗೆ ಅಕ್ಷರ ಅಭ್ಯಾಸ ನಾನು ಅಲ್ಲೇ ಮಾಡಿದೆ. ಬರೆಯೋದಾಗಲಿ ಪಾಟಿ ಇರ್ತಿದ್ದು ಅವಾಗ, ಪೆನ್ಸಿಲ್ ಪೆನ್ ಇರ್ತಿರಲಿಲ್ಲ, ಹಾಳೆನೂ ಇರ್ತಿರಲಿಲ್ಲ, ಪಾಟಿ ಮೇಲೇ ಎಲ್ಲ ಬರೆಯೋದು. ಇಂಥ ಒಮ್ಮೊಮ್ಮೆ ಹಿಂಗೆ ಅಕ್ಷರ ನಮಗೆ ಅಭ್ಯಾಸ ಮಾಡ್ತಿದ್ರಲ್ಲ, ಒತ್ತಕ್ಷರಗಳನ್ನು ನೀನು ಕಲಿಬೇಕು ಅಂಥೇಳಿ ಒಂದು ಇಂಗ್ಲೀಷ್ ಇದನ್ನು ಹೇಳ್ತಿದ್ರು ಅವರು. ಏನು ಅಂದರೆ ಎಕ್ಸಿಕ್ಯೂಟಿವ್ ಹ ಅಂದರೆ ಎಕ್ಸಿಕ್ಯೂಟಿವ್, ಅದು ಎಕ್ಸಿಕ್ಯೂಟಿವ್ ಹ ಇದನ್ನು ಕನ್ನಡದಾಗ ಬರೀಪ್ಪ ನೀನು ಅಂತ. ಹಂಗೆ ನನಗೆ ಒತ್ತಕ್ಷರ ಅವರು ನನಗೆ ಕಲಿಸ್ತಾ ಇದ್ರು. ಬರ್ತಾ ಮುಂದೆ ಅಲ್ಲಿ ನನ್ನ ಅಕ್ಷರಾಭ್ಯಾಸ ಓಂಕಾರ ಹಾಡಿದ ಮೇಲೆ, ಓಂಕಾರ ಆದಮೇಲೆ ನಾನು ಮಹಲಿಂಗ್ಪುರದಲ್ಲಿ ನನಗೆ ಮೊಟ್ಟ ಮೊದಲು ನಮ್ಮ ತಂದೆಯವರು ನನ್ನ ಸಹೋದರನ ಜೊತೆ, ಈಗ ಅವರು ಡಾಕ್ಟರ್ ಸದ್ಯ ಅವರು ನಿವೃತ್ತ ಆಗಿದ್ದಾರೆ, ಅವರು ಬೆಂಗಳೂರಿನಲ್ಲಿ ನಿಲ್ಲಿಸಿದ್ದಾರೆ. ಅವ್ರ ಜೊತೆಗೆ ಒಬ್ಬ ನೇಕಾರರ ಮನೆಯಲ್ಲಿ ನನ್ನ ಇಟ್ಟರು ಕಲೀಲಿಕ್ಕೆ. ಅಲ್ಲಿ ನಾವು ದಿನನಿತ್ಯ ಬೆಳಗ್ಗೆ ಸ್ಕೂಲಿಗೆ ಹೋಗೋದು ಮಹಲಿಂಗ್ಪುರದಲ್ಲಿ. ಆ ಸ್ಕೂಲಿಗೆ ಹೋಗಿ ಅಂದರೆ ಅದು 3ನೇ ಎತ್ತೆ ನಾನು ಅಲ್ಲಿಗೆ ಕಲಿತಿದ್ದು. ಅಲ್ಲಿ ಸ್ಕೂಲಿಗೆ ಹೋಗಿ ಸಂಜೆ ಬಂದ ಮೇಲೆ ನೇಕಾರಕ್ಕೆ ಏನು ಅವರ ಮನೆಯವ್ರು ಕೆಲಸ ಮಾಡ್ತಿದ್ರು, ನಾವು ಅವ್ರಿಗೆ ಸಹಾಯ ಮಾಡ್ತಿದ್ವಿ. ಚರಕ ಸುತ್ತೋದು, ಆಮೇಲೆ ಏನು ಆ ನೂಲು ಸುತ್ತೋದು, ಆಮೇಲೆ ಚಮಕ ಅಂತಿರ್ತಿತ್ತು ಅದನ್ನು ಸುತ್ತೋದು, ಆಮೇಲೆ ಅವರು ನೇಗಿ ಇದನ್ನು ಮಾಡಿ ಲಟಕ್ ಪಟಕ್ ಅಂತ ಏನು ಅದು ಇದು ಒಂದು ಇದು ಓಡಾಡ್ತಿತ್ತು, ಅದರೊಳಗೆ ಆ ಲಾಳಿಗೆ ಹಾಕಿ ನೂಲಿನ ಲಾಳಿಗೆ ಹಾಕಿ ಈ ಕಡೆ ಆ ಕಡೆ ಓಡಾಡುವಂಗೆ ನಾವು ಸ್ವಲ್ಪ ಹಿಂಗೆ ಓಡಾಡ್ತಿದ್ವಿ. ಆ ಕುಣಿಯೊಳಗೆ ಕೂತು ನಾವು ಸ್ವಲ್ಪ, ಯಾಕಂದರೆ ಸಣ್ಣವ ನನಗೆ ಜಗ್ಲಿಕ್ಕೆ ಅದು ಇದು ಆಗ್ತಿರಲಿಲ್ಲ, ಹಿಂಗೆ ಎದ್ದು ನಿಂತು ನಾನು ಜಗ್ಗಿ ಅದನ್ನ ಇದನ್ನು ಮಾಡ್ತಿದ್ದೆ. ಆಮೇಲೆ ಅದು ಅದು ಜಮಖಾನ ಅಥವಾ ಸೀರೆ ತಯಾರಾದ್ಮೇಲೆ ಅದನ್ನ ಗಂಜಿಯೊಳಗೆ ಎದ್ದು ಹೊರಗೆ ಕಂಪೌಂಡ್ ವಾಲ್ ಮೇಲೆ ಹಾಕೋದು.

0: ಹಗ್ಗದ ಮೇಲೆ ಹಾಕೋದು ಇದನ್ನೆಲ್ಲ ನಾನು ಮಾಡ್ತೀನಿ. ಮುಂದೆ ನಾಲ್ಕನೇ ಎತ್ತೆಗೆ ನಾನು ಇದಕ್ಕೆ ಹೋದೆ. ಬಹಳ ಬಡವರಿದ್ರು ಅವರು, ದಡೂತಿ ಅನ್ನುವ ನೇಕಾರರು. ಅವರಲ್ಲಿ ಬಹಳ ದಿವಸ ಇಡೋದು ಬೇಡ ಅಂತ ನಮ್ಮ ತಂದೆಯವರು, ಇನ್ನೊಬ್ಬ ಮೂಗಿ ಸಾವುಕಾರ ಅಂತೇಳಿ ಬೈಲಂಗಲ್ದೊಳಗೆ ಅವ್ರ ಮನೆಯೊಳಗೆ ನಾನು ನನ್ನ ತಂಗಿ ಈಗ ಡಾಕ್ಟರ್ ಪ್ರಶಾಂತ್ ಕಟ್ಕೋಳ್ ಇಲ್ಲೇ ನಿಮ್ಮ ಜೆ ಎನ್ ಎಮ್ ಸಿ ಒಳಗಿದ್ರು ಅವರು, ನ್ಯೂರೋ ಸರ್ಜನ್ ಅಂತ ಅವರು ಕೆಲಸ ಮಾಡಿದ್ರು ಇಲ್ಲಿ. ಅವ್ರ ತಾಯಿ ನಾನು ಮತ್ತು ಈಗ ನಮ್ಮ ಸಹೋದರ ವೈದ್ಯರಾಗಿದ್ದಾರಲ್ಲ ಅವರು, ನಾವೆಲ್ಲ ಒಟ್ಟಿಗೆ ಅಲ್ಲಿ ಅವ್ರ ಮನೆಯೊಳಗಿದ್ವಿ. ಅವರು ಅಲ್ಲಿ ನಮಗೆ ಓದಿಸ್ಲಿಕ್ಕೆ ಇದಕ್ಕೆ ಬಹಳ ಅನುಕೂಲ ಮಾಡಿಕೊಟ್ರು. ಹೀಗಾಗಿ 2 ವರ್ಷ ಅಲ್ಲಿ ಮಾಡಿದ ಮೇಲೆ ನನ್ನ ಬೋರ್ಡಿಂಗ್ ಸ್ಕೂಲಿಗೆ, ಹಂಸಭಾವಿಯ ಬೋರ್ಡಿಂಗ್ ಸ್ಕೂಲಿಗೆ ಹಾಕಿದ್ರು. ಹಂಸಭಾವಿ ಅಂದರೆ ಹಿರೇಕೆರೂರು ತಾಲೂಕು, ಆವಾಗ ಹಾವೇರಿ ಜಿಲ್ಲೆ ಇತ್ತದು. ಈಗ ಹಿರೇಕೆರೂರು ಧಾರವಾಡ ಜಿಲ್ಲೆ ಇತ್ತು ಆವಾಗ, ಈಗ ಹಾವೇರಿ ಜಿಲ್ಲೆ ಆಗಿದೆ ಅದು. ಅಲ್ಲಿ ನಾನು ಬೋರ್ಡಿಂಗ್ ಸ್ಕೂಲ್ನಲ್ಲಿ ಇದ್ದು ಅಲ್ಲಿ ನಾನು ಕಲಿತೆ. ಬೋರ್ಡಿಂಗ್ ಸ್ಕೂಲ್ನಲ್ಲಿ ಅದು ಧಾರವಾಡ ಮುರುಘಾ ಮಠದ ಶಾಖಾ ಮಠ ಸಿದ್ಧಲಿಂಗೇಶ್ವರ ಮಠ ಇತ್ತು. ಅಲ್ಲಿ ಮಠಕ್ಕೆ ನಾವು ದಿವಸ ಹೋಗ್ತಿದ್ವಿ, ಪಕ್ಕಕ್ಕೇ ಬೋರ್ಡಿಂಗ್ ಇರ್ತಿತ್ತು. ಅಲ್ಲಿ ಅನ್ನ ಮತ್ತು ಸಾರು ಅಷ್ಟೇ ಸಿಗ್ತಿತ್ತು ನಮಗೆ. ಯಾಕಂದರೆ ಅವರು ಆ ಕಡೆ ಈ ಕಡೆ ಬೇಡಿ, ಸುತ್ತಲೂ ಹಳ್ಳಿಯಿಂದ ಬೇಡಿ ಬೇಡಿ ತರ್ತಿದ್ರು, ಬೇಡಿ ನಮಗೆ ಇದನ್ನು ಮಾಡ್ತಿದ್ರು. ಹೀಗಾಗಿ ನಾವು ಬರೇ ಸಾರು ಮತ್ತು ಅನ್ನ, ಯಾವಾಗಾದರೊಮ್ಮೆ ಮುದ್ದೆ ಮಾಡ್ತಿದ್ರು ರಾಗಿ ಮುದ್ದೆ, ಇಲ್ಲ ಯಾವಾಗಾದರೊಮ್ಮೆ ಸ್ವಲ್ಪ ನಮಗೆ ಕಟಕ ರೊಟ್ಟಿ ಸಿಗ್ತಿತ್ತು. ಹೀಗಾಗಿ ಅಲ್ಲಿ ನಾನು SLC ನಾನು ಕಂಪ್ಲೀಟ್ ಮಾಡಿದೆ. SLC ಕಂಪ್ಲೀಟ್ ಮಾಡಿದ ಮೇಲೆ ನಾನು ಹುಬ್ಳಿಯೊಳಗೆ PUC ಮಾಡಿದೆ. PUC ಮಾಡಿದೆ ಅಂದರೆ ಆವಾಗ ಫಸ್ಟ್ ಇಯರ್ PUC, ನಾನು ನಮ್ಮ ಸಹೋದರ, ದೊಡ್ಡ ಸಹೋದರ, ಇನ್ನೊಬ್ಬ ಸಹೋದರ ಈಗ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ ಅರವಿಂದ ಅನ್ನೋರು, ಅವ್ರ ಜೊತೆಗೆ ಒಂದು ರೂಮ್ನಲ್ಲಿದ್ದು ಅಲ್ಲೇ ಸಮೀಪದ ಒಂದು ಖಾನಾವಳಿಯಿಂದ ಒಂದು ಡಬ್ಬಿ ತಂದು ನಾವು ಊಟ ಮಾಡ್ತಿದ್ವಿ. ಅಲ್ಲೇ ಸ್ಕೂಲ್ ಕಾಲೇಜ್ಗೆ ಹೋಗಿ ಬರ್ತಿದ್ವಿ. ಅಲ್ಲಿ ನಾನು 2 ವರ್ಷದ PCG ಅಬಿನ್ ಕಾಲೇಜ್ನಲ್ಲಿ ಇದನ್ನು ನನ್ನ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಂಪ್ಲೀಟ್ ಮಾಡಿದ ಮೇಲೆ ನಾನು ಇದಕ್ಕೆ ಫಸ್ಟ್ ಕ್ಲಾಸ್ನಲ್ಲಿ ಬಂದಿರೋದ್ರಿಂದ ನನಗೆ ನಾನು ಅಪ್ಲೈ ಮಾಡಿದೆ. ಆವಾಗ CET ಇಂಥವು ಏನೂ ಇರ್ತಿರಲಿಲ್ಲ. ಅವಾಗ ಇಂಟರ್ವ್ಯೂ ಕರಿತಿದ್ರು. ಇಂಟರ್ವ್ಯೂ ಒಳ್ಳೇದು ಯಾರು ಮಾಡ್ತಿದ್ರು, ಅವ್ರ ಸ್ಕೋರ್ ಮೇಲೆ, ಅವ್ರ ಇಂಟರ್ವ್ಯೂ ಮೇಲೆ ಅವ್ರನ್ನ ಸೆಲೆಕ್ಷನ್ ಮಾಡ್ತಿದ್ರು. ಆವಾಗ ಇಂಟರ್ವ್ಯೂ ಮಾಡ್ತಿದ್ರು ಅಂದಿನ ಚೀಫ್ ಇಂಜಿನಿಯರ್ ಮಗ್ದುಮ್ ಅಂತೇಳಿ ಬಹಳ ಪ್ರಸಿದ್ಧ ಚೀಫ್ ಇಂಜಿನಿಯರ್ ಇದ್ರು ಅವರು. ಅವರು ಇಲ್ಲೇ ಸಮೀಪದ ಅಂಕಲಿಯವರು ಅಂತ ಕಾಣಿಸ್ತದೆ. ಅವರು ನನ್ನ ಇಂಟರ್ವ್ಯೂ ತೊಗೊಂಡ್ರು. ಅವರು ಇಂಟರ್ವ್ಯೂ ಬೇರೆ ಬೇರೆ ಅವ್ರನ್ನ ಬೇರೆ ಬೇರೆ ಕ್ವಶನ್ಸ್ ಕೇಳ್ತಿದ್ರು. ನಾವು ಹೊರಗೆ ಬಂದವ್ರು ಕೇಳ್ತಿದ್ವಿ, ಏನು ನಿಮ್ಮ ಕ್ವಶನ್ಸ್ ಕೇಳ್ತಿದ್ರು. ಭಾಳ ಕೇಳ್ತಿದ್ರು ರೀ, ಸಿವಿಲ್ ಕೇಳ್ತಿದ್ರು. ಒಂದು ಮೈಲಿಗೆ ಎಷ್ಟು ಕಿಲೋಮೀಟ್ರು, ಒಂದು ಫೂಟ್ಗೆ ಎಷ್ಟು ಇಂಚು, ಹೀಗೆಲ್ಲ ಕೇಳ್ತಿದ್ರು. ಆಮೇಲೆ ಮೆಕ್ಯಾನಿಕಲ್ ಆಗುವಂಥ ಕೆಲವು ಇವ್ರನ್ನ ಅವರಿಗೆ ಈ ಟ್ರ್ಯಾಕ್ಟರ್ ಗಾಲಿ ಹಿಂದೆ ಯಾಕೆ ದೊಡ್ಡದಿರ್ತದೆ, ಮುಂದೆ ಯಾಕೆ ಸಣ್ಣದಿರ್ತದೆ, ಹೀಗೆಲ್ಲ ಕ್ವಶನ್ ಕೇಳ್ತಿದ್ರು. ಹಂಗಾರೆ ನಾವು ಏನು ಹೇಳಬೇಕು ಉತ್ತರ, ಅದಕ್ಕೆಲ್ಲ ನಾನು ಇದ್ರ ಮಾಡಿ ವಿಚಾರ ಮಾಡ್ತಿದ್ದೆ. ನಾನು ಒಳಗೆ ಹೋದಾಗ ನನ್ನ ಹೆಸರು ನೋಡಿ ಇವರು ಮಗ್ದಮ್ ಸಾಹೇಬರು, ನನ್ನ ಏನಪ್ಪಾ ನೀನು ಏಣಿಗೆ ಅಂದರೆ ಏಣಿಗೆ ಬಾಳಪ್ಪನವ್ರಿಗೆ ಇನ್ನೇನು ಸಂಬಂಧಿಕ ಆಗ್ಬೇಕಾ ಅಂತ ಕೇಳಿದರು. ಹೌದು ಸರ್, ನಾನು ಅವರ ಎರಡನೇ ಮಗ. ಹೌದಾ, ಹ್ಞೂ ಆಯಿತು. ಏನು ಇಂಜಿನಿಯರಿಂಗ್ ಮಾಡ್ಬೇಕಂತೀನೇನು? ಹೌದು ಸರ್. ಅವರು ಟೆಕ್ನಿಕಲ್ ಕ್ವಶನ್ಸ್ ಕೇಳೋದು ಬಿಟ್ಟರು ಎಲ್ಲ. ನಾನು ನೀನು ಸಣ್ಣವನಿದ್ದಾಗ ಪಾತ್ರ ಮಾಡ್ತಿದ್ದೋ ಹೆಂಗೆ, ಏನೇನು ಪಾತ್ರ ಮಾಡ್ತಿದ್ದೆ, ಇವನ್ನೆಲ್ಲ ಕ್ವಶನ್ ಮಾಡಿ ನನ್ನ ಸೆಲೆಕ್ಟ್ ಮಾಡೇ ಬಿಟ್ರು. ಬಟ್ ಒಂದಂದರೆ ಅವ್ರಿಗೆ ಮುಜುಗರ, ಏನು ಇವನ್ನ ಸೆಲೆಕ್ಟ್ ಮಾಡೋದು ಹೆಂಗೆ, ಇವ್ ಬರೇ ಒಬ್ಬ ನಾಟಕ ಕಂಪನಿಯ ಮಾಲಕನ ಮಗ, ಕಂಪನಿ ರಂಗಕರ್ಮಿ ಮಗನ ಸೆಲೆಕ್ಟ್ ಮಾಡಿದ್ರೆ ಮತ್ತೆ ಬೇರೆಯವರು ಏನು ಅನ್ಕೋತಾರೋ ಏನೋ ಅಂತೇಳಿ ನನ್ನ ಭೂಮರೆಡ್ಡಿ ಕಾಲೇಜಿಗೆ ಇದನ್ನು ಕೊಡಲಿಲ್ಲ. ಗುಲ್ಬರ್ಗ ಎಂಜಿನಿಯರಿಂಗ್ ಕಾಲೇಜ್, ಆವಾಗ ಕಲಬುರ್ಗಿ ಎಂಜಿನಿಯರಿಂಗ್ ಕಾಲೇಜಿನ ಮಹದೇವಪ್ಪ ರಾಮ್ಪುರೆಯವರ ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ನನಗೆ ಆವಾಗ ಸೀಟ್ ಸಿಕ್ತು. ಅಲ್ಲಿ ನಾನು ನನ್ನ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೆ.
1: ನೋಡಿ ಸರ್, ಇವಾಗ ಅದು ಬಾಳಪ್ಪ ಜನವರದ್ದು ಒಂದು ಹಿರಿಮೆ ಯಾವ ರೀತಿಯನ್ನು ಇತ್ತು ಅನ್ನೋದಕ್ಕೆ ನಿಮ್ಮ ಮಾತೆ ಸಾಕ್ಷಿ ಆಗುತ್ತೆ. ಸರ್, ಇವಾಗ ಕರ್ನಾಟಕದ ವೃತ್ತಿ ರಂಗಭೂಮಿಯ ಪರಂಪರೆಗೆ ಒಂದು ಬಹುದೊಡ್ಡ ಕಾಣಿಕೆಯನ್ನು ಕೊಟ್ಟವರು ಅಂದ್ರೆ ಏಣಿಗೆ ಬಾಳಪ್ಪನವರು ಅಂತ. ಈಗ ತಮ್ಮ ಜೀವನದುದ್ದಕ್ಕೂ ಅವರು ಆದರ್ಶವಾಗೇ ಬದುಕಿದ್ರು, ಹಾಗಾಗಿ ತಮ್ಮ ಅವರ ಬಾಳನ್ನ ನೀವು ಯಾವ ರೀತಿ ಹೇಳ್ತೀರಾ ಸರ್, ಬಾಳಪ್ಪ ಜನವರ ಬಗ್ಗೆ ಹೇಳೋದಾದ್ರೆ?
0: ಬಾಳಪ್ಪನ ಜನವರು ಹೇಳಬೇಕಾದ್ರೆ ಅದೊಂದು ಬಹಳಷ್ಟು ಕಷ್ಟದ ಜೀವಿ. ನೀವು ಅವರು ನಮಗೆ ಹೇಳ್ತಾ ಇದ್ರು ಅದನ್ನೇ ಒಂದು ಅವರ ಬಣ್ಣದ ಬದುಕಿನ ಚಿನ್ನದ ದಿನಗಳು ಅನ್ನೋ ಒಂದು ಪುಸ್ತಕದಲ್ಲಿ ಬರೆಸಿದ್ದಾರೆ. ಏನಂದರೆ

0: ನನ್ನ ತಾಯಿ ಹೊಲದ ಕೆಲಸಕ್ಕೆ ಹೋಗ್ತಿದ್ಲು. ಆದರೆ ಅವಳು ವಯಸ್ಸಾಗಿರೋದ್ರಿಂದ ಜಾಸ್ತಿ ಕೆಲಸ ಮಾಡೋಕೆ ಆಗ್ತಿರಲಿಲ್ಲ. ಅರ್ಧ ಕೆಲಸ ಮಧ್ಯಾಹ್ನದೊಳಗೇ ಅಕ್ಕಿಗೆ ಇದಾಗಿಬಿಡ್ತಿತ್ತು, ತೊಂದರೆಯಾಗಿ ಬಿಸಿಲಿಗೆ ಬೌಳಿ ಬೀಳುವಂಗೆ ಆಗ್ತಿತ್ತು. ಅಂದ್ಕೂಡಲೇ ಅವರು ಹೊಲದ ಮಾಲಕರೆಲ್ಲ ನೀ ಮನೆಗೆ ಹೋಗುವ ಇದ್ರೆ ಇರೋ ಅಲ್ಲಕ್ಕೆ ಹೋಗು ಕೆಲಸ ಅಂತಿದ್ರು. ಹೀಗಾಗಿ ಅರ್ಧ ಕೂಲಿ ಅವಾಗ ಸಿಗ್ತಿತ್ತು. ಅವಾಗ ಎಷ್ಟು ಕೂಲಿ ಅಂದರೆ 1 ರೂಪಾಯಿ 2 ರೂಪಾಯಿ ಅಷ್ಟೇ. ಈಕೆಗೆ 8 ಅಣೆ ಹಿಂಗೆ ಸಿಗ್ತಿತ್ತು ಅವಾಗ. ಅದನ್ನು ಬಂದು ಬಡವರು ರೊಟ್ಟಿ ಮಾಡಿ ತಿನ್ನಿಸೋದು ಬಹಳ ಕಷ್ಟಕ್ಕಿತ್ತು. ಅದನ್ನು ನೋಡಲಾರದೆ ನಮ್ಮ ತಂದೆ ಒಮ್ಮೆ ಕೇಳಿದ್ರಂತೆ, ನಾನು ಒಮ್ಮೆ ನಿನ್ನ ಜೊತೆ ಕೆಲಸಕ್ಕೆ ಬೇಡಪ್ಪ ನೀನು ಸಣ್ಣ ಇಲ್ಲ ಅಂತ ಅವರು ಹಠ ಮಾಡಿದರು. ಹಠ ಮಾಡಿದ ಕೂಡಲೇ ಒಂದು ದಿವಸ ಕರ್ಕೊಂಡು ಹೋದರು. ಕುರುಪಿ ತಗೊಂಡು ಅಲ್ಲಿ ಕಳೆ ಅಂತ ತೆಗೆದಿರ್ತದೆ, ಅದನ್ನು ತೆಗೆಯುವಾಗ ಅವರಿಗೆಲ್ಲ ಕೈಯಲ್ಲಿ ಗುಳ್ಳಿ ಬಂದುಬಿಟ್ಟು ಅದನ್ನ ನೋಡಿದವರ ಅವ್ರಿಗೆ ರಾತ್ರಿ ಮಧ್ಯಾಹ್ನ ಬಂದು ಸಂಜೆಗೆ ಬಂದು ಎಣ್ಣೆ ಹಚ್ಚಿ ಅದನ್ನೆಲ್ಲ ಮಾಡಿದ್ರು. ನೋಡಪ್ಪ ಹಿಂಗೆಲ್ಲ ಆಗ್ತತಿ, ಮಾಡಬೇಡ ನೀನು ಇದು ಅಂತ. ಆಯಿತು ಅಂತ ಅಂದ್ರೆ ಅವರು ಮರು ದಿವಸದಿಂದ ಹೋಗಲಿಲ್ಲ. ಆದರೆ ಅವತ್ತು ರೊಟ್ಟಿ ಅವರಿಗೆ ಒಂದು ರೊಟ್ಟಿ ಅದರೊಳಗೆ ಅರ್ಧ ರೊಟ್ಟಿ ಅವ್ರು ತಿಂದಿದ್ರು, ಅರ್ಧ ರೊಟ್ಟಿ ಇವ್ರಿಗೆ ಇಟ್ಟಿದ್ರು. ಅವರಿಗೆ ಅಷ್ಟು ಕಣ್ಣೀರು ಬಂತು, ನಮ್ಮ ತಾಯಿಗೆ ನಾನು ಇಷ್ಟು ತ್ರಾಸು ಕೊಟ್ಟು ನಾನು ಅರ್ಧ ರೊಟ್ಟಿ ತಿನ್ಬೇಕಲ್ಲ, ಅದು ಬೇಡ ನೀನೇ ತಿನ್ನು ಅಂತ ಅಕ್ಕಿಗೆ ಬಿಟ್ಟು ಹೋದೆ. ಅಷ್ಟರೊಳಗೆ ನನ್ನ ಭಾಗ್ಯ ಖುಲಾಸಿತು. ನಾನು ಒಳ್ಳೆಯ ಇದರೊಳಗೆ ಸ್ಕೂಲಿನೊಳಗೆ ಭಾಳ ಹಾಡ್ತಿದ್ದೆವು ಕವಿತೆಗಳನ್ನು, ಅಂದ್ಕೂಡಲೇ ನನಗೊಂದು ಅವಕಾಶ ಸಿಕ್ತು. ಊರೊಳಗೆ ಒಂದು ಗಣಪತಿಯ ದೊಡ್ಡಾಟ ಮಾಡಿದರು, ಆ ದೊಡ್ಡಾಟದೊಳಗೆ ಗಣಪತಿ ಪಾತ್ರ ಕೊಟ್ಟರು. ಆ ಗಣಪತಿಗೆ ಒಂದೆರಡು ಹಾಡು ಇರ್ತಿದ್ದು, ಅವನು ಭಾಳ ಚಂದ ಹಾಡಿದೆ ಅಂದ್ಕೂಡಲೇ. ಆಮೇಲೆ ಮಾರ್ಕಂಡೇಯ ಅನ್ನೋ ಒಂದು ನಾಟಕ ಮಾಡಿದರು, ದೊಡ್ಡಾಟ ಆದಮೇಲೆ ಇದು ಮಾರ್ಕಂಡೇಯ ಅನ್ನೋ. ಅದಾದಮೇಲೆ ಲವಕುಶ ಅಂತ, ಲವಕುಶದಲ್ಲಿ ಇವರು ಲವನ ಪಾತ್ರ. ಹೀಗಾಗಿ ಬೇರೆ ಬೇರೆ ಪಾತ್ರ ಮಾಡಿದ ಕೂಡಲೇ ಇದನ್ನು ಈ ಪಾತ್ರ ನೋಡಿದ ಒಬ್ಬ ನಾಟಕ ಕಂಪನಿಯ ಮಾಲೀಕರು, ಅವಾಗ ಚಿಕ್ಕೋಡಿಯೊಳಗಿನ ಶಿವಲಿಂಗ ಶಾಸ್ತ್ರಿಗಳು ಅಂತ, ಇದು 1920 ಇದು ಅವಾಗ ಅವರು ಬೈಲಂಗಲಕ್ಕೆ ಅವ್ರ ಕಂಪನಿ ಬಂದಿತ್ತು. ಅವ್ರಿಗೆ ಏನಾಗಿತ್ತು ಅಂದರೆ ಭರತನ ಪಾತ್ರ ಮಾಡೋಕ್ಕೆ ಒಬ್ಬ ಇವರು ಬೇಕಾಗಿತ್ತು. ಅವನು ಸಣ್ಣ ವಯಸ್ಸಿನವ. ಇವರು ಭರತನ ಪಾತ್ರ ಇಲ್ಲಿ ಊರೊಳಗೂ ಮಾಡಿದ್ರು, ನಾರದನ ಪಾತ್ರ ಮಾಡಿದರು, ಭರತನ ಪಾತ್ರ ಮಾಡಿದರು. ಹೀಗಾಗಿ ಅಲ್ಲಿ ಒಬ್ಬರು ಯಾರೋ ಊರನ್ನವ್ರು ಹೇಳಿದರು, ಏ ಒಬ್ಬ ಹುಡುಗ ನಮ್ಮ ಊರಾಗ ಭಾಳ ಚಲೋ ಪಾತ್ರ ಮಾಡ್ತಾನೆ ರೀ, ಅವ್ನು ಬೇಕಾದ್ರೆ ನೀವು ಕರ್ಕೊಂಡು ಇದನ್ನ ಮಾಡಿರಿ ಅಂತ. ಅವರೇ ಸ್ವತಃ ಬಂದರು, ನೋಡಿದರು, ಏನಪ್ಪ ನೀವು ಮಾಡ್ತೇನೋ ಅಂತ. ಮಾಡ್ತೇನೆ ಇವರು ಅಂದರು. ಬಟ್ ತಾಯಿ, ಇಲ್ಲರಿ ನನಗೆ ಮಗನ ಬಿಟ್ಟು ಕಳಕ್ಕಾಗೋದಲ್ಲ, ಯಾಕಂದರೆ ಹಿರೇಮಗ ಒಬ್ಬ ಹಿರೇ ಮಗ ಇದ್ದ, ಅವನು ತೀರ್ಕೊಂಡಿದ್ದ ಅಷ್ಟರೊಳಗೆ. ಹೀಗಾಗಿ ಅವ್ರಿಗೆ ಅವನು ಬಿಟ್ಟು ಕೊಡೋಕ್ಕೆ ತೊಂದರೆ ಆಗಿತ್ತು. ಇವು ಹಠ ಮಾಡಿದ್ರಿಂದ ಮತ್ತು ಊರೊಳಗೆ ಎಲ್ಲರೂ, ಇಲ್ವಾ ನಿನ್ನ ಮಗ ದುಡ್ಕೊಂಡು ಬರ್ತಾನ, ನಿನಗೂ ಕಷ್ಟ ಪರಿಹಾರ ಆಕತಿ, ಒಂದು ಸ್ವಲ್ಪ ಇದನ್ನು ಮಾಡಿಕೊಡು, ಆವಾಗ ಅವಾಗ ಅವ್ನು ಬೇಕಾದ್ರೆ ಬರ್ತಾನೆ, ಇಲ್ಲ ನೀನೇ ಅಲ್ಲೇ ಹೋಗಿ ನೋಡೋಣ ಅಂತ ಹೇಳಿದರು. ಹೀಗಾಗಿ ಆವಾಗಿನಿಂದ ಆ ಕಷ್ಟದ ಜೀವನ ಏನು ಇದಾಯಿತು. ಬರಬರ್ತಾ ಅವ್ರಿಗೆ ಒಂದು ಸ್ವಲ್ಪ 4 ದುಡ್ಡು ಬರಲಿಕ್ಕೆ ಇತ್ತು ಬೇರೆ ಬೇರೆ ಕಂಪನಿಯೊಳಗೆ. ಆ ಕಂಪನಿ ಮುಚ್ಚಿದ ಮೇಲೆ ಮತ್ತೊಂದು ಕಂಪನಿ, ಹೀಗೆ ಬೇರೆ ಕಂಪನಿಯೊಳಗೆ ಪಾತ್ರ ಮಾಡ್ತಾ ಸ್ವಲ್ಪ ಕೈಯೊಳಗೆ ದುಡ್ಡು ಬಂತು. ಸ್ವತಃನೇ ದುಡ್ಡು ಮಾಡಿದರು, ಇದು ಕಂಪನಿ ಮಾಡಿದರು. ಅಷ್ಟೇ ಅಲ್ಲ, ಕಂಪನಿ ಮಾಡಿ 40 ಜನರಿಗೆ ಊಟ ಹಾಕಿದರು. ಆಮೇಲೆ ಜನರಿಗೆ ಬೇಕಾದ ಒಳ್ಳೆಯ ನಾಟಕಗಳನ್ನು, ಇವರಿಗೆ ಅಶ್ಲೀಲ ಅಥವಾ ದ್ವಂದ್ವಾರ್ಥದ ಪಾತ್ರಗಳ ನಾಟಕ ಇವರಿಗೆ ಇಷ್ಟ ಆಗ್ತಿರಲಿಲ್ಲ ಅಂಥೇಳಿನೆ ಇವರು ಬೇಗ ಕಂಪನಿ ಮುಚ್ಚಬೇಕಾಯಿತು. ಯಾಕಂದರೆ ಇವರು ಕಂಪನಿ ಮುಚ್ಚೋ ಟೈಮ್ಗೆ ಅಂಥ ಕಂಪನಿಗಳ ನಾಟಕಗಳು ಬರಲಿಕ್ಕೆ ಹತ್ತಿದ್ವು, ಜನರು ಆ ಕಡೆ ಆಕರ್ಷಿತ ಆಗಕತ್ತಿದ್ರು. ಅದರಿಂದ ಇವರು ಬೇಗನೆ ಕಂಪನಿ ಮುಚ್ಚಿದ್ರು. ಯಾಕೆ ಕಂಪನಿ ಮುಚ್ಚಿದ್ರಿ ಅಂದರೆ ಇದನ್ನೇ ಹೇಳ್ತಾರೆ ಅವರು, ನನಗೆ ಈಗಿನ ಇಂಥ ನಾಟಕಗಳ ಜೊತೆ ಸಂಘರ್ಷ ಮಾಡೋಕ್ಕೆ ಆಗೋದಿಲ್ಲ, ಅದಕ್ಕೆ ನಾನು 4 ದುಡ್ಡು ಗಳಿಸೋದನ್ನು ಬೇಡ, ಪಾಪ ನನ್ನ ಕಂಪನಿ ಜೊತೆಗಿರೋರಿಗೇನು ಹೊಟ್ಟಿಗೆ ಹಾಕಬೇಕು, ಅವ್ರಿಗೂ ಅದನ್ನ ಬೇಡ, ಅವರು ಬೇರೆ ಕಂಪ್ನಿಗೆ ಹೋಗಿ ದುಡ್ಕೊಳ್ಳಿ ಅಂಥೇಳಿ ಇದನ್ನು ಮಾಡಿ ಕಂಪ್ನಿಗೆ ಮುಚ್ಚಿ ಅವರು ತಮ್ಮ ಇದಕ್ಕೆ ಊರಿಗೆ ಬಂದರು.
1: ಸರಿಗ, ತಮಗೆ ಬಾಳಪ್ಪಜ್ಜನವರ ಯಾವ ಒಂದು ಗುಣ ತುಂಬಾ ಇಷ್ಟ ಆಗುತ್ತೆ ಅಂತ, ಮೇರು ಪರ್ವತದ ಒಬ್ಬ ಮಗನಾಗಿ ಜನಿಸಿದ್ದಕ್ಕೆ ಎಷ್ಟು ಹೆಮ್ಮೆ ಇದೆ ತಮಗೆ?
0: ಅಲ್ಲ, ಹಂಗೆ ನೋಡಿದರೆ ಯಾವುದೇ ಮಗ, ದೊಡ್ಡ ವ್ಯಕ್ತಿಯ ಮಗ ಆದವನಿಗೆ ಅವನಿಗೆ ಹೆಮ್ಮೆ ಇದ್ದೇ ಇರ್ತದೆ. ಅದೇ ರೀತಿ ನನಗೂ ಒಂದು ಹೆಮ್ಮೆ ಇಂಥ ದೊಡ್ಡ, ಎಸ್ಪೆಷಲಿ ಅವರು ನಿವೃತ್ತ ಅಂದರೆ ಕಂಪನಿ ಮುಚ್ಚಿ ಇದಾದಮೇಲೆ ಬಹಳಷ್ಟು ಪ್ರಶಸ್ತಿಗಳು ಅವರಿಗೆ ಬಂದವು. ನಾಡೋಜ ಪ್ರಶಸ್ತಿ ಬಂತು, ಕರ್ನಾಟಕ ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಬಂತು, ಆಮೇಲೆ

0: ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ ಬಂತು, ಆಳ್ವಾಸ್ ವಿರಾಸ ಪ್ರಶಸ್ತಿ ಬಂತು, ಆಮೇಲೆ ಗುಬ್ಬಿ ವೀರಣ್ಣ ಪ್ರಶಸ್ತಿ ಬಂತು. ಆವಾಗೆಲ್ಲ ನನ್ನ ಕರ್ಕೊಂಡು ಹೋಗ್ತಿದ್ರು ಅವರು. ಅದನ್ನು ನೋಡಿ ಎಂಥ ನಾನು ಎಂಥ ನನ್ನ ಇದು
1: ಭಾಗ್ಯ
0: ಭಾಗ್ಯ ಅಂತ ನನಗೆ ಅನಿಸ್ತಿತ್ತು. ಅದನ್ನ ಕಣ್ ತುಂಬ ನೋಡೋದು ಭಾಗ್ಯ ನನಗೂ ಇರ್ತಿತ್ತು. ಹಿಂಗಾಗಿ ನನಗೆ ಹೆಮ್ಮೆ, ಸಹಜವಾಗಿನೇ ಹೆಮ್ಮೆ ಇರ್ತಿತ್ತು.
1: ಸರ್, ಇನ್ನು ಈ ಬಾಳಪ್ಪಜನವರು ತಾವು ವೃತ್ತಿಯಲ್ಲಿ ಅನುಭವಿಸಿದಂತ ನೋವು ತಮ್ಮ ಮಕ್ಕಳಿಗೆ ತಟ್ಟಬಾರ್ದು ಅಂತ ಹೇಳಿ ನಿಮ್ಮನ್ನೆಲ್ಲ ಒಂದು ರಂಗ ಕಲಾರಂಗದಿಂದ ದೂರನೇ ಇಟ್ರು. ನಿಮ್ಗೆ ಯಾವಾಗೂ ಅನಿಸ್ಲಿಲ್ವಾ ಸರ್, ನಾನು ಒಂದು ರಂಗಕರ್ಮಿ ಆಗ್ಬೇಕು ನನ್ನ ತಂದೆ ಹಾಗೆ?
0: ಅನಿಸ್ತಾ ಇತ್ತು, ಯಾಕಂದ್ರೆ ಅದು ಬಹಳ ಆಕರ್ಷಣೆ ನೋಡ್ರಿ. ಒಂದು ಒಳ್ಳೆ ಡಯಾಗ್ ಹೇಳಿದ್ರೆ, ಒಂದು ಒಳ್ಳೆ ಅಭಿನಯ ಮಾಡಿದ್ರೆ ಜನರು ಚಪ್ಪಾಳೆ ತಟ್ಟಿ ನಮ್ಗೆ ಅಷ್ಟೇ ಅಲ್ಲ, ಮತ್ತ ಅವಾಗ ಆಯಾರ ಅಂತ ಕೊಡ್ತಿದ್ರು. ನನ್ನ ಕರೆದು ಇಷ್ಟು ಆಯಾರ ಕೊಡ್ತಿದ್ರಲ್ಲ, ಏ ನಾನು ಒಬ್ಬ ಒಳ್ಳೆಯ ನಟ ಆಗಬೇಕು, ಒಳ್ಳೆಯ ಇದಾಗಬೇಕು ಅಂತ ಅನಿಸ್ತಿತ್ತು. ಆದರೆ ತಂದೆಯವರ ಒತ್ತಾಯಕ್ಕೋಸ್ಕರ ನಾವು ಅದನ್ನು ತ್ಯಾಗ ಮಾಡಿ, ಅದು ತ್ಯಾಗ ಅಂತಿರೋ ಅಥವಾ ಏನಂತಿರೋ ಅದು ಬೇಡ, ಅಷ್ಟು ದೊಡ್ಡ ಶಬ್ದ ಉಪಯೋಗ ಮಾಡೋದು ಬೇಡ ಅಂತೆ ನಾನು. ಅದಕ್ಕೆ ನಮ್ಮನ್ನು ಅವರು ದೂರಿಟ್ಟು ನಮಗೆ ಶಾಲೆಗೆ ಕಾಲೇಜಿಗೆ ಕಳಿಸಿ ನಮ್ಮನ್ನು ಒಂದು ವೃತ್ತಿಗೆ ಅದನ್ನು ಮಾಡಬೇಕು ಅನ್ನೋದಕ್ಕೆ ನಮ್ಮನ್ನು ಆ ಮಟ್ಟಿಗೆ ತಂದಿಟ್ರು.
1: ಮುಂದೆ ಯಾವಾಗಲೂ ನೀವು ನಾಟಕದಲ್ಲಿ ಪಾತ್ರ ಮಾಡಲೇ ಇಲ್ವಾ ಸರ್? ಹೇಗೆ?
0: ಅದಾದ್ಮೇಲೆ ನಾನು ನಾಟಕದಲ್ಲಿ ಪಾತ್ರ ಮಾಡಲಿಲ್ಲ, ಯಾಕಂದರೆ ಒಮ್ಮೆ ದೊಡ್ಡವ ಆದಮೇಲೆ ನಾನು ವೃತ್ತಿಗೇನೆ ಅಂಟಿಕೊಂಡಿದ್ದರಿಂದ ನನಗೆ ಯಾವುದೇ ಪಾತ್ರ ಮಾಡುವ ನಾಟಕದಲ್ಲಿ ಪಾತ್ರ ಮಾಡುವ ಅವಕಾಶ ಬರಲಿಲ್ಲ, ಮತ್ತು ನಾನು ಮಾಡಲಿಲ್ಲ.
1: ಸರ್, ಸಿನಿಮಾದಲ್ಲೂ ಕೂಡ ತಾವು ನಟಿಸಿದ್ದೀರಾ ಅಂತ ಕೇಳಲ್ಪಟ್ಟೆ, ಆ ಒಂದು ಅನುಭವ ಯಾವ ರೀತಿ ಇತ್ತು?
0: ಅದೊಂದು ಆಕಸ್ಮಿಕ ನನಗೆ ಇದು. ಇಲ್ಲಿ ಬೆಳಗಾವಿಯ ಒಬ್ಬ ಇದು ಇವರು ಎಮ್ ಎಲ್ ಎ ಸಂಜಯ್ ಪಾಟೀಲ್ ಅಂಥೇಳಿ, ಅವರು ಒಂದು ಪಿಕ್ಚರ್ ತೆಗಿಬೇಕು ಅಂತ. ಅವರಿಗೆ ಮನದ ಆಸೆ ಏನಿತ್ತು ಅಂದರೆ ಆ ಪಿಕ್ಚರ್ ಹಿಂಗಿತ್ತಲ್ಲ, ಅದೊಂದು ಬಹಳ ಒಳ್ಳೆಯದು ಇರಬೇಕು ಅಂತ. ಆವಾಗ ಮೂಲತಃ ಬೆಳಗಾವಿಯವರೇ ಆಗಿದ್ದ ಒಬ್ಬ ನಿರ್ದೇಶಕರು, ಈಗ ಸದ್ಯ ಬೆಂಗಳೂರಲ್ಲಿದ್ದಾರೆ, ರವೀಂದ್ರನಾಥ್ ರವೀಂದ್ರ ಅಂತ, ಆರ್ ರವೀಂದ್ರ, ಅವರು ಒಂದು ಕಥೆ ಒಳ್ಳೆಯ ಕಥೆಯನ್ನು ಆಯ್ಕೆ ಮಾಡ್ಕೊಂಡು ಬಂದಿದ್ದರು. ಅದು ಏನು ಅಂದರೆ ಒಬ್ಬ ಹಳ್ಳಿಗಾಡಿನ ಮುಗ್ಧ ಹೆಣ್ಣು ಮಗಳು, ಅವಳು ಹಲಿಗೆ ಬಾರಿಸೋವನ ಹೆಂಡತಿ, ಹಳ್ಳಿಯೊಳಗೆ ಸತ್ತವ್ರ ಮುಂದೆ ಹೆಣ ಒಯ್ಯುವಾಗ ಶವ ಒಯ್ಯುವಾಗ ಅವರು ಬಾರಿಸ್ಕೊತ ಇರ್ತಾರೆ, ಅಂಥವನ ಹೆಂಡತಿಯ ಪಾತ್ರ ಅದು. ಅದು ಆ ತಿರುವು ಹಿಂಗೆ ಬರ್ತದಲ್ಲ, ಅವಳ ಸ್ವಲ್ಪ ನೋಡಲಿಕ್ಕೆ ಅವಳ ಸುಂದರ ಇರ್ತಾಳೆ, ಹಿಂಗಾಗಿ ಹಳ್ಳಿಯ ಕೆಲವು ಇವರು ಅವಳ ಬಗ್ಗೆ ಆಕರ್ಷಿತ ಆಗ್ತಾರೆ. ಅಲ್ಲಿಯ ಒಬ್ಬ ಪಿ ಎಚ್ ಸಿ ಪ್ರೈಮರಿ ಹೆಲ್ತ್ ಸೆಂಟರ್ನ ಒಬ್ಬ ಡಾಕ್ಟರು ಇವಳಿಗೆ ಇವಳನ್ನ ಮೋಹ ಮಾಡಿ ಅವಳ ಬಗ್ಗೆ ಬಹಳಷ್ಟು ಇದನ್ನ ಗಳಿಸ್ತಾನೆ. ಆಕಿನ್ನ ಏನೇನೋ ನೇಮ ಮಾಡಿ, ಆಕಿನ್ನ ಮಗ ಸಿಕ್ಕಿದ್ದಾಗ ಅಲ್ಲಿ ದವಾಖಾನಿಗೆ ಬಂದಾಗ ಅವನಿಗೆ ಔಷಧ ಕೊಡುವ ನೆಪದಲ್ಲಿ ಆಕಿನ್ನ ಮುಟ್ಟಕ್ಕೆ ಹೋಗೋದು, ಇವನ್ನೆಲ್ಲ ಮಾಡ್ತಾನೆ, ಆಕೆ ಅದಕ್ಕೆ ವಿರೋಧ ಮಾಡ್ತಾಳೆ. ಹಿಂಗಾಗಿ ಅವನಿಗೆ ಅದು ವಿರೋಧ ಆದ ಕೂಡಲೇ ಅವನು ಏನು ಮಾಡ್ತಾನೆ ಅಂದರೆ ಊರು ತುಂಬ ಒಂದು ಇದನ್ನು ಹರಡಿಸ್ತಾರೆ ಅವರು,
1: ಅಪಪ್ರಚಾರ.
0: ಅಪಪ್ರಚಾರ ಏನು ಮಾಡ್ತಾನಂದ್ರೆ ಇವಳಿಗೆ ಏಡ್ಸ್ ಇದೆ, ಇವಳನ್ನ ಯಾರು ಮುಟ್ಟಬಾರ್ದು ಅಂದರೆ ಹಳ್ಳಿ ಜನರಿಗೆ ಮುಟ್ಟಿದ್ರೆ ಏಡ್ಸ್ ಬರ್ತೈತಿ ಅನ್ನೋ ಕಲ್ಪನೆಯೂ ಇರಲಿಲ್ಲ, ಮುಟ್ಟಬಾರ್ದು, ಅವಳನ್ನ ಊರಿನಿಂದ ದೂರ ಇಡಬೇಕು. ಹಿಂಗಂದಾಗ ಹಳ್ಳಿ ಜನ ಎಲ್ಲ ಗ್ರಾಮ ಪಂಚಾಯತಿ ಇವ್ರಿಗೆಲ್ಲ ಹೋಗಿ ಮೆಂಬರ್ಸು ಅಧ್ಯಕ್ಷರಿಗೆ ಗಂಟು ಬೀಳ್ತಾರೆ, ಹಿಂಗೆ ಹಿಂಗೆ ಇವಾಗ ಡಾಕ್ಟರ್ ಅನ್ನಾಕತ್ತಾರ್ರಿ, ಮತ್ತು ಹೆಂಗೆ ಮಾಡೋದು ಇವಳನ್ನ ಊರಾಗೆ ಹೆಂಗೆ ಇಟ್ಕೊಳ್ಳೋದ್ರಿ ನಾವು, ನಮಗೆಲ್ಲ ತೊಂದರೆ ಆಗ್ತಿತ್ತಲ್ಲ ಮಕ್ಕಳಿಗೆ ನಮ್ಮ ಹೆಂಗಸರಿಗೆ ನಮಗೆ ಅಂದಾಗ ಅವರ ಪಂಚಾಯತಿಯವರು ಒಂದು ನಿರ್ಣಯ ಮಾಡಿ ಹಿಂಗಾರ ನೀನು ಒಂದು ಗುಡ್ಡು ದೂರ ಗುಡ್ಡದ ಮೇಲೆ ಶೂಟಿಂಗ್ ಇದು ಅಲ್ಲಿ ಒಂದು ಗುಡಿಸ್ಲ ಹಾಕ್ಕೊಂಡು ಇರಬೇಕು, ಅಲ್ಲಿ ನೀನು ನಿನ್ನ ಗಂಡನೂ ಬೇಕಾದ್ರೆ ಅಲ್ಲಿ ಬರೋಲೆಕ್ಕ ಅಲ್ಲಿ ನೀನು ಇದು ಮಾಡಬೇಕು, ಒಬ್ಬ ಮಗ ಇರ್ತಾನೆ. ಆಮೇಲೆ ಅದು ಅವ್ರನ್ನ ದೂರಿಟ್ಟ ಮೇಲೆ ಮಗ ಸ್ಕೂಲಿಗೆ ಹೋಗ್ಬೇಕು, ಆದರೆ ಸ್ಕೂಲ್ ಮಾಸ್ಟರು ಅವನು ಬಹಳ ಒಳ್ಳೆಯವ ಇರ್ತಾನೆ, ಈ ಏಡ್ಸು ಇದು ಇಂಥದ್ದು ಏನು ಅವನು ಇದನ್ನ ಮಾಡೋದಿಲ್ಲ, ಇವ್ ಒಳ್ಳೆಯ ಇದನ್ನು ಶಾಲೆ ಕಲಿಸ್ಕೊತ ಇರ್ತಾನೆ. ನಂದು ಅದರಲ್ಲಿ ಒಂದು ಗೌಡನ ಪಾತ್ರ, ನಮ್ಮ ತಂದೆಯವ್ರದ್ದು ಊರ ಹಿರಿಯನ ಯಜಮಾನನ ಪಾತ್ರ. ಅಂಥ ಒಳ್ಳೆಯ ಸಿನಿಮಾ ಕಥೆಯು ಇದ್ದದ್ದನ್ನು ನನಗೂ ಕೇಳಿದಾಗ ನನಗೂ ಯಾಕಿದ್ರಾಗ ಪಾತ್ರ ಮಾಡಬಾರ್ದು ಅಂತ. ಅಷ್ಟರೊಳಗೆ ಆ ನಿರ್ದೇಶಕರೇ ನಾನು ಕೇಳಿದರು, ನೀವು ಇದ್ರಾಗ ಒಂದು ಪಾತ್ರ ಮಾಡ್ತೀರೇನೋ, ನಿಮ್ಗೆ ಅವಕಾಶ ಕೊಡ್ತೇನೆ ಅಂದರು. ಸರ್, ಭಾಳ ಒಳ್ಳೇದಾಗ್ತದ್ರಿ, ಯಾಕಂದ್ರೆ ನನಗೂ ಅನುಭವ ಇದೆ, ಹಿಂದೆ ಬಾಲ ಪಾತ್ರ ಮಾಡಿದ್ದು, ಮಾಡ್ತೇನೆ ರೀ ಅಂದೆ. ಏ ಹಂಗಾರೆ ಮಾಡ್ರಿ ಅಂದರು. ಹಂಗಾರೆ ಏನು ಅಂತ, ಅಲ್ಲಿ ಊರುಗೌಡನ ಗೆಳೆಯನ ಪಾತ್ರ ಅದು. ಅಂದರೆ ಊರುಗೌಡನ ತಾಯಿ ಒಂದು ದಿವಸ ಹೊಲಕ್ಕೆ ಹೋಗಿರ್ತಾಳೆ, ಕಬ್ಬಿನ ಹೊಲದಿಂದ ಬರುವಾಗ ಅಕ್ಕಿಗೆ ಬೌಳಿ ಬಿದ್ದು ಬಿಸಿಲಿಗೆ ಕೆಳಗೆ ಬೀಳ್ತಾಳೆ. ಅಷ್ಟರೊಳಗೆ ಹರಿಜನ ಅಂದರೆ ಅವ ಹಲಿಗೆ ಬಾರಿಸೋವನ ಇದಿರ್ತಾರಲ್ಲ ಹೆಂಡತಿ ಇರ್ತಾಳಲ್ಲ ಅಕ್ಕಿ ಹೊಲದಿಂದ ಅಕ್ಕಿಗೆ ಕೂಲಿ ಮಾಡಿ ಬರುವಾಗ ಇವನ್ ನೋಡಿ ಎಬ್ಬಿಸಿ ಅಕ್ಕಿನ ಕರ್ಕೊಂಡು ಬಂದು ಮನೆಗೆ ಬಿಡ್ತಾಳೆ. ಊರೊಳಗೆ ಏನು ಸುದ್ದಿ ಹರಿಜನರು ಈಕೆ ಮುಟ್ಟಿದ್ಲು ಅಂತ ಸುದ್ದಿ ಆಗ್ತೈತಿ. ಅಷ್ಟರೊಳಗೆ ಅವ ಮಗ ಏನು ಮಾಡ್ತಾನೆ ಅಕ್ಕಿಗೆ ಬಿಸಿಲಾಗಿ ಬಂದಲ್ಲ ಅಂದ್ಕೊಳ್ಳೆ ತಣ್ಣೀರು ಸುರಿ ಬಿಡ್ತಾನೆ. ಅದು ಬಿಸಿಲು ಮತ್ತು ಕೋಲ್ಡ್ ಆ ಶೀತ ಆಗಿರೋದ್ರಿಂದ ಅಕ್ಕಿ ಅಲ್ಲೇ ಸಡನ್ ಆಗಿ ಇದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಬಿಡ್ತಾಳೆ. ಊರೊಳಗೆ ಏನು ಮುಟ್ಟಿದ್ರು ಇಕ್ಕಿ ಮುಟ್ಟಿದ್ರಿಂದ ಅಕ್ಕಿ ಸತ್ತಲು ಅನ್ನುವ ಅದು ಒಂದು ಇದು ಬೆಳೆದು ಬಿಡ್ತದೆ. ಹೀಗಾಗಿ ಊರ ಜನರೆಲ್ಲ ಮತ್ತಷ್ಟು ಆಕ್ರೋಶ ಆಗಿ ಇಕ್ಕಿನ ಮತ್ತೆ ಊರ ಹೊರಗೆ ಕಳಿಸಿಬಿಡ್ತಾರೆ. ಆ ಗೆಳೆಯನ ಪಾತ್ರ ಅಂದರೆ ನಾನು ಗೆಳೆಯ ಅಂದರೆ ನಾನು ಮತ್ತು ಅವಂಗ ಗೌಡನಿಗೆ ನಾನು ಅವನಿಗೆ ಅವನ ಹೂವಲ್ಲಿ ನಾನು ಹುಂಕರಿಸಲೇಬೇಕು, ಅವನು ಹೇಳಿದಂಗೆನೆ ಕೇಳಬೇಕು. ನಾನು ಈಕಿನ್ನ ಬೈದು ಈಕಿನ್ನ ಗಿಡಕ್ಕೆ ಕಟ್ಟಿ ಹೊಡೆಯಿರಬೇಕು ಅಂತೇಳಿ ಹಿಂಗೆಲ್ಲ ನಾನು ನನ್ನ ಡೈಲಾಗ್ಗಳು ಇರ್ತಿದ್ದು. ಅದು ಒಂದು ಪಾತ್ರ ಮಾಡಿದೆ, ಅದು ನನಗೆ ಒಳ್ಳೆಯ ಸಕ್ಸಸ್ ತಂದಿದ್ದು. ಸಂಗೀತ ಕಟ್ಟಿಯವರು ಒಂದು ಒಳ್ಳೆಯ ಹಾಡು ಇದರಲ್ಲಿ ಹಾಡು ಹಾಡಿದ್ದಾರೆ. ಆಮೇಲೆ ಎಲ್ಲ ಶೂಟಿಂಗ್ ಆಗಿರೋದು ಎಲ್ಲ ಇಲ್ಲೇ ಬೆಳಗಾವಿಯ ಸುತ್ತಮುತ್ತ. ಅದು ಮತ್ತು ಉತ್ತರ ಕನ್ನಡದ ಭಾಷೆ, ಅದಕ್ಕಾಗಿ ಈ ಈ ಪಿಕ್ಚರ್ಗೆ ಈ ಸಿನಿಮಾಕ್ಕೆ ಆ ವರ್ಷದ ಶ್ರೇಷ್ಠ ಪಿಕ್ಚರು ಅಂಥೇಳಿ ಒಂದು ಪ್ರಶಸ್ತಿನೂ ಬಂತು.
1: ಅಂದರೆ ನಿಮಗೆ ಸಿನಿಮಾದ ಅನುಭವ ಒಂದು ತೃಪ್ತಿ ತಂದು
0: ತೃಪ್ತಿ ತಂದು ಕೊಡ್ತಲ್ಲ. ಆದರೆ ಕ್ಯಾಮ್ರಾ ಮುಂದೆ ನಿಂತು ಆ ಡೈಲಾಗ್ ಹತ್ತು ಸಲ ಟೇಕ್ಆಫ್ ಮಾಡೋದು, ಇದು ಇನ್ನೂ ಒಂದು ಮಾಡಬೇಕು ಇನ್ನೂ ಒಂದು ಮಾಡಬೇಕು ಅಂತ ಹೇಳಿ ಅಂತಿದ್ರಲ್ಲ, ಅದು ಸ್ವಲ್ಪ ನಮಗೆ ಬೇಜಾರು ಬರ್ತಿತ್ತು. ನಾಟಕದೊಳಗೆ ಅದು ಆ ರೀತಿ ಇರ್ತಿರಲಿಲ್ಲ. ಆದರೆ ನಾಟಕದ ಇದೇ ಬೇರೆ, ಅಲ್ಲಿ ನಾವು ಇಮಿಡಿಯೇಟ್ ನಮ್ಮ ಡೈಲಾಗ್ ಹೇಳಿದ ಕೂಡಲೇ ನಮಗೆ ಅದರ ಪ್ರತಿಫಲ ಬಂದುಬಿಡ್ತಿತ್ತು ಪ್ರೇಕ್ಷಕರ ಚಪ್ಪಾಳೆಯಿಂದ. ಇಲ್ಲಿ ಹಾಗಿಲ್ಲ, ಆ ಸಿನಿಮಾ ನೋಡಿದ ಮೇಲೆ ಅವನು ನನ್ನ ಪಾತ್ರ ಅವ್ರಿಗೆ ಇಷ್ಟ ಆತಂದ್ರೆ ನನಗೆ ಚಪ್ಪಾಳೆ ಹೊಡಿತಿದ್ರು. ಹಿಂಗಾಗಿ ಒಂದು ರೀತಿಯಿಂದ ನಾಟಕನೇ ಒಳ್ಳೆಯದು ಶ್ರೇಷ್ಠ ಅಂತ ಹಿಂಗೆ ಅನಿಸ್ತದೆ.

0: ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಸುಭಾಷ್ ಏಣಿಗೆಯವರು. ಈ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನ ಮುಂದಿನ ಸಂಚಿಕೆಯಲ್ಲಿ ಕೇಳೋಣ. ಹೀಗೆ ಕೇಳ್ತಾ ಇರಿ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.
1: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ. ಸ್ನೇಹಿತರೆ, ದಾನಗಳಲ್ಲೇ ಶ್ರೇಷ್ಠವಾದ ದಾನ ಅಂದರೆ ಅದು ರಕ್ತದಾನ. ಒಂದು ಹನಿ ರಕ್ತದಿಂದ ಜೀವವನ್ನು ಉಳಿಸಬಹುದು. ಇಂದು ವಿಶ್ವ ರಕ್ತದಾನಿಗಳ ದಿನ. ಇಂದು ನಾವು ನಿಮಗೆ ಒಬ್ಬ ಅಪರೂಪದ ವ್ಯಕ್ತಿಯನ್ನು ಪರಿಚಯ ಮಾಡ್ತಾ ಇದ್ದೇವೆ. ಸುಮಾರು 45 ವರ್ಷಗಳಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಸಮಾಜಮುಖಿಯಾಗಿ ಸಮಾಜ ಸೇವೆಯನ್ನು ಮಾಡುತ್ತಾ ಜೊತೆಗೆ 100ಕ್ಕಿಂತ ಹೆಚ್ಚು ಬಾರಿ ರಕ್ತದಾನ ಮಾಡಿದಂತಹ ಶ್ರೀ ಶಿವಲಿಂಗಪ್ಪ ಕಿತ್ತೂರ್ ಅವರನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ ಅಭಿಮಾನದ ಸ್ವಾಗತ ಸರ್.
1: ಥ್ಯಾಂಕ್ಸ್. ನಮಸ್ಕಾರ
0: ಸರ್. ಈಗ ತಾವು 117 ಬಾರಿ ರಕ್ತದಾನವನ್ನು ಮಾಡಿದ್ದೀರಾ?
1: ಹೌದು.
0: ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ತಮ್ಮ ಒಂದು ಬಾಲ್ಯ ಹೇಗಿತ್ತು ಸರ್, ತಂದೆ ತಾಯಿ ಪರಿಚಯವನ್ನು ಮಾಡಿಕೊಡಿ.
1: ನಮ್ಮ ಅಪ್ಪವರು ಮಹದೇವಪ್ಪ ಕಿತ್ತೂರ್ ಅಂತೇಳಿ, ಅವರು ಸಮಾಜ ಸೇವಕರು. ಅವರು ಶಾಪೂರ್ ಕೋರೆಗಲ್ಲಿ ನಮ್ಮದು ಮನೆ ಇರ್ತದೆ, ಮತ್ತೆ ಕಪ್ಲೇಶ್ವರ ಗುಡಿ ನಮ್ಮ ಅಜ್ಜವರು ಕಟ್ಸಿದ ಗುಡಿ ಅದು ಶಾಪೂರ್ನಲ್ಲಿ, ಮತ್ತೆ ದಾನಮ್ಮ ಮಂದಿರ್ ಟ್ರಸ್ಟ್ ಅಲ್ಲಿಯೂ ಫಾದರ್ ಕೆಲಸ ಮಾಡಿದ್ದಾರೆ, ಮತ್ತೆ ಕರಜಿ ಮಠ ಪೋದ ವತಿಯಿಂದ ಅದು ನಮ್ಮ ಫಾದರ್ ಪ್ಲೇಸ್ ಕೊಟ್ಟು ಅಲ್ಲಿ ದಾನಮ್ಮ ಗುಡಿ ಸ್ಥಾಪನೆ ಮಾಡಿದ್ದಾರೆ. ಮುಂದೆ ವೀರಭದ್ರ ಗುಡಿಯಲ್ಲಿ ಅಪ್ಪವರು ಟ್ರಸ್ಟಿ ಮೊದಲಿಂದ. ಹೀಗೆ ಬೆಳಗಾವದಲ್ಲಿ 7-8 ಮಂದಿರದಲ್ಲಿ ಅಪ್ಪವರು ಯಾವುದೇ ಟ್ರಸ್ಟಿ ಅಂತ ವರ್ಕ್ ಮಾಡಿದ್ದಾರೆ. ಮತ್ತೆ ಅವರೇ ನನಗೆ ಇದು ಪ್ರೋತ್ಸಾಹ ಮಾಡಿದ್ದಾರೆ, ಲೈಫ್ನಲ್ಲಿ ನೀನು ಏನಾದರೂ ಕೊಡ

0: ಏನಪ್ಪ ಅಂತಂದರೆ, ನಾನು ನನ್ನ ಹತ್ರ ಹಣ ಇಲ್ಲ. ನಾನು ಅವ್ರಿಗೆ ಹೇಳಿದೆ, ನನ್ನ ಹತ್ರ ಹಣ ಇಲ್ಲ, ನಾ ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಏನು ದಾನ ಮಾಡಲಿಕ್ಕೆ ನನ್ನ ಹತ್ರ ಏನಿಲ್ಲ. ಇಲ್ಲ, ಲೈಫ್ನಲ್ಲಿ ಭಾಳ ಇರ್ತದೆ, ನೀನು ವಿಚಾರ ಮಾಡಿ ಅದು ಕೊಡು ಹತ್ರ ಅವರು. ಆಮೇಲೆ ನಾನು ಕರಂಜಿ ಮಠ ಅಪ್ಪ ಹತ್ರ ಹೋದೆ. ಅವ್ರು ಹೇಳಿದ್ರು, ಹಣ ನಿಮ್ಮ ಬಂತಿರಲಿಲ್ಲ, ನೀನು ರಕ್ತ ಕೊಡಬೋದಪ್ಪ ಅಂತೇಳಿ. ಮತ್ತು ಅವರು ನನಗೆ ಒಂದು ಪ್ರೋತ್ಸಾಹ ಕೊಟ್ಟರು, ಲೈಫ್ನಲ್ಲಿ ನೀನು ಏನಾದರೂ ಕೊಡಪ್ಪ ಅಂತ. ಅವರಿಬ್ಬರೂ ವತ್ತಿಂದ ನಾನು ಇದು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ.
1: ಸರ್, ಇವಾಗ ತಾವು ಭಾವುಕರಾದ್ರಿ, ಏನಾದರೂ ದಾನ ಮಾಡುವಂತ ತಂದೆಯವ್ರು ಕೇಳಿದಾಗ ನನ್ನ ಕೈಯಿಂದ ಏನೂ ಆಗೋದಿಲ್ಲಲ್ಲ ದಾನ ಮಾಡಿ, ತಾವು ನಿರ್ಧಾರವನ್ನ ಮಾಡ್ತೀರಾ, ನಿಮ್ಮ ರಕ್ತವನ್ನೇ ದಾನ ಮಾಡಬಹುದು ಅಂದ್ರೆ, ಇವಾಗ ದುಡ್ಡು ಕೊಡ್ಬೇಕು ಅಂದ್ರೆ ದುಡ್ಡಿಲ್ಲ ಕೈಯಲ್ಲಿ, ಅವಾಗ ಮೈ ಗಟ್ಟಿಮುಟ್ಟಾಗಿದ್ದೀನಿ ಅಂದ್ಮೇಲೆ ರಕ್ತ ಕೊಟ್ರೆ ಆಗುತ್ತಲ್ಲ ಅಂತೇಳಿ ತಮ್ಮ ಒಂದು ಆ ದೊಡ್ಡ ನಿರ್ಧಾರ. ಇಂದು ತಾವು 117 ಬಾರಿ ರಕ್ತವನ್ನ ನೀಡಲಿಕ್ಕೆ ಅದು ಪ್ರೇರಣೆಯನ್ನ ನೀಡ್ತು ಅಂತಾನೆ ಹೇಳ್ಬೋದು. ಸರ್, ಇವಾಗ ಏನ್ ಮಾಡ್ತೀವಿ ಅಂದ್ರೆ, ನಮ್ಮ ಜನ್ಮದಿನ ಅಂತ ಬಂದ್ರೆ ಅಥವಾ ನಮ್ಮ ವಿವಾಹ ವಾರ್ಷಿಕೋತ್ಸವ ಅಥವಾ ಯಾವುದೇ ಒಂದು ವಿಶೇಷ ಸಂದರ್ಭ ಅಂತ ಬಂದ್ರೆ ನಾವು ಏನ್ ಮಾಡ್ತೀವಿ, ನಮ್ಮ ಸಡಗರದಲ್ಲಿ ನಾವು ಇದ್ ಬಿಡ್ತೀವಿ. ಆದ್ರೆ ತಾವು ಯೋಚನೆ ಮಾಡಿ, ತಮ್ಮ ಒಂದು ಜನ್ಮದಿನವಾಗಿರಬಹುದು ಅಥವಾ ವಿವಾಹ ವಾರ್ಷಿಕೋತ್ಸವದ ಸಂದರ್ಭ ಆಗಿರಬಹುದು, ಆ ಸಂದರ್ಭದಲ್ಲಿ ತಾವು ರಕ್ತದಾನವನ್ನ ಮಾಡ್ತೀರಾ, ಅದ್ರ ಬಗ್ಗೆ ಹೇಳಿ ಸರ್.
0: ನೋಡಿ, ಲೈಫ್ನಲ್ಲಿ ಏನೋ ನನಗೆ ದೇವರು ಒಂದು ಆಶೀರ್ವಾದ ಕೊಟ್ಟ, ಇದು ಕೊಡ್ಬೋದಂತ, ಅದರಲ್ಲೂ ದೇವರು ಹೊಡೆಯುತ್ತಿರೋರು. ಯಾಕಂದರೆ ಯೂಸ್ವಲಿ ಇಲ್ಲಾಗ ಆಗಲ್ಲ ಇದು. ಮತ್ತು ಮ್ಯಾಕ್ಸಿಮಮ್ ಒಂದು 20 ಸಲ ನಾವು ಕೊಡ್ಬೋದು, 25 ಸಲ ಆದರೂ ನಮ್ಮ ಡಾಕ್ಟರ್ ನನಗೆ ಹೇಳಿದ್ರು, ಅಷ್ಟೇ ನೀನು ಒಂದು 25-30 ಟೈಮ್ಸ್ ಅಷ್ಟೇ ಕೊಡಪ್ಪ, ಮುಂದೆ ಕೊಡೋಕೆ ಹೋಗಬೇಡ ಅಂತ. ನಾ ಎಸ್ ಅಂದೆ, ಆದರೆ ನಾನು ಹೆಲ್ತ್ ಚೆಕಿಂಗ್ ಮಾಡೋಕ್ಕೂ ಅಂತಲೇ ನಾನು ಕೊಡ್ತಿದ್ದೆ. ಅವ್ರಿಗೆ ಹೇಳ್ತಕ್ಕಿಲ್ಲ, ನಾನು ಕೊಡ್ತಾ ಇದ್ದೀನಿ ಅಂತ. ಪೇಪರ್ನಲ್ಲಿ ಬಂದ ತಕ್ಷಣ ಅವ್ರು ಕರೆದಿಲ್ಲ, ನಮ್ಗೆ ಇಷ್ಟೇ ಕೊಡ್ತಾ ಇದೀಯ ಅಂತ, ನಿಂದು ಹೆಲ್ತ್ ನೋಡಪ್ಪ ಅಂತೇಳಿ. ಆದರೆ ನಮ್ಮದು ಮೆಡಿಕಲ್ ಸ್ಟೋರ್ ಕೆಳಕರ ಭಾಗನಲ್ಲಿದೆ, ಹೋಲ್ಸೇಲ್ ಸಿನ್ಸ್ ಫ್ರಮ್ 1980. ಅಲ್ಲಿ KHI ಡಾಕ್ಟರ್ ವೈದ್ಯ ಅಂತ ಬರ್ತಿರು, ಅವ್ರು ನಮ್ಮ ಹತ್ರ ಮೆಡಿಸಿನ್ ತೊಗೋತಿರು. ನಾವು ಮೆಡಿಸಿನ್ ಕೊಡ್ಲಿಕ್ಕೆ ಅಲ್ಲಿ ಹೋದ್ರೆ ದವಾಖಾನೆಯಲ್ಲಿ, ಅಲ್ಲಿ ಬ್ಲಡ್ ಕೊಡ್ತಾ ಇದ್ರು. ಆಮೇಲೆ ನಾ ಕೇಳಿದೆ, ಸರ್ ಏನಿದು ಅಂತ. ಇಲ್ಲ, ಹೀಗೆ ಪೇಷಂಟ್ ಇಲ್ಲಿ ಬರ್ತಾರೆ ಮತ್ತು ಇದು ನಾನು ಕೊಡ್ಬೋದೇನು. ಏ, ಇಲ್ಲ ಕೊಡ್ಲಿಕ್ಕಾಗಲ್ಲ. ಯಾಕೆ ಸರ್? ಇಲ್ಲ, ನೀವೆಲ್ಲ ಹ್ಯಾಬಿಟ್ ಮಾಡ್ತೀರಿ, ಅಲ್ಲಿ ಡ್ರಿಂಕ್ಸು, ಸಿಗರೇಟು, ಅಡಿಕೆ, ನಾನ್ ವೆಜ್ಜು, ನಿಮ್ದೆಲ್ಲ ಬ್ಲಡ್ ಅವ್ರಿಗೆ ಹೋಗ್ತದೆ, ಅದು ಮತ್ತೆ ರೋಗನ ಆಗ್ತದೆ, ಅದಕ್ಕೆ ಆಗಲ್ಲ ಅಂತಂದ್ರು. ಸರ್, ನಾ ಇದರಲ್ಲಿ ಯಾವುದೂ ಮುಟ್ಟೆ ಇಲ್ಲ, ಪ್ರಮಾಣ ಮಾಡಿ ಹೇಳ್ತೀಯ ಕೇಳಿದ್ರು. ಅವರು ದೇವ್ರ ಫೋಟೋ ಮುಟ್ಟಿದೆ. ಅವರು ಆ ದಿವಸೇ ತೊಗೊಂಡ್ಬಿಟ್ರು, ನಾನು 100 ML ತೊಗೊಂಡೇ ಬಿಟ್ರು. ಮತ್ತು ಟೆಸ್ಟ್ ಮಾಡಿದ್ರು ಅವರು, ಅಂದರೆ ನಾ ಹೇಳಿದ್ದವ್ರಿಗೆ ಲೈಕ್ ಆಗಿತ್ತು, ಆದರೂ ಅವರು ಬ್ಲಡ್ ಟೆಸ್ಟ್ ನೋಡ್ರು, ರಿಯಲ್ಲಿ ಇದು ಪ್ಯೂರ್ ಇದೆ, ಏನ್ ಪ್ಯೂರ್ ಇದೆ. ಆಮೇಲೆ ಅವರು ಲೈಕ್ ಆಯ್ತು, ನಾ ಇಲ್ಲ, ನಾ ಹೇಳ್ದು ನೀವು ಹೇಳ್ದು ಕರೆಕ್ಟ್ ಇದೆ, ಇದರಲ್ಲಿ ಏನಿಲ್ಲ ಅಂತ. ನಾ ಹೇಳಿದೆ, ನಾ ನಾನ್ ಹ್ಯಾಬಿಟೇಬಲ್. ಆವಾಗಿಂದ ಅವ್ರು ನನ್ನ ಮೇಲೆ ವಿಶ್ವಾಸ ಇಟ್ಟರು. ಅವರು ಮತ್ತೆ ಏನಾದಿದ್ರೆ ನಾನು ಕರೆದು ಅಲ್ಲೇ ಬ್ಲಡ್ ತೊಗೋತಿಲ್ಲ ಅವರು, ರಾಮದೇವ್ ಅಲ್ಲಿ ಹತ್ರ. ಆವಾಗಿಂದ ನಾನು ಸ್ಟಾರ್ಟ್ ಮಾಡಿದೆ. ಇದಕ್ಕೆ ಸ್ಫೂರ್ತಿ ನನಗೆ ಡಾಕ್ಟರ್ ವೈದ್ಯ KHI ಹಾಸ್ಪಿಟಲ್.
1: ಸರ್, ಈಗ ರಕ್ತದಾನ ಮಾಡುವಂತಹ ಈ ಒಂದು ಮಹತ್ ಕಾರ್ಯ ಶುರುವಾಗಿದ್ದು ಯಾವಾಗಿಂದ ಅಂದ್ರೆ, ಇವಾಗ ಚಿಕ್ಕವರಿದ್ದಾಗಲೇ ತಮಗೆ ರಕ್ತದಾನದ ಬಗ್ಗೆ ಗೊತ್ತಿತ್ತ ಹೇಗೆ ಅಂತ?
0: ನಾನು ಕನ್ನಡ ಸಿನಿಮಾ ನೋಡ್ತಿದ್ದೆ, ಅದರಲ್ಲಿ ನಾನು ಇದರಲ್ಲಿ ಸ್ವಲ್ಪ ವಿಚಾರ ಮಾಡಿದೆ. ರಾಜ್ಕುಮಾರ್ದು ಯಾಕೆ ನಾನು ಇದು ಮಾಡಬಾರ್ದು, ನನ್ನ ಹತ್ರನೇ ಹಣ ಇಲ್ಲ, ಯಾಕೆ ಈ ಥರ ಮಾಡಬಾರ್ದು. ಆಮೇಲೆ ನಾನು ಡಾಕ್ಟರ್ ಹತ್ರ ಕೇಳಿದೆ, ಹೋಗಿ ಇಲ್ಲ ಹಿಂಗೆ ಹೀಗಿದೆ ಅಂತ. ಇಲ್ಲರಿ, ನೀವು ಆಗಲ್ಲ ರೀ, ನಿಮ್ಮ ಕಡೆ ಹ್ಯಾಬಿಟದು ಆಗ್ತದೆ, ಇದನ್ನು ವಿಚಾರ ಮಾಡಬೇಡಂದ್ರೆ. ಇಲ್ಲ ಡಾಕ್ಟರ್, ಹಾಗೆ ಅನ್ಬೇಡ್ರಿ ನೀವು, ನಂದು ವಿಚಾರ ಇದೆ ಅದಕ್ಕೆ. ಆಮೇಲೆ ಒಂದು ಹಾಫ್ ಡೇ ತೊಗೊಂಡ್ರಿ ನೀವು ಈ ಥರ ಎಲ್ಲ ಹೇಳಿ, ನೀವು ಏನು ತಿಂದು ಕೊಟ್ಟರೆ ಏನಾಗ್ತದೆ, ಹಾಗೇ ಇದ್ರೆ ಏನಾಗ್ತದೆ. ಆ ಡಾಕ್ಟರ್ ಹೇಳೋದ್ರಿಂದ ನನ್ನ ಮೊದಲಿಂದ ಯಾವುದೂ ಹ್ಯಾಬಿಟೇ ಇಲ್ಲ. ನಾ ಹೇಳಿ, ಡಾಕ್ಟರ್ ಇವತ್ತಿನ ತನಕ ನನಗೆ ಯಾವುದೂ ಇಲ್ಲ, ಹೇಳಿಬಿಟ್ಟವ್ರು ಇವತ್ತೇ ಸ್ಟಾರ್ಟ್ ಮಾಡಿಬಿಡಪ್ಪ ಅಂತ ಹೇಳಿದ್ರು. ನನ್ನ ಮೇಲೆ ವಿಶ್ವಾಸ ಇಟ್ಟು ಆಮೇಲೆ 2 ಡೇಸ್ ಬಿಟ್ಟು ಹೋದೆ, ಚೆಕ್ ಮಾಡಿದೆ ನನ್ನ ಬ್ಲಡ್ಡು ಏನಿದೆ ಏನ್ರಿ, ಯಾಕಂದ್ರೆ ನನಗೂ ವಿಶ್ವಾಸ ಬೇಕಲ್ಲ, ನಾಳೆ ಇವ್ರಿಗೆ ಪೇಷಂಟ್ ಹಾಕಿ ಏನಾರೇ ಆದರೆ ನಾನು ಜವಾಬ್ದಾರಿ ಆಗ್ತೇನೆ. ಏ ಇಲ್ಲ, ನಿನ್ನ ಪ್ಯೂರ್ ಇದೆ, ಹೇ ಡಾಕ್ಟರ್ ಇವತ್ತಿನ ತನಕ ನಾನು ಮುಟ್ಟಿರೋ ಯಾವುದು ಮತ್ತು ನಾನು ಮುಟ್ಟೋದನ್ನಿಲ್ಲ. ಯಾಕಂದರೆ ಫಾದರ್ ನಮ್ಮಲ್ಲಿ ವೆರಿ ಸ್ಟ್ರಿಕ್ಟ್, ಅವ್ರಿಗೊಂದು ವ್ಯಾಲ್ಯೂ ಇದೆ, ನಾ ಏನಾದರೂ ಮಾಡಿದ್ರೆ ಅವ್ರ ಹೆಸರು ಕೆಡ್ತದೆ, ಅದಕ್ಕೆ ನಾ ಆ ಥರ ಏನೂ ಮಾಡೋದಿಲ್ಲ. ಮತ್ತು ಇವರು ಇಲ್ಲ ಇಲ್ಲ ರೈಟ್, ನೀವು ಯಾವಾಗ ಬಂದ್ರೆ ತೊಗೊಬರ್ರಿ ಹೇಳಿದ್ರು ಅವರು. ಮತ್ತು ನಮ್ಮದು ಬೋಗರೆ ಸದರ ಶಾಪ್ ನಂದು, ಅವ್ರದ್ದು ಅಲ್ಲಿ ಸಮಾಧಿಗಳಲ್ಲಿ ಪೇಷಂಟ್ ಇದ್ದರೆ ಅವ್ರು ಫೋನ್ ಮಾಡಿ ಕರಿತೀನಿ, ನನಗೆ ಇಲ್ಲೇ ಬಂದುಬಿಡಪ್ಪ ಬ್ಲಡ್ ಕೊಟ್ಟು ಹೋಗ್ಬಿಡಂತೆ. ವಿದಿನ್ 3 ಮಿನಿಟ್ಸ್ನಲ್ಲಿ ಹೋಗ್ತಿದ್ವಿ. ಅವ್ರು ಮೇನ್ ನನಗೆ ಭದ್ರಪೂರ್ಣ ಅಂದರೆ ವೇ ತೋರಿಸಿದ್ದಾರೆ ಅವ್ರು ನನಗೆ.
1: ಸರ್, ಇವಾಗ ಮೊದಲ ಬಾರಿಗೆ ತಾವು ಯಾವಾಗ ರಕ್ತದಾನವನ್ನು ಮಾಡಿದ್ರಿ?
0: ನಾನು 26/3/79 ಫಸ್ಟ್ ಕೊಟ್ಟೆ, ಇಲ್ಲಿದೆ ರೆಕಾರ್ಡ್ ಇದೆ, ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. 26/3 ಅಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟೆ, ಲಾಸ್ಟ್ ಅಪ್ ಟು 13/6/17 ತನಕ ಕೊಟ್ಟೆ, ಆಮೇಲೆ ಮತ್ತೆ ಕಂಟಿನ್ಯೂ ಮಾಡಿಬಿಟ್ಟೆ.
1: ಸರ್, ಈಗ ನೀವು ತಮ್ಮ ಈ ಒಂದು 22ನೇ ವಯಸ್ಸಿನಲ್ಲಿ ರಕ್ತದಾನವನ್ನ ನೀಡಲಿಕ್ಕೆ ಪ್ರಾರಂಭ ಮಾಡ್ತೀರಾ. ಮೊದಲ ಬಾರಿಗೆ ರಕ್ತದಾನವನ್ನ ಮಾಡ್ಲಿಕ್ಕೆ ಹೋದಾಗ ಮನೆಯಲ್ಲಿ ಏನಾದ್ರೂ ಹೇಳಿ ಹೋಗಿದ್ರಾ ಅಥವಾ ತಾವೇ ಸ್ವಯಂ ಪ್ರೇರಣೆಯಿಂದ ಕೊಟ್ರ?
0: ಸ್ವಯಂ ಪ್ರೇರಣೆಯಿಂದ ಕೊಟ್ಟೆ, ಮನೆಯಲ್ಲಿ ನಾ ಯಾರಿಗೂ ಹೇಳಿಲ್ಲ. ಒಂದು 10 ಟೈಮ್ಸ್ ಕೊಟ್ಟ ನಂತರ ನಮ್ಮ ಮದರು ಕೈಗೆ ಹಚ್ಕೊಂಡ್ ಬರ್ತಾ ಇದ್ದೇನೆ,

0: ಕೇಳೋರು. ನಾನು ಏನ್ ಮಾಡ್ತಿದ್ದೆ, ತಗದೆ ಮನೆಗೆ ಹೋಗ್ತಿದ್ದೆ. ಕೇಳ್ತಾರಂತೆ ಆ ಡೇ ಏನೋ ನಮ್ಮ ರಿಲೇಷನ್ ಬಂದಿರೋ, ಅದು ಪಟ್ಟಿ ಹತ್ರದೇನು ಅಂತ. ಯಾವ್ದ್ರದ್ದೇನಿಲ್ಲ ಅಂದೆ. ಏ ಇಲ್ಲ, ಯಾವ್ದ್ರದ್ದು ಕರೆಯೋಣ, ಏನಾಗಿದೆ ನಿಂಗೆ ಅಂತ. ಆಮೇಲೆ ನಾನು ನಮ್ಮ ಫಾದರ್ಗೆ ಹೇಳ್ಬಿಟ್ಟೆ ಹಿಂಗಿದೆ ಅಂತ.
1: ಸರ್, ಇಲ್ಲಿವರೆಗೂ ಎಲ್ಲೆಲ್ಲಿ ಬ್ಲಡ್ ಕೊಟ್ಟಿದ್ದೀರಾ ಸರ್ ತಾವು?
0: ಭಾಳ ಪ್ಲೇಸ್ ಆಗಿದೆ ಮೇಡಮ್, ಭಾಳ ಪ್ಲೇಸ್ ಆಗಿದೆ. ಬೆಲ್ಗಾಮು, ಔಟ್ ಸೈಡು, ಮತ್ತು ಇದು ಬ್ಲಡ್ ಇದು ಡೋನ್ ಇದು ಕಲೆಕ್ಟ್ ಇದು ಮಾಡ್ತಾರಲ್ಲ ಆ ಕಡೆ ಈ ಕಡೆ ಎಲ್ಲ ಸ್ಟೋರೇಜ್, ಅದು ಅಲ್ಲೂ ಹೋಗಿದ್ದೆ. ನಾನೆಲ್ಲ ನಾನು ರೆಕಾರ್ಡ್ನಲ್ಲಿ ಬುಕ್ನೆಲ್ಲ ರೆಕಾರ್ಡ್ ಮಾಡಿಬಿಟ್ಟೆ. ನಾನು ಮಹಾವೀರ್ ಬ್ಲಡ್ ಬ್ಯಾಂಕ್, ಕಪ್ಲೇಶ್ವರ್ ಟೆಂಪಲ್, ದಾನಮ್ಮ ಟೆಂಪಲ್, ಸಕಾಳ್ ಮರಾಠಿ ನ್ಯೂಸ್ ಪೇಪರ್, ಕೆಎಲ್ಇ ಆಯುರ್ವೇದಿಕ್ ಹಾಸ್ಪಿಟಲ್, ಬ್ಲಡ್ ಬ್ಯಾಂಕ್ ಡಿಸ್ಟಿಕ್ ಹಾಸ್ಪಿಟಲ್, BIMS ಕಾಲೇಜ್ ಬೆಳಗಾಂ, ಲಾಯನ್ಸ್ ಕ್ಲಬ್ ಬೆಳಗಾಂ, ಸಿವಿಲ್ ಹಾಸ್ಪಿಟಲ್, ಕೆಎಲ್ಇ ಹಾಸ್ಪಿಟಲ್, ಮುಂದೆ ಡ್ರಗ್ಸ್ ಕಂಟ್ರೋಲರ್ ಬೆಳಗಾಂ ಅಲ್ಲಿ ಆಫೀಸಲ್ಲಿ, ಮಹಾವೀರ್ ಬ್ಲಡ್ ಬ್ಯಾಂಕ್, ಲಿಂಗಾಯತ್ ಕಮ್ಯುನಿಟಿ, ಬಣಗಾರ್ ಸಮಾಜ್, ಕರ್ನಾಟಕ ಗೌರ್ಮೆಂಟ್ ನ್ಯಾಕೋ, ಸರಸ್ವತಿ ವಾಚನಾಲಯ, ಕರಂಜಿಮಠ್ ಬೆಳಗಾವಿ, ಗೋಕಾಕ್ ಡಾಕ್ಟರ್ಸ್ ಕ್ಲಬ್, ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘ್ ಬೆಳಗಾಂ ವಿಂಗ್, SP ಅಗರ್ವಾಲ್ ಎಕ್ಸ್ SP ಆಫೀಸ್ನಲ್ಲಿ, ಮುಂದೆ ಸತೀಶ್ ಶುಗರ್ ಅವಾರ್ಡ್ಸ್ ಗೋಕಾಕ್, ದುರ್ದುಂಡೇಶ್ವರ ಮಠ ಸಂಕೇಶ್ವರ್.
1: ಸರ್, ತಾವು 10 ಬಾರಿ ರಕ್ತದಾನವನ್ನ ಮಾಡಿದ್ಮೇಲೆ ತಂದೆ ತಾಯಿಗೆ ಹೇಳ್ತೀರಾ ರಕ್ತದಾನ ಮಾಡ್ತಾ ಇದ್ದೀನಿ ಅಂತ? ಅವ್ರದ್ದು ಸಪೋರ್ಟ್ ಯಾವ ರೀತಿ ಇತ್ತು ಸರ್, ಮಾಡು ಅಂತ ಹೇಳಿದ್ರು ಅಥವಾ ಬೇಡ ಅಂತ ಏನಾದ್ರು?
0: ಇಲ್ಲ, ಅಪ್ಪವರು ಹೇಳಿದ್ರು ಏನ್ ನೀವು ಮಾಡಿದ್ಯಾ, ಚೆನ್ನಾಗಿ ಮಾಡಿದ್ಯಾ, ಆದ್ರೆ ನಿಂದು ಹೆಲ್ತ್ ನೋಡ್ಕೊಂಡು ಕೊಡಂದ್ರು. ಮೊದಲು ಅಷ್ಟೇ ಅಂದ್ರು, ಬ್ಲಡ್ ನೀವು ಕೊಡಕ್ಕೆ ಹೋಗಬೇಡ, ಆಗುದಿಲ್ಲ, ಏನಾಗುದಿಲ್ಲ ಅಂತ. ನಾನು ಇಲ್ಲ, ನಾನು ಮೆಡಿಕಲ್ನಲ್ಲಿದ್ದೇನೆ, ಏನು ಕೊಟ್ಟರೆ ಏನಾಗ್ತದೆ ಏನಿಲ್ಲ, ನನಗೆ ಐಡಿಯಾ ಇದೆ. ಯಾವಾಗಂದ್ರೆ ಇಲ್ಲ, ಬ್ಲಡ್ ಕೊಡೋದೇ ಇಲ್ಲ, ನಿಮ್ಗೆ ಆಗಲ್ಲ, ಕೊಡಕ್ಕಾಗೋಣ. ನಾನು ಎಸ್ ಅಂದೆ ಅಷ್ಟೇ. ಫಾದರ್ ಮಾತ್ರ ಹೇಳಿದೆ, ನಾವು ಕೊಡೋ ಮುಂದೆ ಬ್ಲಡ್ ಚೆಕ್ ಮಾಡ್ತಾರೆ, ನನ್ನ ಎಬಿಲಿಟಿ ಇದ್ರೆ ಅವ್ರು ತೊಗೋತಾರೆ, ಇಲ್ಲರೆ ತೊಗೊಳಲ್ಲ. ಅದಕ್ಕೆ ನಮಗೇನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಅಪ್ಪವ್ರಿಗೂ ಮೆಡಿಕಲ್ ಇಷ್ಟು ಡಿಟೇಲ್ ಐಡಿಯಾ ಇಲ್ಲ. ಅದು ವಯಸ್ಸು ಅಂದರು, ನೀವು ಹೆಲ್ತ್ ನೋಡೇ ಕೊಡಪ್ಪ ಅಂತ ಇಷ್ಟೊಂದು ಮಾತು ಹೇಳಿದ್ರು.
1: ಸರ್, ಆಯಿತು, ಮದುವೆಗಿಂತ ಮುಂಚೆ ತಂದೆ ತಾಯಿ ತಂದೆಯವರ ಒಪ್ಪಿಗೆಯನ್ನು ಪಡೆದು ರಕ್ತದಾನವನ್ನು ಮಾಡ್ತೀರಾ. ಮುಂದೆ ಮದುವೆ ಆದಮೇಲೆ ತಮ್ಮ ಪತ್ನಿಯವರ ಸಹಕಾರ ಯಾವ ರೀತಿ ಇತ್ತು ಸರ್?
0: ಅವರು ಫುಲ್ ಇದಕ್ಕೆ ಸಪೋರ್ಟ್, ಕಂಟಿನ್ಯೂ ಮಾಡಂದ್ರು, ಯಾವುದು ಏನು ಪ್ರಾಬ್ಲಮ್ ಇಲ್ಲ, ಆದರೆ ನಿಮ್ಮ ಹೆಲ್ತ್ ನೋಡ್ಕೊಂಡು ನೀವು ಕೊಡಿ, ಪ್ರಾಬ್ಲಮ್ ಏನೂ ಇಲ್ಲ. ಟೆಂಪ್ರೇಚರ್ ಬಂದರೆ ಇವತ್ತು ತೊಗೊಳ್ಳಲ್ಲ ನಮ್ಮ ಕಡೆಗೆ, ಏನಾದರೂ ರೋಗ ಇದ್ರೆ ತೊಗೊಳ್ಳ. ಅವಳು ಒಂದು ಸಜೆಷನ್ ಮಾಡಿದ್ಲು, ನಿಮ್ಗೆ ಯಾವುದಾದ್ರೂ ಗೊತ್ತಿಲ್ಲದೆ ರೋಗಿದ್ರೆ ನೀವು ಅದನ್ನ ಚೆಕ್ ಮಾಡಿಕೊಂಡೇ ನೀವು ಎವ್ರಿ ಟೈಮ್ ಬ್ಲಡ್ ಕೊಡಂತ ಒಂದು ಸಜೆಷನ್ ಹೇಳೋದು. ಅಂದರೆ ನಿಮ್ಮದು ಬ್ಲಡ್ ಕರೆಕ್ಟ್ ಇದ್ರೆ ಕರೆಕ್ಟ್, ಇಲ್ಲಾಂದರೆ ಅವ್ರಿಗೆ ರೋಗ ಬರ್ತದೆ. ಅದಕ್ಕೆ ಅದೊಂದು ಅವಳು ಸಜೆಷನ್ ಹೇಳಿದ್ಲು, ರೋಗ ಯಾವ್ದಾರು ಇದ್ರೇ ನೀವು ಚೆಕ್ ಮಾಡಿನೇ ಆಮೇಲೆ ನೀವು ಕೊಡ್ರಿ, ಪ್ರಾಬ್ಲಮ್ ಏನೂ ಇಲ್ಲ, ಕೊಡ್ಬೋದು.
1: ಸರ್, ಇವಾಗ ತಾವು ಹೇಳ್ದಂಗೆ ಸಾಕಷ್ಟು ಕಡೆ ರಕ್ತದಾನವನ್ನ ಮಾಡ್ತೀರಾ, ಸಾಕಷ್ಟು ಜನರ ಜೀವವನ್ನ ಕೂಡ ಉಳಿಸ್ತೀರಾ. ಯಾವ್ದಾದ್ರು ಒಂದು ಘಟನೆ ಮನಸ್ಸಿಗೆ ತುಂಬಾ ಹತ್ತಿರವಾದದ್ದು ಅಂದ್ರೆ, ಇವಾಗ ತಮ್ಮಿಂದ ರಕ್ತವನ್ನ ತೆಗೆದುಕೊಂಡು ತಮಗೆ ಕೃತಜ್ಞತೆಯನ್ನ ತಿಳಿಸಿದಂತಹ ಯಾವ್ದಾದ್ರು ಒಂದು ಘಟನೆಯನ್ನ ನಮ್ ಜೊತೆಗೆ ಹಂಚ್ಕೋಬಹುದಾ?
0: ನಮ್ ಬ್ಲಡ್ ಏನ್ ಕೊಡ್ತೀನಿ, ನಮ್ ಶಾಪ್ ಹತ್ರ ಐತೆ, ಅಲ್ಲಿ ಜನ ಬಂದು ನಮ್ಗೆ ಎಲ್ಲರೂ ಬಂದು ನನಗೆ ನಮಸ್ಕಾರ ಮಾಡಿ ಹೋಗ್ತೀರಿ ನನಗೆ. ಅಂದರೆ ಈ ಥರ ಎಲ್ಲಿ ಸಿಗಲ್ಲ ನಮಗೆ. ಅದಕ್ಕೆ ನಮ್ಮದು ಇನ್ನೂ ಊರಿನಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ, ಅದಕ್ಕೂ ನಮ್ಗೆ ಬೇಕಾದಕ್ಕೆ ಬಂದೇವು ಅಂಥೇಳಿ. ನಾನು ಎವ್ರಿ 3 months 4 months ಒಮ್ಮೆ ಕೊಡ್ತೇನೆ. ಇಲ್ಲ, ನಮ್ಗೆ ಪ್ರಾಬ್ಲಮ್ ಆಗಿದೆ, ಅವಾಗ ಕೊಟ್ಟು ನಾವು 2 months ಆಗಿತ್ತು. ಮುಂದೆ ಇವ್ರು ಡಾಕ್ಟರ್ ಹತ್ರನೇ ಹೋಗಿದ್ದೀವಿ ನಾವು, ಆದರೆ ಅವ್ರು ಡಾಕ್ಟರು ನಾ ಹೇಳಿಲ್ಲ ಅವ್ರಿಗೆ ಕೊಡ್ತಾ ಇದ್ದೀನಿ ಅಂಥೇಳಿ ಕೊಟ್ಟು ಆಮೇಲೆ ಅವ್ರಿಗೆ ಹೇಳಿದೆ ಹಿಂಗಾಯ್ತು. ಅವರು ಫೈರ್ ಮಾಡಿಬಿಟ್ರು, ಇಲ್ಲಪ್ಪ ಅಷ್ಟು ಕೊಡಕ್ಕೆ ಹೋಗಬೇಡ, ಯಾಕಂದರೆ ನಿಂಗೆ ಬ್ಲಡ್ ರೆಡಿ ಆಗಲಿಕ್ಕೆ ಮಿನಿಮಮ್ 3 months ಬೇಕು, ಅದಕ್ಕೆ ನೀ 2 months ಅದು ಕೊಟ್ಟರೆ ಮತ್ತೆ ನಿನಗೆ ನಾವು ಕೊಡಬೇಕಾಗ್ತದೆ. ಆದರೆ ನನಗೇನು ಫೀಲಿಂಗು, ನನ್ನ ಮುಂದೆ ಪೇಷಂಟು ಸ್ವಲ್ಪ ಪ್ರಾಬ್ಲಮ್ ಆಯಿತು, ಹೀಗಾಗಿ ನಾನು ದೇವ್ರ ಮೇಲೆ ಭಾರ ಹಾಕಿ ಕೊಟ್ಬಿಟ್ಟೆ.
1: ಸರ್, ಯಾವತ್ತಾದರೂ ಅನಿಸಿದ್ದೀಯಾ ಬೇಡಪ್ಪ ಯಾವುದಾದ್ರೂ ಒಂದು ಘಟನೆ ಬ್ಲಡ್ ಕೊಡೋದು ಬೇಡಪ್ಪ ಅಂತ ಅನಿಸಿದ್ದೆ? ಯಾವತ್ತಾದ್ರೂ
0: ಇಲ್ಲ ಮೇಡಮ್, ನಾನು ಇನ್ನೂ ರೆಡಿ ಆಗಿ ನೋಡಿ ಕೊಡ್ಲಿಕ್ಕೆ.
1: ಇವಾಗ ತಮಗೆ 75 ಅನಿಸುತ್ತೆ?
0: ನನಗೀಗ ರನ್ನಿಂಗ್ 76. ನಂದು ಮೇಡಮ್ 1157 ಬರ್ತ್ ಡೇಟ್ January 1st.
1: 76 ಆದ್ರೂ ತಮಗೆ ಇನ್ನೂ ಕೊಡ್ಬೇಕು ಅಂತ?
0: ಹೌದೌದು, ಇನ್ನೂ ಇಚ್ಛೆ ಇದೆ, ನಾನು ಇನ್ನೂ ಇದೆ ನಂದು. ಯಾಕಂದ್ರೆ ನನ್ನ ಹೆಲ್ತ್ ಚೆನ್ನಾಗಿದೆ, ಅದಕ್ಕೆ ನಂದು ಎಕ್ಸ್ಪೆಕ್ಟೇಷನ್ ಹೆಲ್ತ್ ನಂದು ಕೆಟ್ಟಿದ್ರೆ ನಾ ಅದು ವಿದೌಟ್ ನಾವು ಮಾಡುತ್ತೆ. ಯಾಕಂದ್ರೆ ನನ್ನ ಬ್ಲಡ್ ಅವ್ರಿಗೆ ಹೋದ್ರೆ ಅದು ರೋಗ ಅವ್ರಿಗೆ ಬರುತ್ತೆ, ಹೀಗಾಗಿ ನನ್ನ ಬ್ಲಡ್ಡೇ ನನ್ನ ಕ್ಲಿಯರ್ ಇದೆ, ಏನು ಪ್ರಾಬ್ಲಮ್ನೇ ಇಲ್ಲ. ಡಾಕ್ಟರ್ ಇಷ್ಟೇ ಅಂತಾರೆ ನಮ್ಗೆ, ಅವ್ರಂದ್ರೆ after 50 ಬ್ಲಡ್ ಹುಟ್ಟೋದಿಲ್ಲ, ಅದಕ್ಕೆ ನೀವು ಕೊಡಬೇಡ ಅಂತಾರೆ ಅಷ್ಟೇ. ಆದರೂ ನಾವು 60 ದಾಟಿ ಹೋಗಿ ಆದರೂ ಕೊಟ್ಟಿದ್ದೆ ನಾನು.
1: ಸರ್, ತಾವು ರಕ್ತವನ್ನು ಕೊಟ್ಟಾಗ ಏನಾದರೂ ತೊಂದರೆ ಆಗಿದ್ದೀರಿಯಾ, ಅಥವಾ ತಾವು ಕೆಲಸವನ್ನ ಮಾಡ್ಬೇಕಾದ್ರೆ ಏನಾದರೂ ತೊಂದರೆ ಏನಾದರೂ ಆಯ್ತಾ?
0: ಇಲ್ಲ ಮೇಡಮ್, ದೇವ್ರ ದಯದಿಂದ ನನಗೆ ಇವತ್ತು ನೋಡಿ, ನಾವು ಬ್ಲಡ್ ಕೊಟ್ಟು ಅವ್ರು ವೈದ್ಯ ಡಾಕ್ಟ್ರು ಏ 2 ತಾಸು ಮಲ್ಕೊಂಡು ನೀವು ಹೋಗಂತಿರೋರು, ನಾನು 20-25 minutes ಜೊತೆ ಇದ್ದಾಗ ಮಾಡಿ ಅವ್ರು ಒಳಗೆ ಹೋಗಡೆ ಹೋದ್ರೆ ಈ ಕಡೆ ನಾನು ಶಾಪ್ ಹೋಗಿ ನಾ ವರ್ಕ್ ಹತ್ಬಿಟ್ಟಿದ್ದೆ. ಯಾವಾಗ ನನಗೆ ಬೋರ್ನೆಸ್ ಹೀಗೇನೆ ಹೊಟ್ಟೆ ಬಂದಿಲ್ಲ, ಮತ್ತು ನನಗೆ ಯಾವುದೂ ಹ್ಯಾಬಿಟ್ ಇಲ್ಲ, ಅದರಿಂದ ಏನೋ ದೇವ್ರು ನನಗೆ ಚಲೋ ಇಟ್ಟಿರಿ ಅಷ್ಟೇ, ಯಾವುದೇ ಹ್ಯಾಬಿಟ್ ಇಲ್ಲ.
1: ವರ್ಷದಲ್ಲಿ ಎಷ್ಟು ಬಾರಿ ರಕ್ತವನ್ನು ಕೊಡ್ತೀರಾ ಸರ್ ತಾವು?
0: ನಾವು 3 times ಫಿಕ್ಸ್ ರೀ, ಆಸ್ ಪರ್ ಇವ್ರದ್ದು ಡಾಕ್ಟರ್ ಲೆಕ್ಕಲ್ಲೇ. ಆದರೆ ನಾನು 5 times 6 times ಕೊಟ್ಟಿದ್ದೀನಿ. ಯಾಕಂದರೆ ಅವರು ವೈದ್ಯ ಡಾಕ್ಟರ್ ಹತ್ರ ಏನು ಅಲ್ಲಿ ಅಡ್ಮಿಟ್ ಮಾಡ್ಕೋತಿರೋ ಪೇಷಂಟ್ ನಮ್ದು ಶಾಪ್ ಗೊತ್ತಿತ್ತು ಅವ್ರಿಗೆ, ಕಾಲ್ ಬಂದು ಹಿಡಿಯೋರು ಅವರು, ನೀವು 1/2 bottle ರೇ ಕೊಡ್ರಿ ಇಲ್ಲ ನಮ್ಮ ಪೇಷಂಟ್ ಉಳಿಯಲ್ಲ. ಅವರು ಎಲ್ಲ ಆ ಕಡೆ ಈ ಕಡೆ ತಿರುಗಾಡಿ ಬಂದು ಯಾರು ಇಲ್ಲಂದ್ರೆ ಅವಾಗ ನನ್ನ ಕಡೆ ಬರ್ತಿರೋರು. ಅವಾಗ ನಾವು ಅವ್ರು ರಿಕ್ವೆಸ್ಟ್ ಮಾಡ್ಕೋದ್ವಿ, ದಯಮಾಡಿ ನೀವು ವೈದ್ಯ ಡಾಕ್ಟರ್ ಹೇಳುವಾಗಿಲ್ಲ ನನ್ನ ತಗೊಂಡಾರ ಅಂತ, ಇಲ್ಲ ಅವ್ರು ನನಗೆ ಫೈರ್ ಮಾಡ್ತಾರೆ, ಇಷ್ಟು ಟೈಮ್ ಕೊಡಬಾರ್ದು ಯಾಕೆ ಕೊಡ್ತಾ ಇದ್ದೆ ನೀನು, ನಿನ್ನ ಹೆಲ್ತ್ ಹಾಳಾಗ್ತದೆ, ಅದಕ್ಕೆ ನನಗೆ ನೀವು ಹೆಲ್ಪ್ ಮಾಡಿ, ಈಗ ನೀವು ನಾ ಕೊಟ್ಟಿದ್ದು ಹೇಳ್ಬೋದು ಅವ್ರಿಗೆ.
1: ಸರ್, ಈಗ ನಿಮಗೆ ಯಾರು ಪರ್ಸನಲ್ ಆಗಿ ಫೋನ್ ಮಾಡಿ ನಮಗೆ ಇಂತಹ ಬ್ಲಡ್ ಗ್ರೂಪ್ ಅರ್ಜೆಂಟ್ ಆಗಿ ಬೇಕಾಗಿದೆ ಅಂತ ಏನಾದರೂ ಕೇಳಿದ್ದೇನಾದರೂ ಇದೆಯಾ ಸರ್?
0: ಬಹಳ ಜನ ಕೇಳ್ತಾರೆ, ನಾನು ನನಗೆ ಯಾರು ಪ್ರೆಸೆಂಟ್ ಕೊಡ್ತಾ ಇದ್ದಾರೆ ನಾವು ಅವ್ರ ಕಡೆ ಕರ್ಕೊಂಡು ಹೋಗಿ ಅವ್ರಿಗೆ ಕೊಡಿಸ್ತೇನೆ, ಅವ್ರಿಗೆ ಪರಿಚಯ ಇನ್ನೊಂದಿದೆ ಎಲ್ಲಿ ಬ್ಲಡ್ ಬ್ಯಾಂಕು ಅಲ್ಲಿ ಇಲ್ಲಿ ನನ್ನ ಕಡೆ ಎಷ್ಟು ವರ್ಕ್ ಆಗ್ತದೆ ನಾನು ಮಾಡ್ತೀನಿ, ಪ್ರೆಸೆಂಟ್ ಕೂಡ ಮಾಡ್ತಾ ಇದ್ದೆ, ಏನು ಪ್ರಾಬ್ಲಮ್ ಇಲ್ಲ.
1: ಸರ್, ತಾವು ಇಷ್ಟು ದಿನದಿಂದ ರಕ್ತವನ್ನು ಕೊಡ್ತಾ ಬಂದಿದ್ದೀರಾ, ಸುಮಾರು 38 ವರ್ಷಗಳ ಕಾಲ ನಿರಂತರವಾಗಿ ರಕ್ತವನ್ನು ಕೊಡ್ತಾ ಬರ್ತಾ ಇದ್ದೀರಾ, ಏನಾದರೂ ಅಹಿತಕರ ಘಟನೆ ಅಂದರೆ ಏನಾದರೂ ಅಡೆತಡೆ ಏನಾದರೂ ಆಯ್ತಾ ಅಂತ?
0: ಅಪ್ ಟು ಟುಡೇ ಮೇಡಮ್ ಏನೋಗಿಲ್ಲ, ಏನೋ ದೇವರ ಆಶೀರ್ವಾದ ನನಗೆ, ಯಾವುದು ನನಗೆ ಅಡೆತಡೆ ಬಂದಿಲ್ಲ. ಅದರಿಂದ ನಂದು ಹೆಲ್ತ್ ಮೇಲೆ ಏನೂ ಪರಿಣಾಮ ಆಗಿಲ್ಲ, ಯಾಕಂದ್ರೆ ನಾವು ಹೆಲ್ತ್ ಡಿಪಾರ್ಟ್ಮೆಂಟೇ ಇರ್ತೇವೆ ನಾವು. ಈಗ ನಾನು ಚೆಕ್ ಮಾಡ್ಕೋತಾ ಇದ್ದೆ, ನನಗೆ ಇದರಿಂದ ಯಾವತ್ತೂ ಇವತ್ತಿನ ತಗಲ್ಲ, ವೀಕ್ನೆಸ್ ಕೂಡ ನನಗೆ ಅನಿಸಲ್ಲ. ಈಗ ಪ್ರೆಸೆಂಟ್ ಕೂಡ ನಾನು ಡೈಲಿ 4 kilometers ನಡೀತೇನೆ ಡೈಲಿ, ನನಗೇನು ಪ್ರಾಬ್ಲಮ್ ಇಲ್ಲ.
1: ಸರ್, ನಿಮ್ಮ ಕುಟುಂಬದವರು ಸಹ ಈ ಒಂದು ಮಹತ್ ಕಾರ್ಯದಲ್ಲಿ, ಈ ಒಂದು ರಕ್ತದಾನ ಮಾಡುವಂತಹ ಮಹತ್ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ ಹೇಗೆ?
0: ಇಲ್ಲ, ಅವ್ರಂದ್ರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು ಅವ್ರಿಗೆ, ಹೀಗಾಗಿ ಇಲ್ಲಂದ್ರೆ ನಾ ಅವ್ರನ್ನು ಸ್ಟಾರ್ಟ್ ಮಾಡಿದ್ದೆ, ಹೆಲ್ತ್ ಪ್ರಾಬ್ಲಮ್ದಿಂದ ಅವ್ರಿಗೆ ಆಗಲಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಯ್ತು ಹೆಲ್ತ್ ಅವ್ರಿಗೆ. ಹೀಗಾಗಿ ಅವ್ರು ರೆಡಿ ಇದ್ರು, ಆದ್ರೆ ಡಾಕ್ಟರ್ ಬೇಡ ಅಂದ್ರೆ ಅವ್ರಿಗೆ, ನಮ್ಮ ಮಗು ಕೊಟ್ಟಿದ್ರಿ. ನಮ್ಮ ಚಿರಂಜೀವ ನಾನು ನಾ ಮಾಡಿದ್ ನೋಡಿ ಅವನು ಒಂದು 3 times ಬ್ಲಡ್ ಡೊನೇಟ್ ಮಾಡಿದ್ದಾನೆ. ನಾ ಹೇಳಿದ ತಕ್ಷಣ ಅವನು ಒಂದು ಎಮರ್ಜೆನ್ಸಿಯಲ್ಲಿದ್ದೆ, ಅಲ್ಲಿ ಮಾಡಿ ಹೇಳಿದೆ ಅವನಿಗೆ, 3 times ಕೊಟ್ಟಿದ್ದಾನೆ ಅವನು. ನಾನು ಹೇಳಿದೆ ಅವನಿಗೆ ಇಯರ್ಲಿ ಮಿನಿಮಮ್ 1 time ಕೊಡಪ್ಪ, ಒಂದು ಹೆಲ್ಪ್ ಆಗ್ತದೆ ನಿನಗೆ ಅಂತ. ಆಯ್ತು, ನಾನು ಮಾಡ್ತೇನೆ ಅಂದಿದ್ದಾನೆ ಅವನು.
1: ಸರ್, ಜನರಲ್ಲಿ ಅಷ್ಟಾಗಿ ಒಂದು ರಕ್ತದಾನದ ಬಗ್ಗೆ ಅವೇರ್ನೆಸ್ ಅನ್ನುವಂಥದ್ದು ಅಷ್ಟಾಗಿ ಇಲ್ಲ, ತಾವೇನಾದರೂ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕಾಗಿ ಏನಾದರೂ ಜಾಗೃತಿ ಕಾರ್ಯಕ್ರಮಗಳೇನಾದರೂ ಹಾಕ್ಕೊಳ್ತಾ ಇದ್ದೀರಾ ಹೇಗೆ?
0: ನಾವು ದಾನಮ್ಮ ಮಂದಿರದಲ್ಲಿ ನನಗೆ ನಂದು 2-3 ಭಾಷಣ ಇಟ್ಟಿದ್ರು ಅವರು, ಅಂದರೆ ಕೊಟ್ಟರೆ ಏನಾಗ್ತದೆ ಏನಿಲ್ಲ. ಮತ್ತು ನಮ್ಮ ಜೈನ್ ಸಮಾಜ ಇದೆ, ಅವ್ರು ನನ್ನ ಕರೆಸಿದ್ರು, ಮರಾಠ ಸಮಾಜ ಅಂದರೆ ನಮ್ಮ ಪರಿಚಯ ಇದ್ದವರೇ, ಇಷ್ಟು ಟೈಮ್ ಕೊಟ್ಟು ಇವ್ರು ಹೀಗೆ ಇದ್ದಾರೆ ಅನ್ನ ಕಣ್ಮುಂದೆ ಇದ್ರು. ನಾವು ನಾ ಹೇಳಿದಾಗೆ ಅವ್ರಿಗೆ ಗೊತ್ತು ನಾ ಇಷ್ಟು ಟೈಮ್ ಕೊಟ್ಟಿದ್ದೇನಂತ. ಆವಾಗ ಭಾಳ ಜನ ವಿಚಾರ ಮಾಡಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಅದೇ ನನಗೆ ದೇವ್ರ ದಯ ಅಂತೆ ನಾನು. ಅಂದರೆ ಅಷ್ಟು ಮತ್ತೆ ಪ್ಲಸ್ ಪಾಯಿಂಟ್ ಆಯಿತು, ಬ್ಲಡ್ ಸಿಗೋದು ಅವ್ರಿಗೊಂದು ಇದಾಯ್ತದ್ದು, ಇಲ್ಲಾಂದ್ರೆ ಸಿಗತ್ತಿಲ್ಲ ಅಷ್ಟು ಬ್ಲಡ್. ಅದು ಭಾಳ ಜನ ನಾನು ಚೇಂಜ್ ಮಾಡಿದ್ದೇನೆ ಭಾಳ ಜನಕ್ಕೆ, ನಾನು ನೋಡಿ ಅವರು ಕೊಡ್ತಾ ಇದ್ದಾರೆ, ಇಷ್ಟು ಏಜ್ ಆದರೂ ಈಗ ನಿಮ್ಗೆ ರೋಗ ಆಗಿಲ್ಲ ಏನಿಲ್ಲ, ನಾವು ಯಾಕೆ ಕೊಡಬಾರ್ದು ಈ ಥರ ಆಗಿ ಜನ 3-4 ನಮ್ಮ ಫ್ರೆಂಡು ಕೊಟ್ಟಿದ್ದಾರೆ.
1: ಸರ್, ಕೆಲವೊಂದು ಬ್ಲಡ್ ಗ್ರೂಪ್ಸ್ ಇರುತ್ತೆ ತುಂಬ ಕಷ್ಟ ಅದು ಸಿಗುವಂಥದ್ದು, ಅಂತಹ ಬ್ಲಡ್ ಗ್ರೂಪ್ ಇರುವಂಥವ್ರು ಅವ್ರಿಗೆ ಯಾವ ರೀತಿ ಮೋಟಿವೇಶನ್ ಮಾಡ್ತೀರಾ ಸರ್ ಬ್ಲಡ್ ಅನ್ನ ಕೊಡಿ ಅಂತೇಳಿ? ಇವಾಗ ಮಾಮೂಲಿಯಾಗಿ ಬಿ ಪಾಸಿಟಿವ್ ಅಂದ್ರೆ
0: ಸಿಗುತ್ತೆ,
1: ಉಳಿದಂತಹ ಬ್ಲಡ್ ಗ್ರೂಪ್ ಕೆಲವೊಂದಷ್ಟು ಬ್ಲಡ್ ಗ್ರೂಪ್ಸ್ ನೆಗೆಟಿವ್ ಬ್ಲಡ್ ಗ್ರೂಪ್ಸ್ ಎಲ್ಲ ಇರುತ್ತೆ, ಅದು ತುಂಬಾ ರೇರ್. ಅಂತಹ ಬ್ಲಡ್ ಅನ್ನ ಹೊಂದಿರುವಂತವರಿಗೆ ಬ್ಲಡ್ ಅನ್ನ ದಾನ ಮಾಡಿ ಅಂತ ಯಾವ ರೀತಿ ತಾವು ಮೋಟಿವೇಶನ್ ಮಾಡ್ತೀರಾ?
0: ಹೀಗಿದೆ ಮೇಡಮ್, ಅವ್ರದ್ದು ಅಡ್ರೆಸ್ ಎಲ್ಲ ಡಾಕ್ಟರ್ ಹತ್ರ ಅಂದ್ರೆ ಪೇಷಂಟ್ ಹತ್ರ ಎಲ್ಲ ಕಡೆ ಇರ್ತದೆ, ನಂದು ಅವ್ರದ್ದು ಭೇಟಿ ರಗಡಿಸಲಾಗಿದೆ. ಅವರು ಅದ ಅಂತಾರೆ, ನಾವು ಏನ್ ಟೈಮ್ ನಲ್ಲಿದೆಲ್ಲ ನಾವು ಅಷ್ಟು ಕೊಡಬಹುದು, ಎಕ್ಸ್ಟ್ರಾ ಆದರೆ ನಮ್ಮ ಕಡೆ ಆಗಲ್ಲ, ಯಾಕಂದ್ರೆ ಮತ್ತೆ ನಮ್ಗೆ ಬ್ಲಡ್ ಹಾಕಬೇಕಾಗ್ತದೆ. ನಾನು 2-3 ಜನ ತಯಾರು ಮಾಡಿದ್ದೆ, ಅವರು ಇದು ರೆಡಿ ಇರಲಿಲ್ಲ, ಇಲ್ಲ ಕೊಟ್ಟರೆ ವೀಕ್ ಆಗ್ತಾರೆ ಹಾಗೆ ಹೀಗೆ ಅಂತ. ನಾನು ರೆಕಾರ್ಡ್ ತೋರಿಸಿದೆ ಅವ್ರಿಗೆ, ಮತ್ತೆ ಆ ವೈದ್ಯ ಹತ್ತಿರ ಕರ್ಕೊಂಡೋಗ್ತು ಹೇಳಿದೆ ಅವ್ರಿಗೆ, ಅವರೆಲ್ಲ ಅವ್ರಿಗೆ ಹೇಳಿದ್ರು ಇಲ್ಲ ಇದಿರ ಅಂತ. ಅವಾಗಿಂದ ಅವರು ಕೊಡ್ತಾ ಇದ್ದಾರೆ, ಏನೋ ಲಕ್ ಅವ್ರದ್ರು, ಯಾಕೆ ರೇರ್ ಗ್ರೂಪ್ ಸಿಗಲ್ಲ ರೀ ಮೇಡಮ್, ವೆರಿ ರೇರ್. ಅದೇ ನನಗೆ ಫೀಲ್ ಆಗ್ತದೆ, ಆರ್ಡಿನರಿ ನಿಮ್ಗೆ ಸಿಗ್ಬೋದು, ಅವ್ರದ್ದು ಕಷ್ಟ ಭಾಳ ಕಷ್ಟ ರೀ. ಮತ್ತೇನಾಗ್ತದೆ ಮೇಡಮ್, ಅವ್ರಿಗೆ ನಾವು ಹೆಚ್ಚು ಫೋರ್ಸ್ ಮಾಡ್ಲಿಕ್ಕೆ ಬೇಕಂದ್ರೆ ಇರೋದೇ ಜನ ಲಿಮಿಟೆಡ್ ಅವರು, ಒಂದು 7 ಜನ ಬಂದು ನಮ್ಗೆ ಕೊಡಿ ನಿಮ್ಗೆ ಕೊಡಿ ಅಂದ್ರೆ ಅವ್ರು ಎಲ್ಲಿದ್ದು ಕೊಡೋರು, ಯಾಕಂದರೆ ಇರೋದೇ ಜನ ಕಮ್ಮಿ ಇದೆ. ಆ ಬ್ಲಡ್ ಸ್ಪೆಷಲ್ ಬ್ಲಡ್ ಇದ್ದವರು ಈ ಥರ ಇಷ್ಟು ಜನಸಂಖ್ಯೆ ಇಲ್ಲ ಅವ್ರದ್ದು, ಅದು ಪ್ರಾಬ್ಲಮ್, ಬಿಗ್ ಪ್ರಾಬ್ಲಮ್ ಇದೆ ಈಗ ಪ್ರೆಸೆಂಟ್ ಕೂಡ, ಬಿಗ್ ಪ್ರಾಬ್ಲಮ್ ಅದು.
1: ತಮ್ಮ ಬ್ಲಡ್ ಗ್ರೂಪ್ ಯಾವುದು ಸರ್?
0: ಬಿ ಪಾಸಿಟಿವ್.
1: ಬಿ ಪಾಸಿಟಿವ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಬ್ಲಡ್ ಮ್ಯಾನ್ ಎಂದೇ ಪ್ರಖ್ಯಾತಿಯನ್ನ ಹೊಂದಿದಂತಹ ಶ್ರೀ ಶಿವಲಿಂಗಪ್ಪ ಕಿತ್ತೂರ್ ಅವರು. ಸರ್, ಈಗ ರಕ್ತದಾನದ ಮಹತ್ವ ಏನು ಸರ್? ಇವಾಗ ನಾವು ಬ್ಲಡ್ ಅನ್ನ ಕೊಡ್ತೀವಿ, ಅದು ಒಂದು ಜೀವವನ್ನ ಉಳಿಸುತ್ತೆ, ಆಯ್ತು, ಆದ್ರೆ ನಮ್ಗೆ ಏನು ಯೂಸ್, ನಾವು ಬ್ಲಡ್ ಕೊಟ್ಟವ್ರಿಗೆ ಏನು ಹೆಲ್ಪ್ ಆಗುತ್ತೆ ಅದರಿಂದ ಅಂತ?
0: ಬಿಗ್ ಕ್ವೆಶ್ಚನ್ ಕೇರ್, ನಿಮ್ಗೆ ಯಾವುದು ರೋಗ ಬರಲ್ಲ, ಯಾಕಂದ್ರೆ ಗಟ್ಟಲ ನೀರಿನಂತರ ಹೊಲಸಾಗ್ತದೆ, ನೀರು ಹರಿತಾ ಇದ್ರೆ ಕ್ಲಿಯರ್ ಇರ್ತದೆ. ಇದೇ ಇದ್ದಾರೆ ನೋಡ್ರಿ, ಯಾವ್ದು ಈಗ ನನಗೆ ನನ್ನೇ ತಗೊಳ್ರಿ ನೀವು, ಯಾವುದೂ ರೋಗನೇ ಇಲ್ಲ ನನಗೆ, ನನಗೆ ಜ್ವರ ಒಂದೇ ನಂಗೆ ಅನ್ಸೋದು ಒಂದು 20-30 ವರ್ಷ ಆಗಿರ್ಬೋದು. ಹೊಸ ರಕ್ತ ಹರಿತಾ ಇದ್ರೆ ಯಾವುದು ನಂಗೆ ರೋಗ ಬರಲ್ಲ, ಇದ್ರೆ ಅದು ಪ್ರಾಬ್ಲಮ್. ಹಾಗೆ ಇದ್ರೆ ನನ್ನ ವಿಚಾರಲ್ಲ, ಮಿನಿಮಮ್ ಇಯರ್ಲಿ 2 ಇಯರ್ಲಿ ಒಮ್ಮೆ ಕೊಡಬೇಕು ಅವರು, ನಿಮ್ಗೆ ಯಾವುದೂ ರೋಗನೇ ಬರೋದಿಲ್ಲ, ಚೇಂಜ್ ಆಗ್ತಾ ಇರ್ತದೆ ಬ್ಲಡ್ ಒಂದೇ ಕಡೆ ಉಳಿಯಲ್ಲ. ಅದು ಇದು ನಮ್ಮ ಇವ್ರ ವೈದ್ಯ ಡಾಕ್ಟರ್ ಅದೇ ನನಗೆ, ಗಟ್ಟಲ್ನಲ್ಲಿ ನೀರು ಕೂತ್ರೆ ಹೆಂಗೆ ಆಗ್ತದೆ, ಅದು ಹರ್ಕೊತಿದ್ರೆ ಅಲ್ಲೇ ಉಳಿತದೆ, ಹರ್ಕೊತಿದ್ರೆ ಏನಾಗಲ್ಲ. ಹಾಗೆ ನಾವು ಬ್ಲಡ್ ಹಾಗೆ ಇಟ್ಕೊಂತ ಹೋದ್ರೆ ನಮ್ಮ ಪ್ರಾಬ್ಲಮ್ ಅದು. ಬ್ಲಡ್ ಹರಿಬೇಕು, ಹೊರಗಡೆ ಹೋಗ್ಬೇಕು ಅಂದ್ರೆ ನಮ್ದು ಕರೆಕ್ಟ್ ಲೈಫ್ ಅಂತಿರೋ ಅವರು ಕರೆಕ್ಟ್ ಇದೆ ಮೇಡಮ್ ಅವರು. ಯಾಕಂದ್ರೆ ಉದಾಹರಣೆ ನಾನೇನು ತಗೊಂಡ್ರಲ್ಲ, ಇಷ್ಟಾಗಿ ಕೂಡ ನಮ್ಗೆ ಯಾವ ರೋಗಿಲ್ಲ, ರೀಸನ್ ಮಾತ್ರ ಅದು.
1: ಇವಾಗ ರಕ್ತ ಕೊಟ್ಟ ನಂತರ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು ಅಂತ ಸರ್?
0: ಮುನ್ನೆಚ್ಚರಿಕೆ ಅಂದರೆ ಫಸ್ಟ್ ನೋಡ್ರಿ, ಬ್ಲಡ್ ಕೊಟ್ಟ ತಕ್ಷಣ ಏನೋ ಒಂದು ಮಿನಿಮಮ್ ಒಂದು 1/2 ಅವರ್ ರೆಸ್ಟ್ ತೊಗೋಬೇಕು. ಇದಾದರೆ ನೆಕ್ಸ್ಟ್ ಡೇ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಅನಿಸ್ತಿದ್ರೆ ನೀವು ಡೈರೆಕ್ಟ್ ಡಾಕ್ಟ್ರಿಗೆ ಭೇಟಾಗಬೇಕು. ಯಾಕಂದರೆ ಇದು ಬ್ಲಡ್ ಒಮ್ಮೆ ನಿಮ್ಮದು ಬಾಡಿ ಒಂದು ಭಾಳ ಕಮ್ಮಿ ಆದರೆ ನಿಮಗೂ ಪ್ರಾಬ್ಲಮ್ ಬರ್ತದೆ. ಅದಕ್ಕೆ ಸೆಕೆಂಡ್ ಡೇ ನೀವು ಏನು ಅನ್ಈಸಿನೆ ಅನಿಸಕ್ಕದಿದ್ದರೆ ನೀವು ಡಾಕ್ಟರ್ ಭೇಟಾಗ್ಬೋದು, ಹಿಂಗೆ ಆದೆ ಅಂತೆ. ಆದರೂ ಡಾಕ್ಟರ್ ಕರೆಕ್ಟ್ ಹೇಳ್ತಾರೆ ಏನು ನಿಮ್ಗಾಗೈತೆ, ಏನು ಪ್ರಾಬ್ಲಮ್ ಇಲ್ಲ.
1: ಸರ್, ಈಗ ತಾವು ತಮ್ಮ ಈ ಒಂದು 22ನೇ ವಯಸ್ಸಿನಲ್ಲಿಯೇ ಒಂದು ಈ ನಿರ್ಧಾರವನ್ನು ಮಾಡ್ತೀರಾ, ರಕ್ತದಾನವನ್ನು ಮಾಡಬೇಕು ಅಂತ ಹೇಳಿ, ಕಂಟಿನ್ಯೂ ಕೂಡ ಮಾಡ್ಕೊಂಡು ಬರ್ತೀರಾ, ಸುಮಾರು 38 ವರ್ಷಗಳ ಕಾಲ ಅದನ್ನು ಕಂಟಿನ್ಯೂ ಕೂಡ ಮಾಡ್ಕೊಂಡು ಬರ್ತೀರಾ. ಇವಾಗ ನಾವೇನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡು ನಿರ್ಧಾರವನ್ನೇನಾದರೂ ಮಾಡಿದರೆ ಒಂದು 5-10 ವರ್ಷ ಮಾತ್ರ ಅದನ್ನು
0: ಮಾಡಬಹುದು
1: ಮಾಡ್ತೀವಿ. ಆದರೆ ತಾವು ಹೇಗೆ ಇಷ್ಟು ಸುದೀರ್ಘವಾಗಿ ಆ ಒಂದು ಪಯಣವನ್ನು ಬೆಳೆಸ್ಕೊಂಡು ಬಂದ್ರಿ, ಅದು ಅದು ಹೇಗೆ, ಅದಕ್ಕೇನು ಕಾರಣ ಸರ್?
0: ನಾನು ಅದು ಕ್ರೆಡಿಟ್ ದೇವರಿಗೆ ಕೊಡ್ತೀನಿ, ಅವರಿಗೆ ಕೊಡೋದು. ಯಾಕಂದರೆ ನೀವು ಹೇಳಿದಾಗೆ ಬೇರೆ ಏನಾದರೂ ನಾವು 1 ಇಯರ್ ಫೈರ್ ಮಾಡ್ಬೋದು, ಇದ್ದರೆ ದೇವರ ಆಶೀರ್ವಾದ ಇಲ್ಲಿ ಶಿವ ಇದಾಗಲ್ಲ, ಇಂಪಾಸಿಬಲ್. ಸೆಕೆಂಡ್ ಇಯರ್ನೇ ನಮ್ಮ ಕ್ಲೋಸ್ ಆಗ್ಬೋದು, ಅದು ಇದೆ ಏನೋ ದೇವರ ಆಶೀರ್ವಾದಲೇ ಆಗ್ಬೋದು. ನಾ ಅದಕ್ಕೆ ದೇವ್ರಿಗೆ ಇಷ್ಟೇ ಬಿಡ್ಬೋದಿದೆ, ನನಗೆ ಇನ್ನೂ ಆರಾಮಿಡಪ್ಪ, ನಾನು ಬ್ಲಡ್ ಕೊಡಬೇಕು ನನಗೆ ಎಲ್ಲ ಸಿ. ಏನಾಗೈತೆ ಮೇಡಮ್, ಈಗ ಬ್ಲಡ್ಡನ್ನೇ ಇಲ್ಲ, ಎಲ್ಲ ಹೆಂಗೆ ಹುಡುಗರ್ಸು ಹ್ಯಾಬಿಟ್ಸು, ಬಿಗ್ ಪ್ರಾಬ್ಲಮ್ ಇದೆ ರೀ ಈಗ ಪ್ರೆಸೆಂಟ್ ಇನ್ನು ಈ ಫ್ಯೂಚರ್ ಡೇಸ್ ವೆರಿ ಬಿಗ್ ಪ್ರಾಬ್ಲಮ್. ಎಲ್ಲ ಸಿಗ್ಬೋದು, ನಿಮ್ಮ ಬ್ಲಡ್ಡೇ ಸಿಗೋದಿಲ್ಲ. ಈ ಕೂಡ ನೋಡ್ರಿ ಎಲ್ಲಿ ನಮ್ಮದು ಎಲ್ಲಿ ಬ್ಲಡ್ ಬಿ ಬ್ಯಾಂಕ್ ಇದ್ದರೆ ಇದು ನನಗೆಲ್ಲ ಕರೀತಾರೆ, ನಿಮ್ಮ ಫ್ರೆಂಡ್ ಯಾರಿದೆ ಕರ್ಕೊಂಡು ಬಾಪ ಒಂದಷ್ಟು 2-3 ಜನ ಅಂತ. ಈ ಪ್ರಾಬ್ಲಮ್ ಬಂದಿದೆ. ಕೋಕೋ ಕೋಲಾ ಬಾಟ್ಲಿ ಸಿಗ್ತದೆ, ಆದರೆ ಈಗ ಬ್ಲಡ್ ಸಿಗೋದಿಲ್ಲ. ಈಗ ನಾವು ಮಾತ್ರ ನಮ್ಮ ದನಂಗುಡಿಯಲ್ಲಿ ಸ್ವಲ್ಪ ಅವೇರ್ನೆಸ್ ಭಾಳ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ, ಬ್ಲಡ್ ಸಂಬಂಧ. ಸ್ವಲ್ಪ ನಾನು ಗ್ರೂಪ್ ತಯಾರು ಮಾಡ್ತಾ ಇದ್ದೇನೆ ಈಗ, ಮತ್ತು ಥೋಡೆ ಮಂದಿ ರೆಡಿನೂ ಆಗಿದ್ದಾರೆ. ಅದು ಏನಿದೆ ರೀ ಮೇಡಮ್, ಒಂದು ಪ್ರಾಬ್ಲಮ್ ಈಗ ಹ್ಯಾಬಿಟ್ ಭಾಳ ಆಗಿಬಿಟ್ಟಿದೆ, ಅದೇ ಬಿಗ್ ಪ್ರಾಬ್ಲಮ್. ಈಗ ಹೆಂಗೆ ಹುಡುಗರು ಎಲ್ಲ ಕೇಳಲ್ಲ ಅವರು, ಮತ್ತು ಇದಕ್ಕೆ ಹ್ಯಾಬಿಟ್ ಆದರೆ ಅವರು ನಮ್ಮ ಬ್ಲಡ್ ಅವ್ರಿಗೆ ಹೋದರೆ ಮತ್ತು ಅವರು ರೋಗಿಷ್ಟೇ, ನಾ ಕ್ಲಿಯರ್ ಇದ್ರೆ ತಗೋತಾರೆ, ಇಲ್ಲ ನಂದು ಇಂಪ್ಯೂರ್ ಇದ್ರೆ ಅವನು ಇಂಪ್ಯೂರ್ ನನಗೆ. ಬಿಗ್ ಪ್ರಾಬ್ಲಮ್ ಈಗ.
1: ಆರೋಗ್ಯವಂತ ವ್ಯಕ್ತಿ ಯಾರು ಬೇಕಾದ್ರೂ ಕೊಡ್ಬೋದು,
0: ಕೊಡ್ಬೋದು. ಆದರೆ ರೋಗಿ ಆದರೆ ಕೊಡೋಕ್ಕಾಗಲ್ಲ, ಯಾಕಂದ್ರೆ ಅವ್ನು ಸೇಮ್ ಎಲ್ಲ ಟ್ರಾನ್ಸ್ಫರ್ ಆಗಿಬಿಡ್ತೈತೆ ಅವನಿಗೆ. ಅದು ನಮ್ಮ ದಾನಂಗುಡಿಯಲ್ಲೇ ಹೇಳಿದೆ, ಎವ್ರಿ ಇಯರ್ ನೀವು 2 ಇತ್ತುವರೆ ಕ್ಲಾಸಸ್ ಅಬೌಟ್ ಬ್ಲಡ್ ಡೊನೇಷನ್, ಯಾಕೆ ಮಾಡಬೇಕು, ಏನು ಆಗ್ತದೆ ಇದ್ರ ಬಗ್ಗೆ. ಯಾಕಂದ್ರೆ ನಮ್ಮ ಜನ ಭರ್ಪೂರ ಲಿಂಗಾಯತ್ಸ್, ಅದಕ್ಕೆ ನೀವು ಕಂಪಲ್ಸರಿ ಇಡಿ, ಹುಡುಗರಿಗೆ ಈಗಿಂದ ಸ್ವಲ್ಪ ವಾರ್ನಿಂಗ್ ಕೊಡಿ, ಹ್ಯಾಬಿಟ್ಸ್ ಮಾಡಬೇಡಿ ಅಂತ. ಮುಂದೆ ಬ್ಲಡ್ ನಮಗೆ ನಮ್ಗೆ ಸಿಗಲ್ಲ, ಮತ್ತು ಹೊರಗಡೆ ನೀವು ಎಲ್ಲಿ ಈಗ ಎಷ್ಟು ಪ್ರಾಬ್ಲಮ್ ಇದೆ ರೀ. ಇನ್ನೂ ನನಗೆ ಫೋನ್ ಬರ್ತದೆ, ನೋಡ್ರಿ ನಿಮ್ದು ಡಯ ನಿಮ್ದು ಮುಗಿದು ಹೋಗಿದೆ, ನಿಮ್ಮ ಫ್ರೆಂಡ್ ಯಾರೋ ಇದ್ರಿಗೆ ಸ್ವಲ್ಪ ಕರ್ಕೊಂಬರ್ರಿ ಅರ್ಜೆಂಟ್ ಅಂತ. ಬಿಗ್ ಪ್ರಾಬ್ಲಮ್ ಆಗಿದೆ ಈಗ, ಯಾರೂ ಸಿಗೋದೇ ಇಲ್ಲ ಮೇಡಮ್ ಈಗ.
1: ಸರ್, ನಿಮಗೆ ಈ ಒಂದು ರಕ್ತದಾನಕ್ಕೆ ಸಂಬಂಧಪಟ್ಟಂತೆ ಕೆಲವಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ, ಅಂದರೆ ಗೌರವವನ್ನು ಕೊಟ್ಟಿದ್ದಾರೆ, ತಮ್ಮನ್ನ ಗುರುತಿಸಿದ್ದಾರೆ, ತಮಗೆ ಸನ್ಮಾನವನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ತಮ್ಮ ಈ ಒಂದು ಒಳ್ಳೆಯ ಕೆಲಸಕ್ಕೆ ಬೆನ್ನನ್ನು ತಟ್ಟಿದ್ದಾರೆ. ತಮಗೆ ಬಂದ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಹೇಳೋದಾದ್ರೆ ಸರ್?
0: ನಾನು ನಂದೆಲ್ಲ ಪುರಸ್ಕಾರ ಅದು ಇದು ನಾವೆಲ್ಲ ದೇವರಿಗೆ ಅರ್ಪಿಸ್ತೇನೆ. ಯಾಕಂದರೆ ನನ್ನ ಹೆಲ್ತ್ ಅವನು ಈಗ ಇಟ್ಟನಂತೆ ನಾ ಕೊಡ್ಬೋದು, ಇಲ್ಲಾಂದ್ರೆ ಇಂಪಾಸಿಬಲ್. ನನಗೆ ಹ್ಯಾಬಿಟ್ ಇಲ್ಲ ಆ ಮಾತು ಬೇರೆ, ಆದರೆ ಹೆಲ್ತ್ನೂ ಕೂಡ ದೇವ್ರು ನನಗೆ ಕೊಟ್ಟಿದ್ದಾನಂತೆ ನಾ ಕೊಟ್ಟಿದೆ, ಇಲ್ಲಾರೆ ಇಂಪಾಸಿಬಲ್ ಮೇಡಮ್. ಇನ್ನು ಎಲ್ಲರಿಗೂ ಆರಾಮಿರಲಿ, ಎಲ್ಲರೂ ಹೀಗೆ ಆಗಲೆಂದು ನಾನು ಬಿಡ್ಕೋತೇನೆ ದೇವರ.
1: ಸರ್, ಕೊನೆಯದಾಗಿ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ಹಾಗೆಯೇ ಯುವಕರಿಗೆ ಈ ಒಂದು ರಕ್ತದಾನದ ಬಗ್ಗೆ ಯಾವ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
0: ರಕ್ತದಾನ ನೋಡಿ, ಇದು ರಕ್ತ ಅಂದರೆ ನಮಗೆ ಯಾವುದೂ ಪರ್ಚೇಸ್ ಮಾಡ್ಲಿಕ್ಕೆ ಬರಲ್ಲ, ಎಲ್ಲಾದರೂ ಹೋಗಿ ತೊಗೊಂಡು ಬಂದು ಇಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ಬೋದು ಆ ಥರ ಇಲ್ಲ, ಮನಸ್ಸಿನಲ್ಲೇ ಇರ್ತದೆ ಬ್ಲಡ್. ಅದಕ್ಕೆ ಮ್ಯಾಕ್ಸಿಮಮ್ ಯಾವುದೂ ಹ್ಯಾಬಿಟ್ ಮಾಡಲ್ದೆ ಚಲೋ ಮನಸ್ಸಿಂದ ನೀವು ಆರೋಗ್ಯ ತೆಗೆದ್ರೆ ಯಾರಿಗೂ ಏನು ಪ್ರಾಬ್ಲಮ್, ಮತ್ತು ಇದು ಎಲ್ಲಿಯೂ ಸಿಗಲ್ಲ, ಮನಸ್ಸಿನಲ್ಲೇ ಇರ್ತದೆ ಇದು ಬ್ಲಡ್, ಯಾವುದು ಪ್ರಾಣಿಯಲ್ಲಿ ಎಲ್ಲಿ ಮಾರ್ಕೆಟ್ನಲ್ಲಿ ಸಿಗಲ್ಲ. ನಂದು ಇಷ್ಟೇ ರಿಕ್ವೆಸ್ಟು, ವಿದೌಟ್ ಹ್ಯಾಬಿಟ್ ಎಲ್ಲರೂ ಜನ ಇದ್ದು ಎಷ್ಟಾಗ್ತದೆ ತಮ್ಮ ಕಡೆಯಿಂದ ಅಷ್ಟು ಮಂದಿಗೆ ಹೆಲ್ಪ್ ಮಾಡಬೇಕಂತ ನನ್ನ ವಿಚಾರ. ಇದೇ ನಂದು ಇದು ಹೇಳ್ತೇನೆ ನೋಡಿ, ಈಗಿನ ಹೆಂಗೆ ಹುಡುಗರು ಫಸ್ಟ್ ಪೈಲ ಹೇಳ್ತೇನೆ ಅವ್ರಿಗೆ, ಫಾದರ್ ಮದರ್ ಏಜ್ ಆದ್ರೆ ನಮ್ಮ ಬ್ಲಡ್ ನಮಗೆ ಸಿಗಲ್ಲ, ನಾವು ಕಲಿಯೋದ್ರೆ ನಾವು ಕೊಡ್ಬೋದು. ಈಗ ಮಾರ್ಕೆಟ್ನಲ್ಲಿ ಪ್ಲೇಸ್ ಎಲ್ಲಿ ದವಾಖಾನೆಗೆ ಹೋದರೆ ಸ್ವಲ್ಪ ಒಂದು 2 ಬಾಟಲ್ ಎಲ್ಲ ರೆಡಿ

0: ಮಾಡ್ರಿ ನಿಮ್ಮ ಇವ್ರು ಕರ್ಕೊಂಬ ಅಂತಾರೆ ಅವರು. ಈ ಥರ ಬಂದಿದೆ ಈಗ, ಮೊದಲು ಆ ಥರ ಇರಲಿಲ್ಲ, ಬ್ಲಡ್ ಹಸ್ತೆ ಹೋಗ್ಬರ್ರಿ ಅಂತಿರು, ಇಲ್ಲ ಯಾರೇ ಫ್ರೆಂಡ್ ಇದ್ರೆ ಕರ್ಕೊಂಬ. ಈ ಸ್ಟೇಜ್ ಬಂದಿದೆ ಈಗ, ಇದಿನ್ನೂ ಕೆಡ್ತದೆ ಮೇಡಮ್. ಯಾಕೆ ನಮ್ಮಲ್ಲಿ ಆ ಸಂಖ್ಯೆನೇ ಇಲ್ಲ, ಬ್ಲಡ್ ಡೋನರೇ ಇಲ್ಲಿಗ. ನಾವು ಕ್ಲಾಸು ಅಲ್ಲಿ ಹೋಗ್ತೇವಲ್ಲ, ಎಲ್ಲಿ ಹುಡುಗರೇ ಬರೋದಿಲ್ಲ. ಇದು ಡ್ಯೂ ಟು ಎಲ್ಲ ಹ್ಯಾಬಿಟ್ ನೋಡೋಣ. ಅದು ಬಿಟ್ಟರೆ ನಾವು ಇಂಪ್ರೂವ್ ಆಗ್ಬೋದು, ಇಲ್ಲಾಂದರೆ ಬಿಗ್ ಪ್ರಾಬ್ಲಮ್ ಇದೆ ಇಂಡಿಯಾದಲ್ಲಿ, ಬಿಗ್ ಪ್ರಾಬ್ಲಮ್.
1: ಖಂಡಿತ ಸರ್. ಸರ್, ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಬಗ್ಗೆ, ರಕ್ತದಾನದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡ್ರಿ. ನಿಮ್ಮನ್ನು ನೋಡಿ ಸಾಕಷ್ಟು ಜನ ಪ್ರೇರಣೆ ಆಗಲಿ, ಅವರು ಕೂಡ ರಕ್ತದಾನವನ್ನು ಮಾಡಲಿಕ್ಕೆ ಮುಂದಾಗಲಿ ಅನ್ನೋದು ನಮ್ಮ ಕಾರ್ಯಕ್ರಮದ ಉದ್ದೇಶ ಸರ್. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್.
0: ನಮಸ್ಕಾರ ಸರ್.
1: ಸ್ನೇಹಿತರೆ, ಇಂತಹ ವ್ಯಕ್ತಿಗಳನ್ನು ನೋಡಿ ನಾವು ಕೂಡ ಮುಂದೆ ಬರಬೇಕು. ಸುಮಾರು 117 ಬಾರಿ ರಕ್ತವನ್ನು ನೀಡಿದ್ದಾರೆ ಅಂದರೆ ಅದು ಒಂದು ಹೆಮ್ಮೆಯ ವಿಷಯ. ರಕ್ತದಾನ ಮಾಡಬೇಕು ಅಂತ ಆಸೆ ಇರುತ್ತೆ, ಆದರೆ ಭಯ ಇರುತ್ತೆ. ಭಯವನ್ನು ಬಿಡಿ, ನೀವು ಕೂಡ ರಕ್ತದಾನವನ್ನು ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಸುಮಾರು 117 ಬಾರಿ ರಕ್ತದಾನವನ್ನು ಮಾಡಿದಂತಹ ಶ್ರೀ ಶಿವಲಿಂಗಪ್ಪ ಕಿತ್ತೂರ್ ಅವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
2: ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ದೂರದರ್ಶನದಲ್ಲಿ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಕೆಲಸ ಮಾಡ್ತಕ್ಕಂಥ. ಆದರೆ ಮೊಟ್ಟ ಮೊದಲನೇದಾಗಿ ಹೇಳ್ತಕ್ಕಂಥದ್ದು ಅಂದರೆ ಕನ್ನಡಿಗನು ವೇಣುಧ್ವನಿ ಕೆಎಲ್ಇಯವರ ಕನಸು. ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣು ಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣು ಧ್ವನಿ ಮಂಗಳ ಧ್ವನಿ. ಇದಕ್ಕೆ ದೂರದರ್ಶನದ ಪರವಾಗಿ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ನಮಸ್ಕಾರ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ

ಕೋಪದಿಂದ ತನ್ನ ತಂದೆಯ ಬಗ್ಗೆ ಆಕ್ರೋಶಗೊಂಡಂತಹ ಲಕ್ಷ್ಮಣನನ್ನು ಮಧ್ಯದಲ್ಲಿಯೇ ಶ್ರೀರಾಮಚಂದ್ರ ತಡೆದ. ಕೌಸಲ್ಯ ತನ್ನ ಹೆತ್ತ ಮಗ ಕಾಡಿಗೆ ಹೋಗಬೇಕಲ್ಲ ಅನ್ನೋ ಹೆಂಗರಳಿನ ನೋವಿನಿಂದ ದಶರಥನನ್ನು ಬೈದರೆ ನಿನಗೆ ಬುದ್ಧಿ ಇಲ್ವೇ ಅಂತ ಛೇಡಿಸ್ದ. ನೀನು ದೊಡ್ಡ ಪರಾಕ್ರಮಿ ಅನ್ನೋದು ನನಗೆ ಗೊತ್ತು, ಆದರೆ ನಾನು ತಾನೇ ಪರಾಕ್ರಮದಲ್ಲಿ ಕಡಿಮೆ ಏನಿಲ್ಲ, ಆದರೆ ನನಗೆ ಧರ್ಮವನ್ನು ಬಿಟ್ಟು ಬೇರೆ ಸಿರಿ ಇಲ್ಲ, ಐಶ್ವರ್ಯವಿಲ್ಲ. ಧರ್ಮ ಸಹಿತವಾಗಿರುವಂತಹ ಕಾಡೇ ನನಗೆ ಅರಮನೆ, ಧರ್ಮವಿಲ್ಲದೇ ಇರುವಂತಹ ರತ್ನಮಯವಾದ ರಾಜಸೌಧವೇ ನನಗೆ ಶ್ಮಶಾನ. ಆದ್ದರಿಂದ ನಾನು ಕಾಡಿಗೆ ಹೋಗ್ತಾ ಇರೋದು ಧರ್ಮದ ನಿರ್ವಹಣೆಗಾಗಿ, ಧರ್ಮದ ಕಾಪಿಡುವಿಕೆಗಾಗಿ. ಆದ್ದರಿಂದ ಕಾಡೇ ನನಗೆ ಅರಮನೆ. ಅಲ್ಲದೆ ಹಿಂದೆ ಮುಂದೆ ತಿಳಿದೆ ನೀನು ತಂದೆಯನ್ನು ಬೈತಾ ಇದ್ದೀಯಲ್ಲ, ಕೋಸರದ ರಾಜ್ಯ ಅದರ ದೊರೆತನ ಅದು ಸಿಕ್ಕದೇ ಇದ್ರೆ ಏನಂತೆ, ನನಗೆ ಕೇಡಾಯಿತು ಅಂತ ಯೋಚನೆ ಮಾಡ್ತೀಯ? ಯಾಕೆಂದರೆ ವಿಧಿ ನಮಗೆ ಒಳ್ಳೇದು ಮಾಡಬೇಕು ಅಂದರೆ ಬರೀ ರಾಜ್ಯವನ್ನು ಕೊಡಿಸೋದ್ರ ಮೂಲಕ ಅಲ್ಲ, ಅನೇಕ ರೀತಿಗಳಲ್ಲಿ ನಿಮಗೆ ಒಳ್ಳೆಯದನ್ನು ಮಾಡಬಹುದು. ಜೊತೆಗೆ ಇವತ್ತಿನ ಇಷ್ಟ ನಾಳೆಯ ಅನಿಷ್ಟಕ್ಕೆ ಕಾರಣವಾಗುವ ಹಾಗೆಯೇ ಇವತ್ತಿನ ಅನಿಷ್ಟ ನಾಳೆಯ ಒಳ್ಳೆಯದಕ್ಕೆ ತೊಟ್ಟಿಲಾಗಬಹುದು. ಕೀರ್ತಿ ಮುಂದೆ ಲಭಿಸುವಂತಹ ಸನ್ನಿವೇಶ ನನಗೆ ಇದೆ. ಈ ಹೊತ್ತು ನಾನು ಯಾವುದೋ ರಾಜ್ಯವನ್ನು ಬಿಟ್ಟುಬಿಟ್ರೆ ಇದಕ್ಕೆ ನೂರು ಮಡಿಯಾದಂತಹ ಶಾಶ್ವತವಾದ ಐಶ್ವರ್ಯ ಸಾಮ್ರಾಜ್ಯ ನನಗೆ ಸಿಕ್ಕುವುದಿದೆ. ಅದು ಕಾಡಿಗೆ ಹೋದ ಮೇಲೆ ನಡೆಯುತ್ತೆ ಅನ್ನೋದನ್ನು ರಾಮ ಸೂಚಿಸ್ತಾ ಇದ್ದಾನೆ. ಜೊತೆಯಲ್ಲಿ ಮತ್ತೆ ಇಲ್ಲಿ ಧರ್ಮದ ವಿವೇಚನೆ ನಡೆದಿದೆ. ಧರ್ಮ ಸಹಿತವಾಗಿರುವ ಕಾಡು ನನಗೆ ಅರಮನೆ, ಧರ್ಮ ವಿರಹಿತವಾದ ಅರಮನೆಯೇ ನನಗೆ ಶ್ಮಶಾನ ಅಂತ ಇದ್ದಾನೆ. ಧರ್ಮ ಅಂದರೆ ಯಾವುದು? ಧರ್ಮ ಅಂದರೆ ಇವನ ಪ್ರಕಾರ ಇಲ್ಲಿ ಕರ್ತವ್ಯ. ಈ ಕರ್ತವ್ಯ ಯಾವುದು? ತನ್ನ ತಂದೆಯ ಹೇಳಿದ ಮಾತನ್ನು ತಾನು ಕೇಳ್ತಕ್ಕಂಥದ್ದು ಅಥವಾ ನೆರವೇರಿಸ್ತಕ್ಕಂಥದ್ದು. ಅಂದರೆ ಇಕ್ಷ್ವಾಕು ವಂಶದ ರಾಜರುಗಳಿಗೆ ಧರ್ಮ ಅಂದರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋ

ಬಿಟ್ಟು ಹೋಗ್ತಾ ಇರುವ ಈ ಅಯೋಧ್ಯೆಗೆ ಮಿಗಿಲಾದ ಒಂದು 100 ಮಡಿ ಶಾಶ್ವತವಾದ ಒಂದು ಸಿರಿ ಸಾಮ್ರಾಜ್ಯ ತನಗೆ ಸಿಕ್ಕುತ್ತೆ ಅನ್ನುವಂತಹ ಒಂದು ಅನುಭವ ರಾಮನಿಗೆ ಆಗ್ತಾ ಇದೆಯಂತೆ. ಯಾಕೆಂದರೆ ಅವನಿಗೆ ಪ್ರತಿನಿತ್ಯ ಒಂದು ಕನಸು ಬೀಳ್ತಾ ಇದೆ. ಆ ಕನಸಿನ ಅರ್ಥ ಏನು ಅಂತ ತನಗೆ ಗೊತ್ತಿಲ್ಲ. ಆ ಕನಸಿನಲ್ಲಿ ಕಾಣೋದು ವಿಶಾಲವಾದ ಸಮುದ್ರಗಳು, ದಟ್ಟವಾದ ಕಾಡುಗಳು, ನಾನಾ ಬಗೆಯ ಪ್ರಾಣಿಗಳು, ಪರ್ವತ ಶ್ರೇಣಿಗಳು. ಇಂತಹದರ ನಡುವೆ ಒಬ್ಬ ಎತ್ತರದ ಪರ್ವತದ ಹಾಗೆ ಭವ್ಯನಾಗಿರುವ ಒಬ್ಬ ಮಹಾವಾನರ ಬೆಳೆದು ಬೆಳೆದು ಬೆಳೆದು ಆಕಾಶವನ್ನು ಚುಂಬಿಸುವ ಹಾಗೆ ದೊಡ್ಡದಾಗಿ ಬೆಳೆದು ಒಂದು ಪರ್ವತದ ತುದಿಯಲ್ಲಿ ವಿಸ್ತೃತವಾದಂತಹ ಆಕಾಶದ ಹಿನ್ನೆಲೆಯಲ್ಲಿ ನಿಂತುಕೊಂಡು ನನ್ನನ್ನು ಕರೀತಾ ಇದ್ದ ಹಾಗೆ ನನಗೆ ಈ ಕನಸಿದೆ. ಆರ್ಯಾವರ್ತದಿಂದ ದಕ್ಷಿಣಾಪಥಕ್ಕೆ ಬಾ ಅಂತ ಅವನ ಆಹ್ವಾನ ಕೊಡ್ತಾ ಇದ್ದ ಹಾಗೆ ಕಾಣಿಸುತ್ತೆ. ಆ ಪ್ರೀತಿ, ಯಾವ ಪ್ರೀತಿ ತನ್ನನ್ನು ಕರೀತಾ ಇದೆಯೋ ಆ ಪ್ರೀತಿ ಇಲ್ಲಿ ನಮ್ಮ ಬಾಳನ್ನು ಕಡೆದು ಅನೇಕ ಅಲೆಗಳನ್ನು ಉಂಟು ಮಾಡಿದೆಯೇನೋ ಅನ್ನೋ ಹಾಗೆ ನನಗೆ ಗೋಚರವಾಗ್ತಾ ಇದೆ. ಇದು ದೈವ ಅಥವಾ ವಿಧಿ ಅಥವಾ ಆಗಲೇಬೇಕಾಗಿರುವಂತಹದು, ಇದನ್ನು ಯಾರು ಮೀರೋದಕ್ಕೆ ಸಾಧ್ಯ ಅಂತ ರಾಮ ಕೇಳ್ತಾ ಇದ್ದಾನೆ. ಪ್ರತಿನಿತ್ಯ ಬೀಳ್ತಾ ಇರತಕ್ಕಂತಹ ಕನಸು ಈ ಮಹಾವಾನರ ಮುಂದೆ ತನ್ನ ಜೊತೆಗೆ ಅನನ್ಯವಾದ ಸಂಬಂಧವನ್ನು, ಅವಿನಾಭಾವವನ್ನು ಪಡೆದುಕೊಳ್ಳುವಂತಹ ಹನುಮಂತನನ್ನು ಕುರಿತದ್ದು. ಅವನು ಶೈರಾಗ್ರದಲ್ಲಿ ನಿಂತು ಕರಿತಾ ಇರೋದು ಋಷ್ಯಮುಖ ಪರ್ವತದಲ್ಲಿ ಇದ್ದಂತಹ ಹನುಮಂತ ಕರಿತಾ ಇದ್ದಾನೆ ಅನ್ನೋ ಹಾಗೆ ಗೋಚರಿಸ್ತಾ ಇದೆ ಅವನಿಗೆ.

ವಿಧಿ ಅಂತ ಇದ್ದಾನೆ, ಯಾವುದೋ ಕೂರ್ಮೆಯ ಕರೆ ಅಂತ ಇದ್ದಾನೆ. ಕೋಸಲಕ್ಕಿಂತ 100 ಪಟ್ಟು 1000 ಪಟ್ಟು ಉತ್ತಮವಾದ ಸಾಮ್ರಾಜ್ಯ ತನಗೆ ಸಿಕ್ಕುತ್ತೆ ಅಂತ ಹೇಳ್ತಾ ಇದ್ದಾನೆ. ಇಂಥ ಮಾತುಗಳನ್ನ ಕೇಳಿಸ್ಕೊಂಡ ಲಕ್ಷ್ಮಣ ಅವನ ಮಾತನ್ನು ಮಧ್ಯದಲ್ಲಿ ತಡೆದ. ತನ್ನ ತೋಳುಗಳನ್ನು ಬೀಸ್ತಾ ಮದ್ದಾನೆ ತನ್ನ ಸೊಂಡಿಲನ್ನು ತೂಗಿಸುವ ಹಾಗೆ ರಾಮನಿಗೆ ಹೇಳ್ದ, ಈ ಭ್ರಾಂತಿ ಬೇಡ, ಬಿಟ್ಬಿಡೋಣ. ನೀನು ಬರೀ ಕನಸಿನ ಮಾತಾಡ್ತಾ ಇದ್ದೀಯಾ, ದೈವದ ಮಾತಾಡ್ತಾ ಇದ್ದೀಯಾ? ನೀನು ವೀರ ರಘುಕುಲಜ ರಘುಕುಮಾರ, ವಿಧಿ ಹಣೆಯಲ್ಲಿ ಬರೆಸಿರುವಂತಹ ಬರಹವನ್ನು ತೊಡೆದು ಮತ್ತೆ ನಮಗೆ ಬೇಕಾದ ಹಾಗೆ ಬರೆಸಿಕೊಳ್ಳುವ ಕಲಿತನ ನಿನಗಿದೆ. ಆದರೂ ನೀನು ಇಂತಹ ಮಾತಾಡ್ತಾ ಇದೆಯಲ್ಲ, ಇದು ನಗೆಗೀಡಲ್ವೇ? ಇದು ಹೇಡಿಗಳ ಮಾತು, ವೀರರು ಮಾತಾಡೋದಲ್ಲ ಇದು. ನಾನು ಅಥವಾ ನೀನು ಜೊತೆಯಲ್ಲಿ ಸೇರಿಕೊಂಡು ದೈವವನ್ನು ಜುಟ್ಟು ಹಿಡಿದು ಹೇಳ್ಕೊಂಡು ಬಂದು ಸರಿಯಾದ ದಾರಿಗೆ ನಿಲ್ಲಿಸಬೇಕು. ಆ ಕೆಲಸ ಮಾಡೋಣ, ನಾನು ಮಾಡ್ತೀನಿ, ನೋಡ್ತಾ ಇರು ಅಂದ. ಈ ಘಟ್ಟದಲ್ಲಿ ರಾಮ ಲಕ್ಷ್ಮಣರ ಮಾತುಗಳು ಒಂದೆಡೆ ಸಾತ್ವಿಕ ಗುಣ ಮತ್ತು ರಾಜಸ ಗುಣಗಳ ಘರ್ಷಣೆಯ ಜೊತೆಯಲ್ಲಿ ಇವರು ಮಾತನಾಡುವಂತಹ ಮಾತುಗಳ ರೀತಿ, ವಿಧಿ ಮತ್ತು ಮನುಷ್ಯ ಪ್ರಯತ್ನ ಇವುಗಳ ನಡುವಣ ಒಂದು ಸಂಘರ್ಷಣೆಯ ಹಾಗೆ ಗೋಚರಿಸ್ತಾ ಇದೆ.

ಪರಾಕ್ರಮದ ಮಾತನ್ನು ಮನುಷ್ಯ ಸಾಹಸದ ಬಗ್ಗೆ ಲಕ್ಷ್ಮಣ ಮಾತಾಡ್ತಾ ಇದ್ದದ್ದನ್ನು ಕೇಳಿ ಅವನಿಗೆ ಮತ್ತಷ್ಟು ಹತ್ತಿರವಾಗಿ ಹೋದ ಶ್ರೀರಾಮ ಅವನ ಭುಜದ ಮೇಲೆ ಕೈಯಿಟ್ಟು ಅವನ ಕಣ್ಣಿನಲ್ಲಿಯೂ ಕಾಣಿಸ್ಕೊಂಡಿದ್ದಂತಹ ಒಂದೆರಡು ಹನಿಗಳನ್ನು ತೊಡೆಯುವ ಮೂಲಕ ತನ್ನ ತಮ್ಮನ ವಾದವನ್ನೇ ಒರೆಸ್ತಾ ಇದ್ದಾನೋ ಏನೋ ಅನ್ನೋ ಹಾಗೆ ಮಾಡಿ ರಾಮ ತನ್ನ ತುಟಿಯಲ್ಲಿ ಕಿರುನಗೆಯನ್ನು ತಂದುಕೊಂಡು ಈ ರೀತಿ ಹೇಳ್ತಾ ಇದ್ದಾನಂತೆ. ದೈವವನ್ನು ಅಥವಾ ವಿಧಿಯನ್ನು ಮುಂದಲೇ ಹಿಡಿದು ಸರಿಯಾದ ದಾರಿಗೆ ತರುವಂತಹ ಮಾತು ಪರಾಕ್ರಮ ಹಾಗಿರಲಿ, ಯಾಕೆಂದರೆ ಮನುಷ್ಯ ಪ್ರಯತ್ನಕ್ಕೆ ಮರ್ತ್ಯ ಪರಾಕ್ರಮಕ್ಕೆ ಒಂದು ಎಲ್ಲೇ ಇದೆ, ಅದು ಏನನ್ನು ಬೇಕಾದರೂ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿಯವರೆಗೂ ಮನುಷ್ಯ ವಿಧಿಯ ಜೊತೆಗೆ ಹೊಂದ್ಕೊಂಡು ಹೋಗ್ತಾನೋ ಅಲ್ಲಿಯವರೆಗೂ ಅವನು ಕಲಿ. ನಾನು ವಿಧಿಗಿಂತ ಮಿಗಿಲು, ವಿಧಿಯನ್ನೇ ವ್ಯತ್ಯಾಸ ಮಾಡಿಬಿಡಬಲ್ಲೆ ಅನ್ನುವಂತಹ ಬಿಗುಮಾನವನ್ನು ತೋರಿಸಿದ್ರೆ ಖಂಡಿತ ಚಕ್ರಶೈಲಕ್ಕೆ ಒಳಗಾದಂತಹ ರೀತಿಯಲ್ಲಿ ಅವನು ಬಲಿಯಾಗ್ತಾನೆ. ತಲೆ ಗಟ್ಟಿಗಿದೆ ಅಂತ ಹೇಳಿ ಯಾರಾದರೂ ಬಂಡೆಗೆ ಒಡ್ಕೋತಾರಿಯೇ? ದುಡುಕಬೇಡ, ತನ್ನ ತಂದೆಯ ದೌರ್ಬಲ್ಯದಲ್ಲಿ ಯಾವುದೋ ಒಂದು ವಿಧಿಯ ವಿನ್ಯಾಸವಿದೆ, ನಡೆಯಬೇಕಾಗಿರುವಂತಹ ಘಟನೆಗಳ ಒಂದು ರಚನೆ ಇದೆ, ಸಂಯೋಚನೆ ಇದೆ ಅಂತ ತಿಳಿ. ನೀನು ನಿನ್ನ ಮಾತನ್ನು ಕೇಳ್ಕೊಂಡು ನಾನೇನಾದರೂ ಎಲ್ಲಾಲೂ ತೊಂದರೆಗಳನ್ನು ನಿವಾರಿಸ್ಕೊಂಡು ಸಿಂಹಾಸನದ ಮೇಲೆ ಕೂತ್ರೆ ಕೋಸಲಕ್ಕೆ ತಾನೇ ನೆಮ್ಮದಿ ಉಂಟಾಗತ್ತೆಯೇ? ನಮ್ಮ ನಮ್ಮ ಅಂತಃಕಲಹ, ಅಂದರೆ ಭರತನಿಗೆ ರಾಜ್ಯ ಸಿಕ್ತಲ್ಲ ಅಂತ ನಾನು ಅವನ ಜೊತೆಗೆ ಅಂತಃಕಲಹಕ್ಕೆ ತೊಡಗಿದ್ರೆ ನಮ್ಮ ಈ ಅಂತಃಕಲಹವೇ ನಮ್ಮ ನಾಡನ್ನೆಲ್ಲ ಸುಟ್ಟುಬಿಡುತ್ತೆ, ಮನೆಯ ಬೆಂಕಿ ಮನೆಯನ್ನು ಸುಡುವ ಹಾಗೆ. ನಾನು ಒಬ್ಬ ಕಾಡಿಗೆ ಹೋಗೋದೋ ಅಥವಾ ಕಾಡಿನ ಪಾಲಾಗೋದ ಮೇಲೋ ಅಥವಾ ಅಂತಃಕಲಹದ ಕಾರಣದಿಂದ ಇಡೀ ನಾಡು ಭಸ್ಮವಾಗಿ ಕಾಡಾಗೋದ ಮೇಲೋ, ನಾಡ ಹಿರಿಯ ಒಳ್ಪಿಗೆ ದೇಶಕ್ಕೆ ಆಗಬೇಕಾಗಿರತಕ್ಕಂಥ ಒಳ್ಳೆಯದಕ್ಕಾಗಿ ನಾನು ನನ್ನ ಅಲ್ಪ ಒಳಿತನ್ನು ಸಂತೋಷದಿಂದ ಬಲಿ ಕೊಡ್ತೀನಿ, ನೀನದಕ್ಕೆ ನನಗೆ ನೆರವಾಗಬೇಕು, ಆದ್ದರಿಂದ ನಿನ್ನ ಈ ದುಡುಕನ್ನು ಬಿಡು, ರಭಸವನ್ನು ಬಿಡು ಅಂತ ಅವನನ್ನು ಸಮಾಧಾನ ಮಾಡಿದ್ದಾನೆ. ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬಹುದು, ವಿಧಿಯ ಜೊತೆಗೆ ನಡೆಯುವವರೆವಿಗೂ ವ್ಯಕ್ತಿ ಕಲಿಯಾಗಬಲ್ಲ, ವಿಧಿಗೆ ವಿರುದ್ಧವಾಗಿ ನಡೆದರೆ ಅವನನ್ನು ವಿಧಿ ಬಲಿ ತೆಗೆದುಕೊಳ್ಳುತ್ತೆ.

ಯಾವಾಗ ಶ್ರೀರಾಮ ವಿಧಿ ಮತ್ತು ಮನುಷ್ಯ ಪ್ರಯತ್ನಗಳ ನಡುವಣ ಸಂಬಂಧದ ಸ್ವರೂಪವನ್ನು ವಿವರಿಸಿ ಹೇಳಿದ್ನೋ, ವಿಧಿಗೆ ಎದುರಾಗಿ ನಡೆಯುವುದಕ್ಕೆ ಸಾಧ್ಯ ಆಗುವುದಿಲ್ಲ ಮನುಷ್ಯನಿಗೆ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ನೋ, ಆಗ ಲಕ್ಷ್ಮಣನ ಮುಖಕ್ಕೆ ಹದಗೆಂಪನ್ನು ತಂದಿದ್ದಂತಹ ಅವನ ಕೋಪ ನಾಗಸ್ವರವನ್ನು ಕೇಳಿದ ನಾಗರನ ಹಾಗೆ ನಿಧಾನವಾಗಿ ಹೆಡೆ ಮುಚ್ಚಿತು, ನಿಧಾನವಾಗಿ ಕೆಳಗೆ ಇಳಿಯಿತು. ಜೊತೆಗೆ ಜಾನಕಿಯ ಪತಿಯಾದ ರಾಮ ಹೀಗೆ ಹೇಳ್ತಾ ಇದ್ದಾನೆ ಕೌಸಲ್ಯನ್ನು ಕುರಿತು, ತಾಯಿಯನ್ನು ಕುರಿತು: ಅಮ್ಮ ನೀನು ಅಳಬೇಡ, ಬಹಳ ಬೇಗ 14 ವರ್ಷ ಮುಗಿದೋಗುತ್ತೆ, ನಾನು ವಾಪಸ್ ಬರ್ತೀನಿ. ಜೊತೆಗೆ ನಿನಗೆ ನಿನ್ನ ಗಂಡನನ್ನು ಬಿಟ್ಟು ಬರೋದು ಸತಿಯ ಧರ್ಮವಲ್ಲ, ಅವನಿಗೆ ಮುಪ್ಪಡಿಸಿದೆ, ಅವನ ಶುಶ್ರೂಷೆ ಮಾಡಿಕೊಂಡು ನೀವು ಇರಬೇಕಾದದ್ದು ನಿನ್ನ ಕರ್ತವ್ಯ. ಜೊತೆಗೆ ನಾನು ಇಲ್ಲದೇ ಇದ್ರೆ ತಾನೇ ಏನು, ಬಾಲ ಋಷಿ ಆಗಿರುವಂತಹ ಭರತನ ಕೂರ್ಮೆ ಅಥವಾ ಪ್ರೀತಿ ನಿನ್ನ ಮೇಲೆ, ನಾನು ನಿನ್ನ ಮೇಲೆ ಇಟ್ಟಿರುವಂತಹ ಪ್ರೀತಿಗಿಂತ ಯಾವ ರೀತಿಯಲ್ಲಿ ಕಡಿಮೆಯಾಗಿದೆ? ನಾನು ಇಲ್ಲದೇ ಇರೋವಾಗ ಅದು 100 ಮಡಿಯಾಗಿ ಬೆಳೆಯುತ್ತೆ, ನಿನ್ನನ್ನು ಅವನು ಪ್ರೀತಿಯಿಂದ ನೋಡ್ಕೋತಾನೆ. ನಾನು ಹೋಗ್ತೀನಿ, ಹೋಗ್ಬಿಟ್ಟು ಬರ್ತೀನಿ, ದಯವಿಟ್ಟು ನನ್ನನ್ನು ಆಶೀರ್ವಾದ ಮಾಡು, ನನ್ನನ್ನು ಕಾಡಿಗೆ ಕಳಿಸಿಕೊಡುವುದಕ್ಕೆ ಮಾಡುವ ಆಶೀರ್ವಾದ ಇಡೀ ಕೋಸಲ ರಾಜ್ಯದ ಕ್ಷೇಮಕ್ಕೆ ಅಂತ ಭಾವಿಸ್ಕೋ, ರವಿಕುಲದ ತೇಜಸ್ಸಿಗೆ ಯಶಸ್ಸಿಗೆ ಅಂತ ಭಾವಿಸ್ಕೋ, ಅದು ಸತ್ಯಕ್ಕೆ ಧರ್ಮಕ್ಕೆ ಪಿತೃವಾಕ್ಯ ಪರಿಪಾಲನಕ್ಕೆ ಮಾಡುವಂತಹ ಹಾರೈಕೆ ಅಂತ ತಿಳಿದುಕೋ. ಎಲ್ಲಕ್ಕಿಂತ ದೊಡ್ಡದಾಗಿ ನೀನು ನನ್ನನ್ನು ಕಾಡಿಗೆ ಕಳಿಸ್ಕೊಡೋದು ನಿನ್ನ ಮಗನ ಆತ್ಮೋದ್ಧಾರಕ್ಕೆ ಅಂತ ಭಾವಿಸು. ಕೈ ಮುಗಿದು ಕಾಲ್ಮುಟ್ಟಿ ನಿನ್ನ ಅಡಿದಾವರಗಳಿಗೆ ಮುಡಿಚಾಚಿ ನಿನ್ನನ್ನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಕಳಿಸ್ಕೊಡು ಅಂತ ಕೇಳಿದ್ದಾನೆ ರಾಮ. ಇಲ್ಲಿ ತಾನು ಕಾಡಿಗೆ ಹೋಗುವುದರಿಂದ, ಕಾಡಿನಲ್ಲಿ ವಾಸ ಮಾಡುವುದರಿಂದ ನನ್ನ ಆತ್ಮದ ಉದ್ಧಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಈ ಆತ್ಮ ಅನ್ನೋದಕ್ಕೆ ಎರಡರ್ಥ, ಒಂದು ತನ್ನ ಉದ್ಧಾರ ಅಂತಲೂ ಅರ್ಥ, ಇನ್ನೊಂದು ತನ್ನ ಆತ್ಮದ ಉದ್ಧಾರ ಅಂತಲೂ ಅರ್ಥ. ಪ್ರಾಯಶಃ ಈ ವನವಾಸ ಅನ್ನೋದು, ಪ್ರಕೃತಿಯ ಜೊತೆಗೆ ವ್ಯಕ್ತಿ ಬದುಕೋದು ಅನ್ನೋದು ಮನುಷ್ಯನ ಅನುಭವವನ್ನು ಮಾಗಿಸುತ್ತೆ, ಅವನ ವ್ಯಕ್ತಿತ್ವವನ್ನು ಅರಳಿಸುತ್ತೆ. ಆ ಕಾರಣದಿಂದಲೇ ರಾಮಾಯಣದಲ್ಲಿ ಮಾತ್ರವಲ್ಲ ಮಹಾಭಾರತದಲ್ಲಿಯೂ ಕೂಡ ವನವಾಸದ ಪ್ರಸಂಗ ಇದೆ. ಅಂದರೆ ಒಂದು ರೀತಿಯಲ್ಲಿ ಮನುಷ್ಯ ಪ್ರಕೃತಿಯ ಜೊತೆಗೆ ಇಟ್ಕೊಂಡಿರುವಂತಹ ಸಂಬಂಧವನ್ನು ಮತ್ತೆ ಮತ್ತೆ ಹೊಚ್ಚ ಹೊಸದಾಗಿಸಿಕೊಳ್ಳುವುದಕ್ಕಾಗಿ ಒಂದಷ್ಟು ಕಾಡಿಗೆ ಹೋಗೋದು ಒಳ್ಳೆಯದೇನು. ವಿಶೇಷವಾಗಿ ಈ ಸಂದರ್ಭದಲ್ಲಿ ಕಾಡನ್ನು ಕಡಿದು ನಾಡನ್ನು ಕಟ್ತಾ ಇರೋ ಅಭಿವೃದ್ಧಿಯ ಹೆಸರಿನ ಈ ಸಂದರ್ಭದಲ್ಲಿ ಪ್ರಾಯಶಃ ಇದು ಹೆಚ್ಚು ಸೂಕ್ತವಾಗಿದೆ ಅಂತ ಅನಿಸುತ್ತೆ. ಅಂದರೆ ಒಂದು ದೊಡ್ಡ ಕಾವ್ಯ ಎಲ್ಲ ಕಾಲಕ್ಕೂ ಆಯಾ ಕಾಲಕ್ಕೆ ಬೇಕಾಗಿರುವ ಸಂದೇಶವನ್ನು ನೀಡುವಂತಹ ಶಕ್ತಿಯನ್ನು ತನ್ನಲ್ಲಿ ತುಂಬಿಕೊಂಡಿರುತ್ತೆ. ಯಾವಾಗ ತನ್ನ ಆತ್ಮೋದ್ಧಾರಕ್ಕಾಗಿ ನಾನು ಕಾಡಿಗೆ ಹೋಗ್ತಾ ಇದ್ದೀನಿ ಕಳಿಸ್ಕೊಡು ಅಂತ ಕೇಳಿದ್ನು, ಕಣ್ಣೀರ ಧಾರೆಯ ಮೂಲಕ ಕಳಿಸ್ಕೊಡೋದಕ್ಕೆ ಸಿದ್ಧಳಾದ್ಲು. ಈ ತಾಯಿ ಮಕ್ಕಳ ಸಂಬಂಧವನ್ನು ಕಂಡು ಇಡೀ ಚರಾಚರವಾದಂತಹ ವಿಶ್ವ ರೋಮಾಂಚದಿಂದ ಕೂಡಿದೆ, ಮೈ ಮರೆತಿದೆ.

0: ಚರಾಚರಮಯವಾದ ವಿಶ್ವವೇ ರೋಮಾಂಚ ಕಂಚುಕಿತ ಗಾತ್ರವಾಗುವ ಹಾಗೆ ಈ ಮಾತುಗಳನ್ನು ಕೌಸಲ್ಯ ತನ್ನ ಮಗನಿಗೆ ಹೇಳ್ತಾ ಇದ್ದಾಳೆ. ನೀನಿಗೆ ಕಾಡಿಗೆ ಹೋಗ್ತಾ ಇರುವುದು ವಿಧಿಯ ವಜ್ರೇಚ್ಛೆ, ಅದಕ್ಕೆ ಜಯವಾಗಲಿ. ಇದು ನಿರುತವಾದ ಋತದ ಒಂದು ಭಾಗ. ಋತ ಎನ್ನುವುದು ವಿಧಿ ಅನ್ನೋದಕ್ಕೆ ಇರೋ ಇನ್ನೊಂದು ಹೆಸರು. ಏನು ಆಗಬೇಕೋ ಅದಾಗುವಂತಹ ವಿಧಿಯ ಒಂದು ಒಳ ವ್ಯವಸ್ಥೆ. ಇದು ಜಗದೀಶನ ಕೃಪೆ ನನಗೆ ಆಗಲಿ, ದೇವರುಗಳೆಲ್ಲ ನಿನ್ನ ಮೇಲೆ ಒಲವನ್ನು ತೋರಿಸಲಿ, ನನ್ನ ಮಾತೃವಲ್ಮೆಯ ಮಹತ್ ಪ್ರಾರ್ಥನೆಗೆ ಕಿವಿಗೊಟ್ಟು ನಿನಗೆ ಜಯವಾಗಲಿ ಅಂತ ಧರ್ಮ ದೇವತೆಗಳನ್ನು ಈ ರೀತಿ ಕೇಳ್ತಾ ಇದ್ದಾಳೆ. ಇವನು ಇದುವರೆಗೂ ನನ್ನ ಮಗನಾಗಿದ್ದ, ಈಗ ನಿಮ್ಮ ತೊಡೆಯ ಹಾಸಿಗೆಯ ಮೇಲೆ ಇವರನ್ನು ನಾನು ಕಳಿಸ್ತಾ ಇದ್ದೀನಿ. ತಾನು ಕಳಿಸ್ತಾ ಇರೋದು ವಿಶಾಲವಾದ ಕಾಡು ಎನ್ನುವಂತಹ ಹುಲೆಯ ಹೊಟ್ಟೆಯ ಒಳಗೆ. ಅವನ್ನು ಕಾಪಾಡಬೇಕಾದದ್ದು ನಿಮ್ಮ ಧರ್ಮ, ನಿಮ್ಮ ಕರ್ತವ್ಯ ಅಂತ ಕೇಳಿಕೊಂಡು ಪ್ರಕೃತಿಯನ್ನು ಕುರಿತು ಹೇಳ್ತಾ ಇದ್ದಾಳೆ. ಈ ತಬ್ಬಲಿಯಾದ ರಾಮಚಂದ್ರನಿಗೆ, ತಾಯಿಯನ್ನು ಬಿಟ್ಟಿರಬೇಕಾದಂತಹ ಈ ರಾಮಚಂದ್ರನಿಗೆ ಇನಿಮೇಲೆ ನೀನೇ ತಾಯಿ ಅಂತ ಹೇಳಿ ಮಗನನ್ನು ಕಳಿಸ್ಕೊಡ್ತಾ ಇದ್ದಾಳೆ. 14 ವರ್ಷಗಳ ಅವಧಿಯನ್ನು ಬೇಗ ಮುಗಿಸಿ ಮರಳು, ಬೇಗ ಮರಳು, ನಿನಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದಾಳೆ. ಮರಳು ಅನ್ನುವುದಕ್ಕೆ ಎರಡು ಅರ್ಥ ಇದೆ. ಒಂದು ವಾಪಸ್ ಬಾ ಅಂತನೂ ಅರ್ಥ, ಇನ್ನೊಂದು ಕಾಡಿನಲ್ಲಿ ಬೇಯಬೇಕಲ್ಲ, ಆ ಬೇಯುವಿಕೆಯನ್ನು ಮುಗಿಸಿ ಬಾ ಅಂತನೂ ಅರ್ಥ. ನಿನಗೆ ಒಳ್ಳೆಯದಾಗಲಿ, ನಿನಗೆ ಗೆಲುವಾಗಲಿ ಅಂತ ಕಂದನನ್ನು ರಾಮಚಂದ್ರನನ್ನು ಹರಸಿ, ನೀನು ಯಾವ ಧರ್ಮದ ಸಾಧನೆಗಾಗಿ ಹೊರಟಿದ್ದೀಯೋ ಆ ಧರ್ಮ ದೇವತೆಯೇ ನಿನ್ನನ್ನು ರಕ್ಷಿಸ್ತಾಳೆ. ಧರ್ಮೋ ರಕ್ಷತಿ ರಕ್ಷಿತ ಅನ್ನೋ ಒಂದು ಮಾತನ್ನು ಪ್ರಾಯಶಃ ಇಲ್ಲಿ ಕುವೆಂಪು ಈ ಸನ್ನಿವೇಶದಲ್ಲಿ ನೆನಪಿಸ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ನೀನು ಯಾವ ದೇವರುಗಳನ್ನು ಪೂಜೆ ಮಾಡಿದ್ದೀಯೋ ಆ ಎಲ್ಲ ದೇವತೆಗಳ ರಕ್ಷೆ ನಿನಗೆ ಇರಲಿ. ತಂದೆ ತಾಯಿಯರ ಪ್ರೀತಿ, ಜನರ ಒಲ್ಮೆ, ನಿನಗೆ ಚಿರಂಜೀವತ್ವವನ್ನು ಜಯಗೈಲಿ ಅಂತ ಹೇಳಿ ಮಗನನ್ನು ಹೃತ್ಪೂರ್ವಕವಾಗಿ ಆಶೀರ್ವಾದ ಮಾಡಿದಾಗ ತಾಯಿಯನ್ನು ತಬ್ಬಿಕೊಂಡು ಅವಳನ್ನು ಮತ್ತೆ ಮತ್ತೆ ಅಪ್ಪಿಕೊಂಡು ಕಾಲುಗಳಿಗೆ ನಮಸ್ಕಾರ ಮಾಡಿ ತನ್ನ ಹಣೆ ಅವಳ ಕಾಲುಗಳ ಮೇಲೆ ಇಟ್ಟು ಪೊಡಮೊಟ್ಟು ಮನಸ್ಸಿನಲ್ಲಿ ಉಕ್ಕಿ ಬರ್ತಾ ಇರುವಂತಹ ಅಕ್ಕರೆ ಮತ್ತು ಅವುಗಳ ಜೊತೆಯಲ್ಲಿಯೇ ಬರ್ತಾ ಇರತಕ್ಕಂತಹ ದುಃಖವನ್ನು ತಡೆದುಕೊಂಡು ಸಂಯಮ ಮೂರ್ತಿಯಾದ ಶ್ರೀರಾಮ ಬೇಗ ಅಲ್ಲಿಂದ ಹೊರಟ. ಹಾಗೆ ಹೊರಟವನು ನೇರವಾಗಿ ಬಂದದ್ದು ತನ್ನ ಕಾಂತಿಯಾದ ಸೀತೆಯ ಅಂತಃಪುರಕ್ಕೆ.
1: ಇದುವರೆಗೂ ಪ್ರಸಾರವಾಯಿತು ಶ್ರೀ ರಾಮಾಯಣ ದರ್ಶನಂ ವಾಚನ ಮತ್ತು ವ್ಯಾಖ್ಯಾನ ಕುರಿತ ವಿಶೇಷ ಕಾರ್ಯಕ್ರಮ. ಇದರ ಮುಂದುವರೆದ ಭಾಗ ಮುಂದಿನ ರವಿವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರವಾಗಲಿದೆ. ಇದು KLE ವೇಣುಧ್ವನಿ 90.4 FM ಪ್ರಸ್ತುತಿ.

0: separate lightning strikes in Jharkhand since yesterday. Southwest monsoon to advance into parts of Karnataka, Telangana, Andhra Pradesh, Odisha and South Chhattisgarh in the next 2 to 3 days. And in ICC Women's T20 World Cup, India to begin campaign against Pakistan in Birmingham this evening. And with that, we end the midday news.
1: आप ट्यून है और अब तक हम सुन रहे थे ऑल इंडिया रेडियो के सहयोग से प्रस्तुत होने वाले न्यूज। आप सुनते रहे वेणु धोनी 90.4 FM के एल ई कनसु।
2: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
4: One Life, Ambika Infra Build and Core Developers, the new landmark of Belagavi. Are you ready to witness a new landmark in luxury? Introducing the city's largest and most ambitious gated community, Ambika One Life, One Care. This isn't just another residential project. It represents a monumental shift in how our city lives. We are offering a sprawling paradise meticulously designed for those who refuse to settle for anything but the absolute best in modern living. This grand vision is brought to life through a prestigious joint venture between Core Developers and Ambika Group. By combining decades of industry expertise and a shared passion for excellence, this partnership ensures that every square foot of your home is built with uncompromising quality. Our commitment to total transparency and the highest standards of modern engineering provides you with a home that is as sturdy as it is beautiful. Located at the elite 9th cross, Bhagyanagar, this massive development features 200 luxury flats, creating a vibrant city within a city. Residents will enjoy ultimate peace of mind within a secure, gated environment surrounded by world-class amenities and a community of like-minded families. At this scale, the luxury is larger, the gardens are greener and the lifestyle is truly unmatched in the region. The future of Belagavi is here and your place in it is waiting. Don't miss the opportunity to own a home in the city's most talked about address where care meets comfort. Call us today at 7760477279 or visit our site office at Ambika Platinum to book your dream flat. Ambika One Life, One Care. It is the biggest lifestyle statement in town.
5: माहेश्वरी अंध मुलामुलींच्या शाळेमध्ये 2026 आणि 2027 या नूतन वर्षासाठी प्रवेश प्रक्रिया सुरू झाली आहे. पहिली ते 10वीपर्यंतच्या अंध विद्यार्थ्यांसाठी अत्युत्तम वसतिगृह शाळा असून गरीब आणि ग्रामीण भागातून आलेले 120 विद्यार्थी येथे शिक्षणाचा सध्या लाभ घेत आहेत. या शाळेमध्ये इयत्ता 1 ते 10वीपर्यंतच्या विद्यार्थ्यांना मोफत वस्ती, जेवण यासह ब्रेल लिपीमध्ये शिक्षण देण्यात येते. शिक्षणाबरोबरच संगीत, व्यावसायिक शिक्षण, संगणक प्रशिक्षण, चलनवलन प्रशिक्षण, खेळ, पोहण्याचे प्रशिक्षण, ब्रेल पाठ्यपुस्तके व औषध उपचाराची सोयही आहे. विशेष म्हणजे गेल्या 38 वर्षांपासून शाळेचा SSLC परीक्षेचा निकाल 100% येतोय. तेव्हा आपल्या ग्रामपंचायत किंवा आसपासच्या गावांमध्ये अंध मुले आणि मुली आढळल्यास त्यांना आमचा पत्ता देऊन आमच्याशी संपर्क साधण्यासाठी प्रेरित करा. अंध मुलांच्या शिक्षण व उज्ज्वल भविष्यासाठी प्रयत्न करून आपले अमूल्य योगदान द्यावे. प्रवेशासाठी आवश्यक असणारी कागदपत्रे, विद्यार्थ्यांचा जन्म दाखला, अपंगत्वाबद्दल वैद्यकीय प्रमाणपत्र, UDID कार्ड, ID साइज 4 फोटो, स्टॅम्प साइज 4 फोटो, उत्पन्नाचा व जातीचा दाखला, रहिवासी दाखला, आई वडील आणि विद्यार्थ्याचे आधार कार्ड, जॉईंट बँक पासबुक अर्जासह शाळेत भेटावे. अधिक माहितीसाठी संपर्क करा माहेश्वरी अंध मुलांची शाळा, नेहरू नगर, बेळगाव येथे. फोन नंबर आहे 9448154235 आणि 7259570595.
6: ರೈತ ಬಾಂಧವರ ಗಮನಕ್ಕೆ ಸಮತೋಲನ ರಸಗೊಬ್ಬರ ಬಳಕೆ ಕುರಿತು ಸಲಹೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಸಿದ್ಧತೆ ಭರದಿಂದ ಸಾಗಿದೆ. ರೈತರು ಮುಂಗಾರು ಬಿತ್ತನೆಗೆ ಬೇಕಾದ ಬೀಜ ಮತ್ತು ಗೊಬ್ಬರಗಳ ಸಂರಕ್ಷಣೆಯಲ್ಲಿ ತೊಡಗಿರುವರು. ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಹಾಗೂ ಮೇಲು ಗೊಬ್ಬರ ಹಾಕುವ ಸಂದರ್ಭಗಳಲ್ಲಿ ಸಮತೋಲನ ರಸಗೊಬ್ಬರಗಳನ್ನು ಬಳಸುವುದು. ಉದಾಹರಣೆಗೆ ಹೆಸರು ಬೆಳೆಗೆ 10 ಸಾರಜನಕ, 20 ರಂಜಕ ಒದಗಿಸುವ ರಸಗೊಬ್ಬರ ಹಾಕುವಾಗ ಯೂರಿಯಾ ಮಾತ್ರ ಬಳಸದೆ 20-20-0-13 100 kg, 16-20-0 ಕಾಂಪ್ಲೆಕ್ಸ್ 100 kg ಅಥವಾ 12 12-32-16 ಕಾಂಪ್ಲೆಕ್ಸ್ 60 ಕೆಜಿ ಬಳಸಿದರೆ ಪೂರಕ ಪೋಷಕಾಂಶಗಳನ್ನು ಒದಗಿಸದಂತಾಗುತ್ತದೆ. ಇದೇ ರೀತಿ ವಿವಿಧ ಬೆಳೆಗಳಿಗೆ ಯೂರಿಯಾ ಒಂದೇ ಬಳಸದೆ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಸಿ ಒಳ್ಳೆಯ ಇಳುವರಿ ಪಡೆಯಿರಿ. ಯೂರಿಯಾ ಗೊಬ್ಬರ ಹೆಚ್ಚಿಗೆ ಬಳಸುವುದರಿಂದ ಮಣ್ಣು ಮತ್ತು ನೀರು ಕಲುಷಿತವಾಗಿ ಹಳ್ಳ ಕೊಳ್ಳ ನೀರಿನ ಮೂಲ ಸೇರಿ ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುವುದು. ತಾಯಿಯ ಎದೆಯ ಹಾಲಿನಲ್ಲಿ ಯೂರಿಯಾ ಅಂಶ ಸೇರಿ ಮಕ್ಕಳಿಗೆ ಬ್ಲೂ ಬೇಬಿ ಸಿಂಡ್ರೋಮಾ ರೋಗ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಯೂರಿಯಾವನ್ನು ಮಿತವಾಗಿ ಬಳಸಿ ಹಾಗೂ ಎಲ್ಲರ ಆರೋಗ್ಯವನ್ನು ಕಾಪಾಡಿರಿ. ಯೂರಿಯಾ ಬದಲಾಗಿ ನ್ಯಾನೋ ಯೂರಿಯಾ ಸಿಂಪರಣೆ ಕೈಗೊಂಡು ಉತ್ತಮ ಇಳುವರಿ ಪಡೆಯಿರಿ. ಡಿಎಪಿ 18-46-0 ಸಾರಜನಕ ರಂಜಕ ಪೊಟ್ಯಾಷ್ ಒದಗಿಸುವ ಕಾಂಪ್ಲೆಕ್ಸ್ ಗೊಬ್ಬರವಾಗಿದ್ದು ಇದರಲ್ಲಿ ಪೊಟ್ಯಾಷ್ ಅಂಶ ಇರುವುದಿಲ್ಲ. ಕಾರಣ, ಇದರ ಬದಲಿಗೆ ಎಲ್ಲಾ ಬೆಳೆಗಳಿಗೆ ಇತರ ಕಾಂಪ್ಲೆಕ್ಸ್ ಗೊಬ್ಬರಗಳಾದ 15-15-15, 17-17-17, 19-19-19, 20-20-0-13, 10-26-26, 12-32-16 ಗೊಬ್ಬರಗಳನ್ನು ಬಳಸಿ ಸಮತೋಲನ ಪೋಷಕಾಂಶ ಒದಗಿಸಿ ಉತ್ತಮ ಇಳುವರಿ ಪಡೆಯಿರಿ. ಡಿಎಪಿ ರಸಗೊಬ್ಬರದ ಬದಲಾಗಿ ನ್ಯಾನೋ ಡಿಎಪಿ ಗೊಬ್ಬರ ಸಿಂಪರಣೆ ಮಾಡಿರಿ ಹಾಗೂ ಬೀಜೋಪಚಾರ ಮಾಡಿ ಉತ್ತಮ ಇಳುವರಿ ಪಡೆಯಿರಿ. ಈ ರೀತಿ ವೈಜ್ಞಾನಿಕವಾಗಿ ಶಿಫಾರಸು ಗೊಬ್ಬರಗಳನ್ನು ವಿವೇಚನೆಯಿಂದ ಬಳಸಿ ಭೂಮಿಯ ಆರೋಗ್ಯವನ್ನು ಕಾಪಾಡುವುದರೊಂದಿಗೆ ಉತ್ತಮ ಇಳುವರಿ ಹಾಗೂ ಆರ್ಥಿಕ ಲಾಭ ಪಡೆಯಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವ್ 2026 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿ ಆಹೆ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವ್, KCET ಕೋಡ್ E036 ಆಣಿ ಕಾಮೆಡ್ K ಕೋಡ್ E065. 2025 ಮಧ್ಯೆ 500 ಪೇಕ್ಷಾ ಅಧಿಕ ಪ್ಲೇಸ್ಮೆಂಟ್ ಆಫರ್ಸ್ ಪ್ರಾಪ್ತ. ವಿದ್ಯಾರ್ಥ್ಯಾಂ ವಾರ್ಷಿಕ 16 LPA ಪರ್ಯಂತ ಉಚ್ಚತಮ ಪ್ಯಾಕೇಜ್. 150 ಪೇಕ್ಷಾ ಅಧಿಕ ಅನುಭವಿ ಪ್ರಾಧ್ಯಾಪಕ, ತಸೇಜ್ 50 ಅಧಿಕ PhD ಧಾರಕ ಶಿಕ್ಷಕ. ಅತ್ಯಾಧುನಿಕ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಆಣಿ ವೈಫೈ ಸುವಿಧೆಸ ಹಾಸ್ಟೆಲ್ ವ್ಯವಸ್ಥಾ. ಉಪಲಬ್ಧ ಅಭ್ಯಾಸಕ್ರಮ ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, PG ಕೋರ್ಸಸ್ MCA, MBA, MTech ಇನ್ ಸ್ಟ್ರಕ್ಚರ್ ಇಂಜಿನಿಯರಿಂಗ್ ಸಿವಿಲ್. ಇನ್ಫೋಸಿಸ್, ಜುನಿಪರ್, HPE, ಫೆಡರಲ್ ಬ್ಯಾಂಕ್ ಆಣಿ ಬೋಶ್ ಯಾಸಾರ್ಖ್ಯಾ 60 ಅಧಿಕ ನಾಮಾಂಕಿತ ಕಂಪನಿಯಂಚಿ ಕ್ಯಾಂಪಸ್ ವಿಸಿಟ್. ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ 0831244032 ಆಣಿ www.kletech.ac.in ಯಾ ವೆಬ್ಸೈಟ್ ಲಾ ವಿಸಿಟ್ ಕರಾ.

0: केली कॅन्सर हॉस्पिटल नेहरू नगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल।
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 08312552500 आणि 247377।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: चिकोडिया KLE कॉलेज ऑफ इंजिनियरिंग एंड टेक्नोलॉजी KLECET 2026 ಪ್ರವೇಶಗಳು ಪ್ರಾರಂಭ। BE ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ। PG ಕೋರ್ಸ್ಗಳು MBA ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು MCA ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ। MBA ಮಾನ್ಯತೆ ಪಡೆದಿದ್ದು VTU ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ। ಉದ್ಯೋಗ ಅವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50 ಹೆಚ್ಚು ಕಂಪನಿಗಳಿಂದ ನೇಮಕಾತಿ। UPSC, KPSC, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ। ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ। ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ। ಸುತ್ತಮುತ್ತಲಿನ 10 ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ। ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ। CET ಕೋಡ್ E167। ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleCET.edu.in ಗೆ ಭೇಟಿ ನೀಡಿ।
3: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a 5-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.

0: ಶಾಲೆಯು ಒಂದರಿಂದ ಹತ್ತನೇ ತರಗತಿಯವರೆಗಿನ ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247142, ಮೊಬೈಲ್ ಸಂಖ್ಯೆ 9448954235.
1: ರೈತ ಬಾಂಧವರ ಗಮನಕ್ಕೆ ಬೀಜೋಪಚಾರದ ಸಲಹೆಗಳು. ಬಿತ್ತನೆ ಸಮಯದಲ್ಲಿ ವಿವಿಧ ಬೆಳೆಗಳಲ್ಲಿ ಬೀಜೋಪಚಾರ ಮಾಡುವುದು ಅತಿ ಅವಶ್ಯಕವಾಗಿದೆ. ಬೀಜೋಪಚಾರದಿಂದ ಸಸಿ ಹಂತದಲ್ಲಿ ಬರುವ ಕೀಟರೋಗಗಳನ್ನು ತಡೆಯಬಹುದು ಹಾಗೂ ಜೈವಿಕ ಗೊಬ್ಬರದ ಬೀಜೋಪಚಾರದಿಂದ ಪೋಷಕಾಂಶಗಳನ್ನು ನೈಸರ್ಗಿಕವಾಗಿ ಒದಗಿಸಬಹುದಾಗಿದೆ. ಇದರಿಂದ ಕಡಿಮೆ ಖರ್ಚಿನಲ್ಲಿ ಉತ್ತಮ ಬೇಸಾಯ ಮಾಡಬಹುದಾಗಿದೆ. ಸೋಯಾ ಅವರೆ, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 100 ಗ್ರಾಂ ಥೈರಾಮ್ 75 WP ಅಥವಾ 60 ಗ್ರಾಂ ಕಾರ್ಬಾಕ್ಸಿನ್ 75 WP ದಿಂದ ಉಪಚರಿಸಿ ನಂತರ 500 ಗ್ರಾಂ ರೈಜೋಬಿಯಂ ಜೀವಾಣುವಿನಿಂದ ಬೀಜೋಪಚಾರ ಮಾಡುವುದು. ಇದಲ್ಲದೆ ನಂತರ 500 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡಬೇಕು. ಉದ್ದು, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಹೆಸರು, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಜೋಳ, ಬಿತ್ತನೆ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ 7.5 ಗ್ರಾಂ ಪೊಟ್ಯಾಸಿಯಂ ನೈಟ್ರೇಟ್ ಅಥವಾ ಗೋಮೂತ್ರ 25% ಬೆರೆಸಿದ ದ್ರಾವಣದಲ್ಲಿ 8 ಗಂಟೆ ನೆನೆಸಿ ನೆರಳಿನಲ್ಲಿ ಒಣಗಿಸಿದ ಮೇಲೆ ಒಂದರ ನಂತರ ಒಂದರಂತೆ 4 ಗ್ರಾಂ ಟ್ರೈಕೋಡರ್ಮಾ ಮತ್ತು 70 ಗ್ರಾಂ ಅಜೋಸ್ಪಿರಿಲಿಯಂ ಮತ್ತು 70 ಗ್ರಾಂ PSB ದಿಂದ ಬೀಜೋಪಚಾರ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತಬೇಕು. ಶೇಂಗಾ, ಪ್ರತಿ ಕೆಜಿ ಬೀಜಕ್ಕೆ 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 3 ಗ್ರಾಂ 75 WP ಅಥವಾ ಕಾರ್ಬಾಕ್ಸಿನ್ 2 ಗ್ರಾಂ ಅಥವಾ 4 ಗ್ರಾಂ ಟ್ರೆಕೋಡರ್ಮಾ ಪುಡಿಯಿಂದ ಬೀಜೋಪಚಾರ ಮಾಡಬೇಕು ಹಾಗೂ ರೈಸೋಬಿಯಂ ಜೀವಾಣು 200 ಗ್ರಾಂದಿಂದ ಪ್ರತಿ ಎಕರೆ ಬೀಜಕ್ಕೆ ಬೀಜೋಪಚಾರ ಮಾಡಿರಿ. ಈ ರೀತಿ ಕಡ್ಡಾಯವಾಗಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ರೋಗ, ಕೀಟ ನಿರ್ವಹಣೆ ಮತ್ತು ಪೋಷಕಾಂಶದ ಲಭ್ಯತೆ ಹೆಚ್ಚಿಸಿ ಉತ್ತಮ ಬೆಳೆ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರೆ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರೆ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th ಕ್ರಾಸ್, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
2: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केल अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज OPD सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.
3: केली टेक्नॉलॉजिकल युनिव्हर्सिटी बेळगावी, ऍडमिशन्स ओपन फॉर 2026-27. डॉक्टर MS शेषगिरी कॅम्पस बेळगावी, KCET कोड E036. मोर देन 500 प्लेसमेंट ऑफर्स वर रिसीव्ड इन 2025-26. स्टुडंट्स सिक्युअर्ड अ हायेस्ट एन्युअल पॅकेज ऑफ अप टू 16 लाख पर एनम. द युनिव्हर्सिटी हॅज 150+ एक्सपिरियन्स्ड फॅकल्टी मेंबर्स अँड 50+ डॉक्टरल डिग्री होल्डर्स. वेल इक्विप्ड लर्निंग फॅक्टरी, टिंकरिंग लॅब अँड वायफाय एनेबल्ड हॉस्टेल फॅसिलिटीज आर अवेलेबल. UG कोर्सेस, बायोमेडिकल इंजिनिअरिंग, केमिकल इंजिनिअरिंग, सिव्हिल engineering, computer science and engineering, AI, electronics and communication engineering, electrical and electronics engineering, mechanical engineering, BCA, PG courses, MCA, MBA and M.Tech in structural engineering, civil. 60+ companies including Infosys, Juniper Networks, HPE, Federal Bank and Bosch visit the campus for recruitment. For more information call 08312440322 or visit www.kletech.ac.in.

0: केएलई विश्वनाथ कत्ती दंत महाविद्यालय बेळगाव येथे जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ಹುಬ್ಬಳ್ಳಿಯ ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ, ಬಿಪಿಟಿ ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. ಕೆಎಲ್ಇ ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kaher.edu.in. ಕೆಎಲ್ಇ ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.
2: ರೈತ ಬಾಂಧವರ ಗಮನಕ್ಕೆ ಬಿತ್ತನೆ ಸಮಯದ ಕುರಿತು ಸಲಹೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಸಿದ್ಧತೆ ಭರದಿಂದ ಸಾಗಿದೆ. ರೈತರು ಮುಂಗಾರು ಬಿತ್ತನೆಗೆ ಬೇಕಾದ ಬೀಜ ಗೊಬ್ಬರಗಳ ಸಂಗ್ರಹಣೆಯಲ್ಲಿ ತೊಡಗಿರುವರು. ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಬೀಜೋಪಚಾರ ಮಾಡುವುದು ಕಡ್ಡಾಯ. ಮಣ್ಣಿನ ತೇವಾಂಶ ಸಾಕಷ್ಟು, ಅಂದರೆ 75-100 mm ಮಳೆಯಾಗಿರಬೇಕು. 6 inches ಮಣ್ಣು ಹಸಿಯಾಗಿರಬೇಕು. ಮಣ್ಣಿನ ಉಷ್ಣಾಂಶ ಕಡಿಮೆಯಾಗಿರಬೇಕು. ವಾತಾವರಣದಲ್ಲಿ ಆರ್ದ್ರತೆ ಹೆಚ್ಚಾಗಿರಬೇಕು, ಅಂದರೆ ತಂಪಾದ ವಾತಾವರಣವಾಗಿರಬೇಕು. ಪ್ರಮುಖವಾಗಿ ಸೋಯಾ ಅವರೆ ಬಿತ್ತನೆ ಮಾಡುವಾಗ ಈ ಮೇಲಿನ ಎಲ್ಲಾ ಅಂಶಗಳನ್ನು ಗಮನಿಸಿ ಬಿತ್ತನೆ ಪ್ರಾರಂಭಿಸಿರಿ. ರೈತರು ಅವಸರ ಪಡದೆ ತಾಳ್ಮೆಯಿಂದ ಪೂರಕ ಅಂಶಗಳನ್ನು ಗಮನಿಸಿ ಬಿತ್ತನೆ ಕೈಗೊಳ್ಳಲು ರೈತ ಬಾಂಧವರಲ್ಲಿ ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: KL is Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KL is Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ. 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ ಎಂಎಸ್ ಶೇಷಗಿರಿ ಕ್ಯಾಂಪಸ್, ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಕನಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬಾಷ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0832-1244-0322 ಅಥವಾ www.kletech.ac.in ಗೆ ಭೇಟಿ ನೀಡಿ.
2: ಬೆಳಗಾವಚಾ नवा माणाचा शिखर लक्झरीचा नवा अध्याय. बेळगावकरांनो, आलिशान जीवनशैलीच्या नव्या ओळखीला तयार आहात का? घेऊन आलो आहोत तुमच्यासाठी वन लाईफ. अंबिका इन्फ्रा बिल्ड अँड कोरे डेव्हलपर्स, शहरातील सर्वात मोठा आणि भव्य गेटेड रेसिडेन्शियल प्रकल्प. हा केवळ निवासी प्रकल्प नाही तर बेळगावच्या जीवनशैलीत घडणारा एक ऐतिहासिक बदल आहे. आधुनिक सुविधा आणि सुसज्ज उत्कृष्ट नियोजनातून साकारलेले आलिशान वसाहत, सर्वोत्तम जीवन जगणाऱ्यांसाठी हा भव्य प्रकल्प कोरे डेव्हलपर्स आणि अंबिका ग्रुप यांच्या प्रतिष्ठित संयुक्त उपक्रमातून साकारला जातोय. अनेक वर्षांचा अनुभव, विश्वास आणि दर्जेदार बांधकाम यांचा संगम म्हणजेच वन लाईफ अंबिका इन्फ्रा बिल्ड अँड कोरे डेव्हलपर्स. पूर्ण पारदर्शकता आणि आधुनिक अभियांत्रिकी मानांकनानुसार उभारलेले ही घरे मजबूत, सुरक्षित आणि सौंदर्यपूर्ण आहेत. शहरातील प्रतिष्ठित भाग्यनगर 9वा क्रॉस येथे वसलेला हा भव्य प्रकल्प 200 आलिशान फ्लॅट सह एक शहरातील शहर आहे. सुरक्षित गेटेड कम्युनिटी, सुंदर बागा, जागतिक दर्जाच्या सुविधा आणि सुसंस्कृत शेजारी हेच आहे इथले खास वैशिष्ट्य. बेळगावचे भविष्य येथे आकार घेत आहे आणि त्याचा भाग होण्याची संधी तुमच्यासाठी सज्ज आहे. आजच तुमचे स्वप्नातील घर बुक करा. संपर्क 7760477279. साइट ऑफिस अंबिका प्लॅटिनम, अंबिका वन लाईफ वन केअर, जिथे आरामाला मिळते.

ನಮಸ್ಕಾರ. ಭಾವನ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಭಾವಸಂಗಮ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಪರಿಚಯಿಸ್ತಾ ಇರುವಂತಹ ಕವಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರ ಕಿರು ಪರಿಚಯ, ಹಾಗೇನೆ ಅವರೇ ರಚಿಸಿದಂತಹ ಒಂದಷ್ಟು ಹಾಡುಗಳು ನಿಮಗಾಗಿ. ಮೊದಲ ಗೀತೆ, ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ

ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆ ಒಂದು ಹೆಣ್ಣು. ಈ ಕವಿತೆಯಲ್ಲಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಕಲ್ಪನೆ ಎಷ್ಟು ಅದ್ಭುತವಾಗಿದೆ ಅಂದರೆ, ಕೃಷ್ಣ ರಾಧೆ ಇವರೆಲ್ಲ ಎಂದೋ ಇದ್ದಂತಹ ಪುರಾತನ ಕಾಲದ ಚಾರಿತ್ರೆಗಳು. ಇಲ್ಲಿ ಕೃಷ್ಣ ಪ್ರತಿಯೊಬ್ಬ ತರುಣನನ್ನ ಪ್ರತಿನಿಧಿಸಿದ್ರೆ, ರಾಧೆ ಹೆಣ್ಣು ಮಗಳನ್ನ ಪ್ರತಿನಿಧಿಸ್ತಾಳೆ. ಎಲ್ಲೆಲ್ಲಿ ವಿರಹ ಇದೆಯೋ, ಎಲ್ಲೆಲ್ಲಿ ಪ್ರೀತಿ ಇದೆಯೋ, ಅಲ್ಲೆಲ್ಲ ರಾಧಾಕೃಷ್ಣರು ಇದ್ದಾರೆ. ರಾಧಾಕೃಷ್ಣ ಅನ್ನುವ ಕಲ್ಪನೆ ಇದೆಯಲ್ಲ, ಅದು ಪ್ರೇಮಕ್ಕೆ ಸಲ್ಲುವ ಒಂದು ಸುಂದರ ಉಪಮೇಯ ಅಂತ ಹೇಳ್ತಾರೆ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು. ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ರಚಿಸಿದ ಮತ್ತೊಂದು

ಆಡು ಮುಟ್ಟದ ಸೊಪ್ಪಿಲ್ಲ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಬರೆಯದ ಸಾಹಿತ್ಯ ಪ್ರಕಾರಗಳಿಲ್ಲ ಅನ್ನುವಷ್ಟರ ಮಟ್ಟಿಗೆ ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮನ್ನ ತಾವು ಅರ್ಪಿಸಿ ಕವಿತೆ, ನಾಟಕ, ಪ್ರಬಂಧ, ಕಾದಂಬರಿ, ಮಕ್ಕಳ ಸಾಹಿತ್ಯ ಹೀಗೆ ವಿವಿಧ ಪ್ರಕಾರಗಳಲ್ಲಿ ತಮ್ಮ ಕೊಡುಗೆಯನ್ನು ನೀಡಿ ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ ಸರಳ ಜೀವಿ ಎಚ್ ಎಸ್ ವಿ ಅವರು. ಎಚ್ ಎಸ್ ವಿ ಅವರು ಹಳೆಯ ಸಂಪ್ರದಾಯಗಳಲ್ಲಿ ಕೃಷಿ ಮಾಡಿ ಸಮಾಜದಲ್ಲಿನ ಎಲ್ಲ ವರ್ಗದ ಓದುಗರ ಮನದಲ್ಲಿ ಮನೆಯನ್ನ ಗಿಟ್ಟಿಸಿಕೊಂಡು ಮಹಾನ್ ಬರಹಗಾರರಾಗಿದ್ದಾರೆ. ಎಚ್ ಎಸ್ ವಿ ಅವರು ಈಗಿನ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹುದಿಗೆರೆ ಗ್ರಾಮದಲ್ಲಿ June 23, 1944 ಜನಿಸಿದರು. ಇವರು ಎಚ್ ಎಸ್ ವಿ ಎಂದೇ ಜನಮನ್ನಣೆಯನ್ನ ಪಡೆದಿದ್ದಾರೆ. ಇವರ ಪೂರ್ಣ ಹೆಸರು ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿ, ತಂದೆ ನಾರಾಯಣ್ ಭಟ್ರು, ತಾಯಿ ನಾಗರತ್ನಮ್ಮ. ಈಗೊಂದು ಗೀತೆ ಪ್ರಸಾರ ಆಗ್ತಾ ಇದೆ.

ಕಾರಣಸಾರ ಸ್ವತ್ವಲೋಕದಲ್ಲಿ 70ರ ದಶಕದಿಂದೀಚೆಗೆ ಅಗ್ರಸ್ಥಾನ ಪಡೆದವರು ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರು. ದೂರದರ್ಶನ ಮಾಧ್ಯಮದಲ್ಲಿ ಮುಕ್ತ ಮುಕ್ತ, ಮಹಾಪರ್ವ, ಮಗಳು ಜಾನಕಿ ಸೀರಿಯಲ್ಗಳಿಗೆ ಶೀರ್ಷಿಕೆ ಗೀತೆ ಬರೆದವರು ಸಹ HS ವೆಂಕಟೇಶ್ ಮೂರ್ತಿಯವರು. ಕೊಟ್ರೇಶಿ ಕನಸು, ಚಿನ್ನಾರಿ ಮುತ್ತ ಸೇರಿದಂತೆ ಅನೇಕ ಚಲನಚಿತ್ರಗಳಿಗೆ ಸಾಹಿತ್ಯ ನೀಡಿದ್ದಾರೆ. ಇವರೇ ನಿರ್ದೇಶಿಸಿದ ಹಸಿರು ರಿಬ್ಬನ್ ಮಕ್ಕಳ ಚಿತ್ರಕ್ಕೆ ಇವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಬಂದಿದೆ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಒಂದು

ಕೋಪದಿಂದ ತನ್ನ ತಂದೆಯ ಬಗ್ಗೆ ಆಕ್ರೋಶಗೊಂಡಂತಹ ಲಕ್ಷ್ಮಣನನ್ನು ಮಧ್ಯದಲ್ಲಿಯೇ ಶ್ರೀರಾಮಚಂದ್ರ ತಡೆದ. ಕೌಸಲ್ಯ ತನ್ನ ಹೆತ್ತ ಮಗ ಕಾಡಿಗೆ ಹೋಗಬೇಕಲ್ಲ ಅನ್ನೋ ಹೆಂಗರಳಿನ ನೋವಿನಿಂದ ದಶರಥನನ್ನು ಬೈದರೆ ನಿನಗೆ ಬುದ್ಧಿ ಇಲ್ವೇ ಅಂತ ಛೇಡಿಸ್ದ. ನೀನು ದೊಡ್ಡ ಪರಾಕ್ರಮಿ ಅನ್ನೋದು ನನಗೆ ಗೊತ್ತು, ಆದರೆ ನಾನು ತಾನೇ ಪರಾಕ್ರಮದಲ್ಲಿ ಕಡಿಮೆ ಏನಿಲ್ಲ, ಆದರೆ ನನಗೆ ಧರ್ಮವನ್ನು ಬಿಟ್ಟು ಬೇರೆ ಸಿರಿ ಇಲ್ಲ, ಐಶ್ವರ್ಯವಿಲ್ಲ. ಧರ್ಮ ಸಹಿತವಾಗಿರುವಂತಹ ಕಾಡೇ ನನಗೆ ಅರಮನೆ, ಧರ್ಮವಿಲ್ಲದೇ ಇರುವಂತಹ ರತ್ನಮಯವಾದ ರಾಜಸೌಧವೇ ನನಗೆ ಶ್ಮಶಾನ. ಆದ್ದರಿಂದ ನಾನು ಕಾಡಿಗೆ ಹೋಗ್ತಾ ಇರೋದು ಧರ್ಮದ ನಿರ್ವಹಣೆಗಾಗಿ, ಧರ್ಮದ ಕಾಪಿಡುವಿಕೆಗಾಗಿ. ಆದ್ದರಿಂದ ಕಾಡೇ ನನಗೆ ಅರಮನೆ. ಅಲ್ಲದೆ ಹಿಂದೆ ಮುಂದೆ ತಿಳಿದೆ ನೀನು ತಂದೆಯನ್ನು ಬೈತಾ ಇದ್ದೀಯಲ್ಲ, ಕೋಸಲದ ರಾಜ್ಯ ಅದರ ದೊರೆತನ ಅದು ಸಿಕ್ಕದೇ ಇದ್ರೆ ಏನಂತೆ, ನನಗೆ ಕೇಡಾಯಿತು ಅಂತ ಯೋಚನೆ ಮಾಡ್ತೀಯ? ಯಾಕೆಂದರೆ ವಿಧಿ ನಮಗೆ ಒಳ್ಳೇದು ಮಾಡಬೇಕು ಅಂದರೆ ಬರೀ ರಾಜ್ಯವನ್ನು ಕೊಡಿಸೋದ್ರ ಮೂಲಕ ಅಲ್ಲ, ಅನೇಕ ರೀತಿಗಳಲ್ಲಿ ನಿಮಗೆ ಒಳ್ಳೆಯದನ್ನು ಮಾಡಬಹುದು. ಜೊತೆಗೆ ಇವತ್ತಿನ ಇಷ್ಟ ನಾಳೆಯ ಅನಿಷ್ಟಕ್ಕೆ ಕಾರಣವಾಗುವ ಹಾಗೆಯೇ ಇವತ್ತಿನ ಅನಿಷ್ಟ ನಾಳೆಯ ಒಳ್ಳೆಯದಕ್ಕೆ ತೊಟ್ಟಿಲಾಗಬಹುದು. ಕೀರ್ತಿ ಮುಂದೆ ಲಭಿಸುವಂತಹ ಸನ್ನಿವೇಶ ನನಗೆ ಇದೆ. ಈ ಹೊತ್ತು ನಾನು ಯಾವುದೋ ರಾಜ್ಯವನ್ನು ಬಿಟ್ಟುಬಿಟ್ರೆ ಇದಕ್ಕೆ ನೂರು ಮಡಿಯಾದಂತಹ ಶಾಶ್ವತವಾದ ಐಶ್ವರ್ಯ ಸಾಮ್ರಾಜ್ಯ ನನಗೆ ಸಿಕ್ಕುವುದಿದೆ. ಅದು ಕಾಡಿಗೆ ಹೋದ ಮೇಲೆ ನಡೆಯುತ್ತೆ ಅನ್ನೋದನ್ನು ರಾಮ ಸೂಚಿಸ್ತಾ ಇದ್ದಾನೆ. ಜೊತೆಯಲ್ಲಿ ಮತ್ತೆ ಇಲ್ಲಿ ಧರ್ಮದ ವಿವೇಚನೆ ನಡೆದಿದೆ. ಧರ್ಮ ಸಹಿತವಾಗಿರುವ ಕಾಡು ನನಗೆ ಅರಮನೆ, ಧರ್ಮ ವಿರಹಿತವಾದ ಅರಮನೆಯೇ ನನಗೆ ಶ್ಮಶಾನ ಅಂತ ಇದ್ದಾನೆ. ಧರ್ಮ ಅಂದರೆ ಯಾವುದು? ಧರ್ಮ ಅಂದರೆ ಇವನ ಪ್ರಕಾರ ಇಲ್ಲಿ ಕರ್ತವ್ಯ. ಈ ಕರ್ತವ್ಯ ಯಾವುದು? ತನ್ನ ತಂದೆಯ ಹೇಳಿದ ಮಾತನ್ನು ತಾನು ಕೇಳ್ತಕ್ಕಂಥದ್ದು ಅಥವಾ ನೆರವೇರಿಸ್ತಕ್ಕಂಥದ್ದು. ಅಂದರೆ ಇಕ್ಷ್ವಾಕು ವಂಶದ ರಾಜರುಗಳಿಗೆ ಧರ್ಮ ಅಂದರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋವಂತಹದ್ದು.

ಬಿಟ್ಟು ಹೋಗ್ತಾ ಇರುವ ಈ ಅಯೋಧ್ಯೆಗೆ ಮಿಗಿಲಾದ ಒಂದು 100 ಮಡಿ ಶಾಶ್ವತವಾದ ಒಂದು ಸಿರಿ ಸಾಮ್ರಾಜ್ಯ ತನಗೆ ಸಿಕ್ಕುತ್ತೆ ಅನ್ನುವಂತಹ ಒಂದು ಅನುಭವ ರಾಮನಿಗೆ ಆಗ್ತಾ ಇದೆಯಂತೆ. ಯಾಕೆಂದರೆ ಅವನಿಗೆ ಪ್ರತಿನಿತ್ಯ ಒಂದು ಕನಸು ಬೀಳ್ತಾ ಇದೆ. ಆ ಕನಸಿನ ಅರ್ಥ ಏನು ಅಂತ ತನಗೆ ಗೊತ್ತಿಲ್ಲ. ಆ ಕನಸಿನಲ್ಲಿ ಕಾಣೋದು ವಿಶಾಲವಾದ ಸಮುದ್ರಗಳು, ದಟ್ಟವಾದ ಕಾಡುಗಳು, ನಾನಾ ಬಗೆಯ ಪ್ರಾಣಿಗಳು, ಪರ್ವತ ಶ್ರೇಣಿಗಳು. ಇಂತಹದರ ನಡುವೆ ಒಬ್ಬ ಎತ್ತರದ ಪರ್ವತದ ಹಾಗೆ ಭವ್ಯನಾಗಿರುವ ಒಬ್ಬ ಮಹಾವಾನರ ಬೆಳೆದು ಬೆಳೆದು ಬೆಳೆದು ಆಕಾಶವನ್ನು ಚುಂಬಿಸುವ ಹಾಗೆ ದೊಡ್ಡದಾಗಿ ಬೆಳೆದು ಒಂದು ಪರ್ವತದ ತುದಿಯಲ್ಲಿ ವಿಸ್ತೃತವಾದಂತಹ ಆಕಾಶದ ಹಿನ್ನೆಲೆಯಲ್ಲಿ ನಿಂತುಕೊಂಡು ನನ್ನನ್ನು ಕರೀತಾ ಇದ್ದ ಹಾಗೆ ನನಗೆ ಈ ಕನಸಿದೆ. ಆರ್ಯಾವರ್ತದಿಂದ ದಕ್ಷಿಣಾಪಥಕ್ಕೆ ಬಾ ಅಂತ ಅವನು ಆಹ್ವಾನ ಕೊಡ್ತಾ ಇದ್ದ ಹಾಗೆ ಕಾಣಿಸುತ್ತೆ. ಆ ಪ್ರೀತಿ, ಯಾವ ಪ್ರೀತಿ ತನ್ನನ್ನು ಕರೀತಾ ಇದೆಯೋ ಆ ಪ್ರೀತಿ ಇಲ್ಲಿ ನಮ್ಮ ಬಾಳನ್ನು ಕಡಿದು ಅನೇಕ ಅಲೆಗಳನ್ನು ಉಂಟು ಮಾಡಿದೆಯೇನೋ ಅನ್ನೋ ಹಾಗೆ ನನಗೆ ಗೋಚರವಾಗ್ತಾ ಇದೆ. ಇದು ದೈವ ಅಥವಾ ವಿಧಿ ಅಥವಾ ಆಗಲೇಬೇಕಾಗಿರುವಂತಹದು, ಇದನ್ನು ಯಾರು ಮೀರೋದಕ್ಕೆ ಸಾಧ್ಯ ಅಂತ ರಾಮ ಕೇಳ್ತಾ ಇದ್ದಾನೆ. ಪ್ರತಿನಿತ್ಯ ಬೀಳ್ತಾ ಇರತಕ್ಕಂತಹ ಕನಸು ಈ ಮಹಾವಾನರ ಮುಂದೆ ತನ್ನ ಜೊತೆಗೆ ಅನನ್ಯವಾದ ಸಂಬಂಧವನ್ನು, ಅವಿನಾಭಾವವನ್ನು ಪಡೆದುಕೊಳ್ಳುವಂತಹ ಹನುಮಂತನನ್ನು ಕುರಿತದ್ದು. ಅವನು ಶೈರಾಗ್ರದಲ್ಲಿ ನಿಂತು ಕರಿತಾ ಇರೋದು ಋಷ್ಯಮುಖ ಪರ್ವತದಲ್ಲಿ ಇದ್ದಂತಹ ಹನುಮಂತ ಕರಿತಾ ಇದ್ದಾನೆ ಅನ್ನೋ ಹಾಗೆ ಗೋಚರಿಸ್ತಾ ಇದೆ ಅವನಿಗೆ.

ವಿಧಿ ಅಂತ ಇದ್ದಾನೆ, ಯಾವುದೋ ಕೂರ್ಮೆಯ ಕರೆ ಅಂತ ಇದ್ದಾನೆ. ಕೋಸಲಕ್ಕಿಂತ 100 ಪಟ್ಟು 1000 ಪಟ್ಟು ಉತ್ತಮವಾದ ಸಾಮ್ರಾಜ್ಯ ತನಗೆ ಸಿಕ್ಕುತ್ತೆ ಅಂತ ಹೇಳ್ತಾ ಇದ್ದಾನೆ. ಇಂಥ ಮಾತುಗಳನ್ನ ಕೇಳಿಸ್ಕೊಂಡ ಲಕ್ಷ್ಮಣ ಅವನ ಮಾತನ್ನು ಮಧ್ಯದಲ್ಲಿ ತಡೆದ. ತನ್ನ ತೋಳುಗಳನ್ನು ಬೀಸ್ತಾ ಮದ್ದಾನೆ ತನ್ನ ಸೊಂಡಿಲನ್ನು ತೂಗಿಸುವ ಹಾಗೆ ರಾಮನಿಗೆ ಹೇಳ್ದ, ಈ ಭ್ರಾಂತಿ ಬೇಡ, ಬಿಟ್ಬಿಡೋಣ. ನೀನು ಬರೀ ಕನಸಿನ ಮಾತಾಡ್ತಾ ಇದ್ದೀಯಾ, ದೈವದ ಮಾತಾಡ್ತಾ ಇದ್ದೀಯಾ? ನೀನು ವೀರ ರಘುಕುಲಜ ರಘುಕುಮಾರ, ವಿಧಿ ಹಣೆಯಲ್ಲಿ ಬರೆಸಿರುವಂತಹ ಬರಹವನ್ನು ತೊಡೆದು ಮತ್ತೆ ನಮಗೆ ಬೇಕಾದ ಹಾಗೆ ಬರೆಸಿಕೊಳ್ಳುವ ಕಲಿತನ ನಿನಗಿದೆ. ಆದರೂ ನೀನು ಇಂತಹ ಮಾತಾಡ್ತಾ ಇದೆಯಲ್ಲ, ಇದು ನಗೆಗೀಡಲ್ವೇ? ಇದು ಹೇಡಿಗಳ ಮಾತು, ವೀರರು ಮಾತಾಡೋದಲ್ಲ ಇದು. ನಾನು ಅಥವಾ ನೀನು ಜೊತೆಯಲ್ಲಿ ಸೇರಿಕೊಂಡು ದೈವವನ್ನು ಜುಟ್ಟು ಹಿಡಿದು ಹೇಳ್ಕೊಂಡು ಬಂದು ಸರಿಯಾದ ದಾರಿಗೆ ನಿಲ್ಲಿಸಬೇಕು. ಆ ಕೆಲಸ ಮಾಡೋಣ, ನಾನು ಮಾಡ್ತೀನಿ, ನೋಡ್ತಾ ಇರು ಅಂದ. ಈ ಘಟ್ಟದಲ್ಲಿ ರಾಮ ಲಕ್ಷ್ಮಣರ ಮಾತುಗಳು ಒಂದೆಡೆ ಸಾತ್ವಿಕ ಗುಣ ಮತ್ತು ರಾಜಸ ಗುಣಗಳ ಘರ್ಷಣೆಯ ಜೊತೆಯಲ್ಲಿ ಇವರು ಮಾತನಾಡುವಂತಹ ಮಾತುಗಳ ರೀತಿ, ವಿಧಿ ಮತ್ತು ಮನುಷ್ಯ ಪ್ರಯತ್ನ ಇವುಗಳ ನಡುವಣ ಒಂದು ಸಂಘರ್ಷಣೆಯ ಹಾಗೆ ಗೋಚರಿಸ್ತಾ ಇದೆ.

ಪರಾಕ್ರಮದ ಮಾತನ್ನು, ಮನುಷ್ಯ ಸಾಹಸದ ಬಗ್ಗೆ ಲಕ್ಷ್ಮಣ ಮಾತಾಡ್ತಾ ಇದ್ದದ್ದನ್ನು ಕೇಳಿ ಅವನಿಗೆ ಮತ್ತಷ್ಟು ಹತ್ತಿರವಾಗಿ ಹೋದ ಶ್ರೀರಾಮ ಅವನ ಭುಜದ ಮೇಲೆ ಕೈಯಿಟ್ಟು ಅವನ ಕಣ್ಣಿನಲ್ಲಿಯೂ ಕಾಣಿಸ್ಕೊಂಡಿದ್ದಂತಹ ಒಂದೆರಡು ಹನಿಗಳನ್ನು ತೊಡೆಯುವ ಮೂಲಕ ತನ್ನ ತಮ್ಮನ ವಾದವನ್ನೇ ಒರೆಸ್ತಾ ಇದ್ದಾನೋ ಏನೋ ಅನ್ನೋ ಹಾಗೆ ಮಾಡಿ ರಾಮ ತನ್ನ ತುಟಿಯಲ್ಲಿ ಕಿರುನಗೆಯನ್ನು ತಂದುಕೊಂಡು ಈ ರೀತಿ ಹೇಳ್ತಾ ಇದ್ದಾನಂತೆ. ದೈವವನ್ನು ಅಥವಾ ವಿಧಿಯನ್ನು ಮುಂದಲೇ ಹಿಡಿದು ಸರಿಯಾದ ದಾರಿಗೆ ತರುವಂತಹ ಮಾತು ಪರಾಕ್ರಮ ಹಾಗಿರಲಿ, ಯಾಕೆಂದರೆ ಮನುಷ್ಯ ಪ್ರಯತ್ನಕ್ಕೆ ಮರ್ತ್ಯ ಪರಾಕ್ರಮಕ್ಕೆ ಒಂದು ಎಲ್ಲೇ ಇದೆ, ಅದು ಏನನ್ನು ಬೇಕಾದರೂ ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿಯವರೆಗೂ ಮನುಷ್ಯ ವಿಧಿಯ ಜೊತೆಗೆ ಹೊಂದ್ಕೊಂಡು ಹೋಗ್ತಾನೋ ಅಲ್ಲಿಯವರೆಗೂ ಅವನು ಕಲಿ. ನಾನು ವಿಧಿಗಿಂತ ಮಿಗಿಲು, ವಿಧಿಯನ್ನೇ ವ್ಯತ್ಯಾಸ ಮಾಡಿಬಿಡಬಲ್ಲೆ ಅನ್ನುವಂತಹ ಬಿಗುಮಾನವನ್ನು ತೋರಿಸಿದರೆ ಖಂಡಿತ ಚಕ್ರ ಶೈಲಕ್ಕೆ ಒಳಗಾದಂತಹ ರೀತಿಯಲ್ಲಿ ಅವನು ಬಲಿಯಾಗ್ತಾನೆ. ತಲೆ ಗಟ್ಟಿಗಿದೆ ಅಂತ ಹೇಳಿ ಯಾರಾದರೂ ಬಂಡೆಗೆ ಒಡ್ಕೋತಾರಿಯೇ? ದುಡುಕಬೇಡ, ತನ್ನ ತಂದೆಯ ದೌರ್ಬಲ್ಯದಲ್ಲಿ ಯಾವುದೋ ಒಂದು ವಿಧಿಯ ವಿನ್ಯಾಸವಿದೆ, ನಡೆಯಬೇಕಾಗಿರುವಂತಹ ಘಟನೆಗಳ ಒಂದು ರಚನೆ ಇದೆ, ಸಂಯೋಚನೆ ಇದೆ ಅಂತ ತಿಳಿ. ನೀನು ನಿನ್ನ ಮಾತನ್ನು ಕೇಳ್ಕೊಂಡು ನಾನೇನಾದರೂ ಎಲ್ಲಾದರೂ ತೊಂದರೆಗಳನ್ನು ನಿವಾರಿಸ್ಕೊಂಡು ಸಿಂಹಾಸನದ ಮೇಲೆ ಕೂತ್ರೆ ಕೋಸಲಕ್ಕೆ ತಾನೇ ನೆಮ್ಮದಿ ಉಂಟಾಗತ್ತೆಯೇ? ನಮ್ಮ ನಮ್ಮ ಅಂತಃಕಲಹ, ಅಂದರೆ ಭರತನಿಗೆ ರಾಜ್ಯ ಸಿಕ್ತಲ್ಲ ಅಂತ ನಾನು ಅವನ ಜೊತೆಗೆ ಅಂತಃಕಲಹಕ್ಕೆ ತೊಡಗಿದ್ರೆ ನಮ್ಮ ಈ ಅಂತಃಕಲಹವೇ ನಮ್ಮ ನಾಡನ್ನೆಲ್ಲ ಸುಟ್ಟುಬಿಡುತ್ತೆ, ಮನೆಯ ಬೆಂಕಿ ಮನೆಯನ್ನು ಸುಡುವ ಹಾಗೆ. ನಾನು ಒಬ್ಬ ಕಾಡಿಗೆ ಹೋಗೋದೋ ಅಥವಾ ಕಾಡಿನ ಪಾಲಾಗೋದ ಮೇಲೋ ಅಥವಾ ಅಂತಃಕಲಹದ ಕಾರಣದಿಂದ ಇಡೀ ನಾಡು ಭಸ್ಮವಾಗಿ ಕಾಡಾಗೋದ ಮೇಲೋ, ನಾಡ ಹಿರಿಯ ಒಳ್ಪಿಗೆ, ದೇಶಕ್ಕೆ ಆಗಬೇಕಾಗಿರತಕ್ಕಂಥ ಒಳ್ಳೆಯದಕ್ಕಾಗಿ ನಾನು ನನ್ನ ಅಲ್ಪ ಒಳಿತನ್ನು ಸಂತೋಷದಿಂದ ಬಲಿ ಕೊಡ್ತೀನಿ, ನೀನದಕ್ಕೆ ನನಗೆ ನೆರವಾಗಬೇಕು, ಆದ್ದರಿಂದ ನಿನ್ನ ಈ ದುಡುಕನ್ನು ಬಿಡು, ರಭಸವನ್ನು ಬಿಡು ಅಂತ ಅವನನ್ನು ಸಮಾಧಾನ ಮಾಡಿದ್ದಾನೆ. ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬಹುದು, ವಿಧಿಯ ಜೊತೆಗೆ ನಡೆಯುವವರೆವಿಗೂ ವ್ಯಕ್ತಿ ಕಲಿಯಾಗಬಲ್ಲ, ವಿಧಿಗೆ ವಿರುದ್ಧವಾಗಿ ನಡೆದರೆ ಅವನನ್ನು ವಿಧಿ ಬಲಿ ತೆಗೆದುಕೊಳ್ಳುತ್ತೆ.

ಯಾವಾಗ ಶ್ರೀರಾಮ ವಿಧಿ ಮತ್ತು ಮನುಷ್ಯ ಪ್ರಯತ್ನಗಳ ನಡುವಣ ಸಂಬಂಧದ ಸ್ವರೂಪವನ್ನು ವಿವರಿಸಿ ಹೇಳಿದ್ನೋ, ವಿಧಿಗೆ ಎದುರಾಗಿ ನಡೆಯುವುದಕ್ಕೆ ಸಾಧ್ಯ ಆಗುವುದಿಲ್ಲ ಮನುಷ್ಯನಿಗೆ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ನೋ. ಆಗ ಲಕ್ಷ್ಮಣನ ಮುಖಕ್ಕೆ ಹದಗೆಂಪನ್ನು ತಂದಿದ್ದಂತಹ ಅವನ ಕೋಪ ನಾಗಸ್ವರವನ್ನು ಕೇಳಿದ ನಾಗರನ ಹಾಗೆ ನಿಧಾನವಾಗಿ ಹೆಡೆ ಮುಚ್ಚಿತು, ನಿಧಾನವಾಗಿ ಕೆಳಗೆ ಇಳಿಯಿತು. ಜೊತೆಗೆ ಜಾನಕಿಯ ಪತಿಯಾದ ರಾಮ ಹೀಗೆ ಹೇಳ್ತಾ ಇದ್ದಾನೆ, ಕೌಸಲ್ಯನ ಕುರಿತು, ತಾಯಿಯನ್ನು ಕುರಿತು: ಅಮ್ಮ, ನೀನು ಅಳಬೇಡ, ಬಹಳ ಬೇಗ 14 ವರ್ಷ ಮುಗಿದೋಗುತ್ತೆ, ನಾನು ವಾಪಸ್ ಬರ್ತೀನಿ. ಜೊತೆಗೆ ನಿನಗೆ ನಿನ್ನ ಗಂಡನನ್ನು ಬಿಟ್ಟು ಬರೋದು ಸತ್ಯ ಧರ್ಮವಲ್ಲ, ಅವನಿಗೆ ಮುಪ್ಪಡಿಸಿದೆ, ಅವನ ಶುಶ್ರೂಷೆ ಮಾಡಿಕೊಂಡು ನೀನು ಇರಬೇಕಾದದ್ದು ನಿನ್ನ ಕರ್ತವ್ಯ. ಜೊತೆಗೆ ನಾನು ಇಲ್ಲದೇ ಇದ್ರೆ ತಾನೇ ಏನು, ಬಾಲ ಋಷಿಯ ಆಗಿರುವಂತಹ ಭರತನ ಕೂರ್ಮೆ ಅಥವಾ ಪ್ರೀತಿ ನಿನ್ನ ಮೇಲೆ, ನಾನು ನಿನ್ನ ಮೇಲೆ ಇಟ್ಟಿರುವಂತಹ ಪ್ರೀತಿಗಿಂತ ಯಾವ ರೀತಿಯಲ್ಲಿ ಕಡಿಮೆಯಾಗಿದೆ? ನಾನು ಇಲ್ಲದೇ ಇರೋವಾಗ ಅದು 100 ಮಡಿಯಾಗಿ ಬೆಳೆಯುತ್ತೆ, ನಿನ್ನನ್ನು ಅವನು ಪ್ರೀತಿಯಿಂದ ನೋಡ್ಕೋತಾನೆ. ನಾನು ಹೋಗ್ತೀನಿ, ಹೋಗ್ಬಿಟ್ಟು ಬರ್ತೀನಿ, ದಯವಿಟ್ಟು ನನ್ನನ್ನು ಆಶೀರ್ವಾದ ಮಾಡು, ನನ್ನನ್ನು ಕಾಡಿಗೆ ಕಳಿಸಿಕೊಡುವುದಕ್ಕೆ ಮಾಡುವ ಆಶೀರ್ವಾದ ಇಡೀ ಕೋಸಲ ರಾಜ್ಯದ ಕ್ಷೇಮಕ್ಕೆ ಅಂತ ಭಾವಿಸ್ಕೋ, ರವಿಕುಲದ ತೇಜಸ್ಸಿಗೆ ಯಶಸ್ಸಿಗೆ ಅಂತ ಭಾವಿಸ್ಕೋ, ಅದು ಸತ್ಯಕ್ಕೆ ಧರ್ಮಕ್ಕೆ ಪಿತೃವಾಕ್ಯ ಪರಿಪಾಲನಕ್ಕೆ ಮಾಡುವಂತಹ ಹಾರೈಕೆ ಅಂತ ತಿಳಿದುಕೋ. ಎಲ್ಲಕ್ಕಿಂತ ದೊಡ್ಡದಾಗಿ ನೀನು ನನ್ನನ್ನು ಕಾಡಿಗೆ ಕಳಿಸ್ಕೊಡೋದು ನಿನ್ನ ಮಗನ ಆತ್ಮೋದ್ಧಾರಕ್ಕೆ ಅಂತ ಭಾವಿಸು. ಕೈ ಮುಗಿದು ಕಾಲು ಮುಟ್ಟಿ ನಿನ್ನ ಅಡಿದಾವರಗಳಿಗೆ ಮುಡಿಚಾಚಿ ನಿನ್ನನ್ನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಕಳಿಸ್ಕೊಡು ಅಂತ ಕೇಳಿದ್ದಾನೆ ರಾಮ. ಇಲ್ಲಿ ತಾನು ಕಾಡಿಗೆ ಹೋಗುವುದರಿಂದ, ಕಾಡಿನಲ್ಲಿ ವಾಸ ಮಾಡುವುದರಿಂದ ನನ್ನ ಆತ್ಮದ ಉದ್ಧಾರ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಈ ಆತ್ಮ ಅನ್ನೋದಕ್ಕೆ ಎರಡರ್ಥ, ಒಂದು ತನ್ನ ಉದ್ಧಾರ ಅಂತಲೂ ಅರ್ಥ, ಇನ್ನೊಂದು ತನ್ನ ಆತ್ಮದ ಉದ್ಧಾರ ಅಂತಲೂ ಅರ್ಥ. ಪ್ರಾಯಶಃ ಈ ವನವಾಸ ಅನ್ನೋದು, ಪ್ರಕೃತಿಯ ಜೊತೆಗೆ ವ್ಯಕ್ತಿ ಬದುಕೋದು ಅನ್ನೋದು, ಮನುಷ್ಯನ ಅನುಭವವನ್ನು ಮಾಗಿಸುತ್ತೆ, ಅವನ ವ್ಯಕ್ತಿತ್ವವನ್ನು ಅರಳಿಸುತ್ತೆ. ಆ ಕಾರಣದಿಂದಲೇ ರಾಮಾಯಣದಲ್ಲಿ ಮಾತ್ರವಲ್ಲ, ಮಹಾಭಾರತದಲ್ಲಿಯೂ ಕೂಡ ವನವಾಸದ ಪ್ರಸಂಗ ಇದೆ. ಅಂದರೆ ಒಂದು ರೀತಿಯಲ್ಲಿ ಮನುಷ್ಯ ಪ್ರಕೃತಿಯ ಜೊತೆಗೆ ಇಟ್ಕೊಂಡಿರುವಂತಹ ಸಂಬಂಧವನ್ನು ಮತ್ತೆ ಮತ್ತೆ ಹೊಚ್ಚ ಹೊಸದಾಗಿಸಿಕೊಳ್ಳುವುದಕ್ಕಾಗಿ ಒಂದಷ್ಟು ಕಾಡಿಗೆ ಹೋಗೋದು ಒಳ್ಳೆಯದೇನೋ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಕಾಡನ್ನು ಕಡಿದು ನಾಡನ್ನು ಕಟ್ತಾ ಇರೋ ಅಭಿವೃದ್ಧಿಯ ಹೆಸರಿನ ಈ ಸಂದರ್ಭದಲ್ಲಿ ಪ್ರಾಯಶಃ ಇದು ಹೆಚ್ಚು ಸೂಕ್ತವಾಗಿದೆ ಅಂತ ಅನಿಸುತ್ತೆ. ಅಂದರೆ ಒಂದು ದೊಡ್ಡ ಕಾವ್ಯ ಎಲ್ಲ ಕಾಲಕ್ಕೂ ಆಯಾ ಕಾಲಕ್ಕೆ ಬೇಕಾಗಿರುವ ಸಂದೇಶವನ್ನು ನೀಡುವಂತಹ ಶಕ್ತಿಯನ್ನು ತನ್ನಲ್ಲಿ ತುಂಬಿಕೊಂಡಿರುತ್ತೆ. ಯಾವಾಗ ತನ್ನ ಆತ್ಮೋದ್ಧಾರಕ್ಕಾಗಿ ನಾನು ಕಾಡಿಗೆ ಹೋಗ್ತಾ ಇದ್ದೀನಿ ಕಳಿಸ್ಕೊಡು ಅಂತ ಕೇಳಿದ್ನೋ, ಕಣ್ಣೀರ ಧಾರೆಯ ಮೂಲಕ ಕಳಿಸ್ಕೊಡೋದಕ್ಕೆ ಸಿದ್ಧಳಾದ್ಲು. ಈ ತಾಯಿ ಮಕ್ಕಳ ಸಂಬಂಧವನ್ನು ಕಂಡು ಇಡೀ ಚರಾಚರವಾದಂತಹ ವಿಶ್ವ ರೋಮಾಂಚದಿಂದ ಕೂಡಿದೆ, ಮೈ ಮರೆತಿದೆ.

0: ಚರಾಚರಮಯವಾದ ವಿಶ್ವವೇ ರೋಮಾಂಚ ಕಂಚುಕಿತ ಗಾತ್ರವಾಗುವ ಹಾಗೆ ಈ ಮಾತುಗಳನ್ನು ಕೌಸಲ್ಯ ತನ್ನ ಮಗನಿಗೆ ಹೇಳ್ತಾ ಇದ್ದಾಳೆ. ನೀನಿಗೆ ಕಾಡಿಗೆ ಹೋಗ್ತಾ ಇರುವುದು ವಿಧಿಯ ವಜ್ರೇಚ್ಛೆ, ಅದಕ್ಕೆ ಜಯವಾಗಲಿ. ಇದು ನಿರುತವಾದ ಋತದ ಒಂದು ಭಾಗ. ಋತ ಎನ್ನುವುದು ವಿಧಿ ಅನ್ನೋದಕ್ಕೆ ಇರೋ ಇನ್ನೊಂದು ಹೆಸರು. ಏನು ಆಗಬೇಕೋ ಅದಾಗುವಂತಹ ವಿಧಿಯ ಒಂದು ಒಳ ವ್ಯವಸ್ಥೆ. ಇದು ಜಗದೀಶನ ಕೃಪೆ ನನಗೆ ಆಗಲಿ. ದೇವರುಗಳೆಲ್ಲ ನಿನ್ನ ಮೇಲೆ ಒಲವನ್ನು ತೋರಿಸಲಿ. ನನ್ನ ಮಾತೃವಲ್ಮೆಯ ಮಹತ್ ಪ್ರಾರ್ಥನೆಗೆ ಕಿವಿಗೊಟ್ಟು ನಿನಗೆ ಜಯವಾಗಲಿ ಅಂತ ಧರ್ಮ ದೇವತೆಗಳನ್ನು ಈ ರೀತಿ ಕೇಳ್ತಾ ಇದ್ದಾಳೆ. ಇವನು ಇದುವರೆಗೂ ನನ್ನ ಮಗನಾಗಿದ್ದ, ಈಗ ನಿಮ್ಮ ತೊಡೆಯ ಹಾಸಿಗೆಯ ಮೇಲೆ ಇವರನ್ನು ನಾನು ಕಳಿಸ್ತಾ ಇದ್ದೀನಿ. ತಾನು ಕಳಿಸ್ತಾ ಇರೋದು ವಿಶಾಲವಾದ ಕಾಡು ಎನ್ನುವಂತಹ ಹುಲೆಯ ಹೊಟ್ಟೆಯ ಒಳಗೆ. ಅವನ್ನು ಕಾಪಾಡಬೇಕಾದದ್ದು ನಿಮ್ಮ ಧರ್ಮ, ನಿಮ್ಮ ಕರ್ತವ್ಯ ಅಂತ ಕೇಳಿಕೊಂಡು ಪ್ರಕೃತಿಯನ್ನು ಕುರಿತು ಹೇಳ್ತಾ ಇದ್ದಾಳೆ. ಈ ತಬ್ಬಲಿಯಾದ ರಾಮಚಂದ್ರನಿಗೆ, ತಾಯಿಯನ್ನು ಬಿಟ್ಟಿರಬೇಕಾದಂತಹ ಈ ರಾಮಚಂದ್ರನಿಗೆ ಇನಿಮೇಲೆ ನೀನೇ ತಾಯಿ ಅಂತ ಹೇಳಿ ಮಗನನ್ನು ಕಳಿಸ್ಕೊಡ್ತಾ ಇದ್ದಾಳೆ. 14 ವರ್ಷಗಳ ಅವಧಿಯನ್ನು ಬೇಗ ಮುಗಿಸಿ ಮರಳು, ಬೇಗ ಮರಳು, ನಿನಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದಾಳೆ. ಮರಳು ಅನ್ನುವುದಕ್ಕೆ ಎರಡು ಅರ್ಥ ಇದೆ. ಒಂದು ವಾಪಸ್ ಬಾ ಅಂತನೂ ಅರ್ಥ, ಇನ್ನೊಂದು ಕಾಡಿನಲ್ಲಿ ಬೇಯಬೇಕಲ್ಲ, ಆ ಬೇಯುವಿಕೆಯನ್ನು ಮುಗಿಸಿ ಬಾ ಅಂತನೂ ಅರ್ಥ. ನಿನಗೆ ಒಳ್ಳೆಯದಾಗಲಿ, ನಿನಗೆ ಗೇಲವಾಗಲಿ ಅಂತ ಕಂದನನ್ನು ರಾಮಚಂದ್ರನನ್ನು ಹರಸಿ, ನೀನು ಯಾವ ಧರ್ಮದ ಸಾಧನೆಗಾಗಿ ಹೊರಟಿದ್ದೀಯೋ ಆ ಧರ್ಮ ದೇವತೆಯೇ ನಿನ್ನನ್ನು ರಕ್ಷಿಸ್ತಾಳೆ. ಧರ್ಮೋ ರಕ್ಷತಿ ರಕ್ಷಿತಃ ಅನ್ನೋ ಒಂದು ಮಾತನ್ನು ಪ್ರಾಯಶಃ ಇಲ್ಲಿ ಕುವೆಂಪು ಈ ಸನ್ನಿವೇಶದಲ್ಲಿ ನೆನಪಿಸ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ನೀನು ಯಾವ ದೇವರುಗಳನ್ನು ಪೂಜೆ ಮಾಡಿದ್ದೀಯೋ ಆ ಎಲ್ಲ ದೇವತೆಗಳ ರಕ್ಷೆ ನಿನಗೆ ಇರಲಿ. ತಂದೆ ತಾಯಿಯರ ಪ್ರೀತಿ, ಜನರ ಒಲ್ಮೆ, ನಿನಗೆ ಚಿರಂಜೀವತ್ವವನ್ನು ಜಯಗೈಲಿ ಅಂತ ಹೇಳಿ ಮಗನನ್ನು ಹೃತ್ಪೂರ್ವಕವಾಗಿ ಆಶೀರ್ವಾದ ಮಾಡಿದಾಗ ತಾಯಿಯನ್ನು ತಬ್ಬಿಕೊಂಡು ಅವಳನ್ನು ಮತ್ತೆ ಮತ್ತೆ ಅಪ್ಪಿಕೊಂಡು ಕಾಲುಗಳಿಗೆ ನಮಸ್ಕಾರ ಮಾಡಿ ತನ್ನ ಹಣೆ ಅವಳ ಕಾಲುಗಳ ಮೇಲೆ ಇಟ್ಟು ಪೊಡಮೊಟ್ಟು ಮನಸ್ಸಿನಲ್ಲಿ ಉಕ್ಕಿ ಬರ್ತಾ ಇರುವಂತಹ ಅಕ್ಕರೆ ಮತ್ತು ಅವುಗಳ ಜೊತೆಯಲ್ಲಿಯೇ ಬರ್ತಾ ಇರತಕ್ಕಂತಹ ದುಃಖವನ್ನು ತಡೆದುಕೊಂಡು ಸಂಯಮ ಮೂರ್ತಿಯಾದ ಶ್ರೀರಾಮ ಬೇಗ ಅಲ್ಲಿಂದ ಹೊರಟ. ಹಾಗೆ ಹೊರಟವನು ನೇರವಾಗಿ ಬಂದದ್ದು ತನ್ನ ಕಾಂತಿಯಾದ ಸೀತೆಯ ಅಂತಃಪುರಕ್ಕೆ.
1: ಇದುವರೆಗೂ ಪ್ರಸಾರವಾಯಿತು ಶ್ರೀ ರಾಮಾಯಣ ದರ್ಶನಂ ವಾಚನ ಮತ್ತು ವ್ಯಾಖ್ಯಾನ ಕುರಿತ ವಿಶೇಷ ಕಾರ್ಯಕ್ರಮ. ಇದರ ಮುಂದುವರೆದ ಭಾಗ ಮುಂದಿನ ರವಿವಾರ ಮಧ್ಯಾಹ್ನ 1 ಗಂಟೆಗೆ ಪ್ರಸಾರವಾಗಲಿದೆ. ಇದು ಕೆಎಲ್ಇ ವೇಣುಧ್ವನಿ 90.4 FM ಪ್ರಸ್ತುತಿ.
2: केली कैंसर हॉस्पिटल नेहरू नगर बेळगाव.
3: कैंसर कोणत्याही प्रकारचा असो अत्याधुनिक उपचार एकाच छताखाली भेटतील.
2: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर, अत्याधुनिक टेक्नॉलॉजी सहित सुसज्ज हॉस्पिटल केली कैंसर हॉस्पिटल.
3: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येथे.
2: तुमच्या आरोग्यासाठी नवीन आशेचा किरण केली कैंसर हॉस्पिटल.
3: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कोलॉजी, बोन मॅरो ट्रान्सप्लांट,
2: रोबोटिक सर्जरी, पीडियाट्रिक ऑन्कोलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सरवरती उपचार.
3: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येथे.
2: फोन नंबर 0831255500 आणि 247377.
3: मोबाईल नंबर 6360712326 किंवा टोल फ्री नंबर 1099.
2: आजच भेट द्या केली कॅन्सर हॉस्पिटल बेळगाव येथे.

0: ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವಿ. KCET ಕೋಡ್ E036, ಕಾಮೆಡ್ ಕೆ ಕೋಡ್ E065. 2025-26 500ಕ್ಕೂ ಹೆಚ್ಚು ನೇಮಕಾತಿ ಆಫರ್ಗಳು ಲಭಿಸಿವೆ. ವಿದ್ಯಾರ್ಥಿಗಳಿಗೆ ವಾರ್ಷಿಕ 16 LPA ವರೆಗಿನ ಗರಿಷ್ಠ ಪ್ಯಾಕೇಜ್ ದೊರೆತಿದೆ. 150ಕ್ಕೂ ಹೆಚ್ಚು ಅನುಭವಿ ಶಿಕ್ಷಕರು ಹಾಗೂ 50ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವೀಧರರಿದ್ದಾರೆ. ಸುಸಜ್ಜಿತ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಮತ್ತು ವೈಫೈ ಸಹಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, UG ಕೋರ್ಸ್ಗಳು, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, BCA, MCA, MBA ಮತ್ತು MTech ಇನ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಸಿವಿಲ್ ಲಭ್ಯವಿದೆ. ಇನ್ಫೋಸಿಸ್, ಜುನಿಪರ್ HPE, ಫೆಡರಲ್ ಬ್ಯಾಂಕ್ ಮತ್ತು ಬೋಶ್ ನಂತಹ 60+ ಪ್ರತಿಷ್ಠಿತ ಕಂಪನಿಗಳು ಭೇಟಿ ನೀಡುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 0831244-0322 ಅಥವಾ www.kletech.ac.in ಗೆ ಭೇಟಿ ನೀಡಿ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಬೆಳಗಾವಿಯಲ್ಲಿ ನೂತನವಾಗಿ ಆರಂಭವಾಗಲಿದೆ ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್ ಪ್ರಸ್ತುತಪಡಿಸುವ ಒನ್ ಲೈಫ್, ಸುಂದರ ಬದುಕಿನ ಹೊಸ ಆರಂಭ. 20 ವರ್ಷಗಳ ಭರವಸೆಯ ಹೆಸರು ಅಂಬಿಕಾ ಗ್ರೂಪ್ ಈಗ ಕೋರಿ ಡೆವಲಪರ್ಸ್ ಜೊತೆಗೂಡಿ ನಿಮಗಾಗಿ ತರುತ್ತಿದ್ದಾರೆ ಬೆಳಗಾವಿಯ ಹೆಮ್ಮೆಯ ಪ್ರಾಜೆಕ್ಟ್. ಸುಸಜ್ಜಿತ ಜೀವನ ಶೈಲಿಗಾಗಿ ಅತ್ಯಾಧುನಿಕ 2BHK ಅಪಾರ್ಟ್ಮೆಂಟ್ಗಳು, ವಿಶ್ವ ದರ್ಜೆಯ ಸೌಲಭ್ಯಗಳು, ಸುಂದರವಾದ ಉದ್ಯಾನವನ, ಲ್ಯಾಂಡ್ಸ್ಕೇಪ್ ಗಾರ್ಡನ್, ಹೈಟೆಕ್ ಜಿಮ್ ಮತ್ತು ಯೋಗ ಕೇಂದ್ರ, ನಗರದ ಪ್ರಮುಖ ಶಾಲೆಗಳು, ಆಸ್ಪತ್ರೆಗಳು ಮತ್ತು ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಅತ್ಯಂತ ಹತ್ತಿರ. 24/7 ಭದ್ರತೆ ಮತ್ತು ಸ್ಮಾರ್ಟ್ ಫೀಚರ್ಸ್, 24/7 ನಿರಂತರ ನೀರಿನ ಸೌಲಭ್ಯ, ಸಂಪೂರ್ಣ ವಿದ್ಯುತ್ ಬ್ಯಾಕ್ಅಪ್, ಪರಿಸರ ಸ್ನೇಹಿ ಮಳೆ ನೀರು ಕೊಯ್ಲು ವ್ಯವಸ್ಥೆ, ಮಕ್ಕಳಿಗಾಗಿ ಸುರಕ್ಷಿತ ಮತ್ತು ಸುಸಜ್ಜಿತ ಆಟದ ಮೈದಾನ, ಪ್ರತಿ ಫ್ಲೋರ್ ಮತ್ತು ಪ್ರವೇಶ ದ್ವಾರದಲ್ಲಿ CCTV ಕ್ಯಾಮೆರಾಗಳು, ವಿಶಾಲವಾದ ಕಾರ್ ಮತ್ತು ಟೂ ವೀಲರ್ ಪಾರ್ಕಿಂಗ್ ವ್ಯವಸ್ಥೆ. ಒನ್ ಲೈಫ್ ಅಂಬಿಕಾ ಇನ್ಫ್ರಾ ಬಿಲ್ಡ್ ಅಂಡ್ ಕೋರಿ ಡೆವಲಪರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಂಬಿಕಾ ಪ್ಲಾಟಿನಂ, G5 ಗ್ರೌಂಡ್ ಫ್ಲೋರ್, 9th Cross, ಭಾಗ್ಯನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08314069685, ಮೊಬೈಲ್ ಸಂಖ್ಯೆ 7760477279. ನಿಮ್ಮ ಕನಸಿನ ಮನೆಯನ್ನು ಹಿಂದೆ ನನಸಾಗಿಸಿಕೊಳ್ಳಿ.
2: ಕೆಎಲ್ಇ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಬೆಳಗಾವ್ 2026 ಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲಿ ಆಹೆ. ಡಾಕ್ಟರ್ MS ಶೇಷಗಿರಿ ಕ್ಯಾಂಪಸ್ ಬೆಳಗಾವ್, KCET ಕೋಡ್ E036 ಆಣಿ ಕಾಮೆಡ್ K ಕೋಡ್ E065. 2025 ಮಧ್ಯೆ 500 ಪೇಕ್ಷಾ ಅಧಿಕ ಪ್ಲೇಸ್ಮೆಂಟ್ ಆಫರ್ಸ್ ಪ್ರಾಪ್ತ. ವಿದ್ಯಾರ್ಥ್ಯಾಂ ವಾರ್ಷಿಕ 16 LPA ಪರ್ಯಂತ ಉಚ್ಚತಮ ಪ್ಯಾಕೇಜ್, 150 ಅಧಿಕ ಅನುಭವಿ ಪ್ರಾಧ್ಯಾಪಕ, ತಸೇಜ್ 50 ಅಧಿಕ PhD ಧಾರಕ ಶಿಕ್ಷಕ, ಅತ್ಯಾಧುನಿಕ ಲರ್ನಿಂಗ್ ಫ್ಯಾಕ್ಟರಿ, ಟಿಂಕರಿಂಗ್ ಲ್ಯಾಬ್ ಆಣಿ ವೈಫೈ ಸುವಿಧೆಸ ಹಾಸ್ಟೆಲ್ ವ್ಯವಸ್ಥಾ. ಉಪಲಬ್ಧ ಅಭ್ಯಾಸಕ್ರಮ ಬಯೋಮೆಡಿಕಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, UG ಕೋರ್ಸಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, AI, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BCA, PG ಕೋರ್ಸಸ್ MCA, MBA, MTech ಇನ್ ಸ್ಟ್ರಕ್ಚರ್ ಇಂಜಿನಿಯರಿಂಗ್, ಸಿವಿಲ್. ಇನ್ಫೋಸಿಸ್, ಜುನಿಪರ್, HPE, ಫೆಡರಲ್ ಬ್ಯಾಂಕ್ ಆಣಿ ಬೋಶ್ ಯಾಸಾರ್ಖ್ಯಾ 60 ಅಧಿಕ ನಾಮಾಂಕಿತ ಕಂಪನಿಯಂಚಿ ಕ್ಯಾಂಪಸ್ ವಿಸಿಟ್. ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ 08314440322 ಆಣಿ www.kletech.ac.in ಯಾ ವೆಬ್ಸೈಟ್ ಲಾ ವಿಸಿಟ್ ಕರಾ.

0: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: ರೈತ ಬಾಂಧವರ ಗಮನಕ್ಕೆ ಬೀಜೋಪಚಾರದ ಸಲಹೆಗಳು. ಬಿತ್ತನೆ ಸಮಯದಲ್ಲಿ ವಿವಿಧ ಬೆಳೆಗಳಲ್ಲಿ ಬೀಜೋಪಚಾರ ಮಾಡುವುದು ಅತಿ ಅವಶ್ಯಕವಾಗಿದೆ. ಬೀಜೋಪಚಾರದಿಂದ ಸಸಿ ಹಂತದಲ್ಲಿ ಬರುವ ಕೀಟರೋಗಗಳನ್ನು ತಡೆಯಬಹುದು ಹಾಗೂ ಜೈವಿಕ ಗೊಬ್ಬರದ ಬೀಜೋಪಚಾರದಿಂದ ಪೋಷಕಾಂಶಗಳನ್ನು ನೈಸರ್ಗಿಕವಾಗಿ ಒದಗಿಸಬಹುದಾಗಿದೆ. ಇದರಿಂದ ಕಡಿಮೆ ಖರ್ಚಿನಲ್ಲಿ ಉತ್ತಮ ಬೇಸಾಯ ಮಾಡಬಹುದಾಗಿದೆ. ಸೋಯಾ ಅವರೇ, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 100 ಗ್ರಾಂ ಥೈರಾಮ್ 75 WP ಅಥವಾ 60 ಗ್ರಾಂ ಕರ್ಬಾಕ್ಸಿನ್ 75 WP ದಿಂದ ಉಪಚರಿಸಿ ನಂತರ 500 ಗ್ರಾಂ ರೈಜೋಬಿಯಂ ಜೀವಾಣುವಿನಿಂದ ಬೀಜೋಪಚಾರ ಮಾಡುವುದು, ಇದಲ್ಲದೆ ನಂತರ 500 ಗ್ರಾಂ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಬೀಜೋಪಚಾರ ಮಾಡಬೇಕು. ಉದ್ದು 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಹೆಸರು, 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜವನ್ನು 200 ಗ್ರಾಂ ರೈಜೋಬಿಯಂ ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಜೋಳ ಬಿತ್ತನೆ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 ಲೀಟರ್ ನೀರಿನಲ್ಲಿ 30 ಗ್ರಾಂ ಕ್ಯಾಲ್ಸಿಯಂ ಕ್ಲೋರೈಡ್ ಅಥವಾ 7.5 ಗ್ರಾಂ ಪೊಟ್ಯಾಸಿಯಂ ನೈಟ್ರೇಟ್ ಅಥವಾ ಗೋಮೂತ್ರ 25% ಬೆರೆಸಿದ ದ್ರಾವಣದಲ್ಲಿ 8 ಗಂಟೆ ನೆನೆಸಿ ನೆರಳಿನಲ್ಲಿ ಒಣಗಿಸಿದ ಮೇಲೆ ಒಂದರ ನಂತರ ಒಂದರಂತೆ 4 ಗ್ರಾಂ ಟ್ರೈಕೋಡರ್ಮಾ ಮತ್ತು 70 ಗ್ರಾಂ ಅಜೋಸ್ಪಿರಿಲಿಯಂ ಮತ್ತು 70 ಗ್ರಾಂ PSB ಬೀಜೋಪಚಾರ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತಬೇಕು. ಶೇಂಗಾ ಪ್ರತಿ ಕೆಜಿ ಬೀಜಕ್ಕೆ 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 3 ಗ್ರಾಂ 75 WP ಅಥವಾ ಕಾರ್ಬಾಕ್ಸಿನ್ 2 ಗ್ರಾಂ ಅಥವಾ 4 ಗ್ರಾಂ ಟ್ರೈಕೋಡರ್ಮಾ ಪುಡಿಯಿಂದ ಬೀಜೋಪಚಾರ ಮಾಡಬೇಕು ಹಾಗೂ ರೈಜೋಬಿಯಂ ಜೀವಾಣು 200 ಗ್ರಾಂದಿಂದ ಪ್ರತಿ ಎಕರೆ ಬೀಜಕ್ಕೆ ಬೀಜೋಪಚಾರ ಮಾಡಿರಿ. ಈ ರೀತಿ ಕಡ್ಡಾಯವಾಗಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದರೆ ರೋಗ ಕೀಟ ನಿರ್ವಹಣೆ ಮತ್ತು ಪೋಷಕಾಂಶದ ಲಭ್ಯತೆ ಹೆಚ್ಚಿಸಿ ಉತ್ತಮ ಬೆಳೆ ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಚಿಕ್ಕೋಡಿಯ ಕೆಎಲ್ಇ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕೆಎಲ್ಇ ಸಿಇಟಿ 2026-27 ಪ್ರವೇಶಗಳು ಪ್ರಾರಂಭ. ಬಿಇ ಕೋರ್ಸ್ಗಳು ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್, ಕಂಪ್ಯೂಟರ್ ಸೈನ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಡೇಟಾ ಸೈನ್ಸ್ ಇಂಜಿನಿಯರಿಂಗ್ ಲಭ್ಯ. ಪಿಜಿ ಕೋರ್ಸ್ಗಳು ಎಂಬಿಎ ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತು ಎಂಸಿಎ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಪದವಿಗಳು ಲಭ್ಯ. ಎಂಬಿಎ ಮಾನ್ಯತೆ ಪಡೆದಿದ್ದು ವಿಟಿಯುನಿಂದ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಎಂದು ಗುರುತಿಸಲ್ಪಟ್ಟಿದೆ. ಉದ್ಯೋಗಾವಕಾಶ 100% ಪ್ಲೇಸ್ಮೆಂಟ್ ನೆರವು ಮತ್ತು ಇನ್ಫೋಸಿಸ್, ಟಾಟಾ, ವಿಪ್ರೋದಂತಹ 50ಕ್ಕೂ ಹೆಚ್ಚು ಕಂಪನಿಗಳಿಂದ ನೇಮಕಾತಿ. ಯುಪಿಎಸ್ಸಿ, ಕೆಪಿಎಸ್ಸಿ, ಗೇಟ್ ಮತ್ತು ಶೈಕ್ಷಣಿಕ ಕಾರಾಗಾರಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಕಂಪ್ಲೀಟ್ ವೈಫೈ ಕ್ಯಾಂಪಸ್, ಸುಸಜ್ಜಿತ ಗ್ರಂಥಾಲಯ ಮತ್ತು ಡಿಜಿಟಲ್ ತರಗತಿಗಳಿವೆ. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕವಾದ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯವಿದೆ. ಸುತ್ತಮುತ್ತಲಿನ 10ಕ್ಕೂ ಹೆಚ್ಚು ಪ್ರಮುಖ ಮಾರ್ಗಗಳಲ್ಲಿ ಕಾಲೇಜ್ ಬಸ್ಸು ಸೌಲಭ್ಯವಿದೆ. ಕರ್ನಾಟಕ ಸರ್ಕಾರದ ನಿಯಮಗಳ ಅನ್ವಯ ಪ್ರವೇಶಾತಿ ನಡೆಯುತ್ತಿದೆ. ಸಿಇಟಿ ಕೋಡ್ E167. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9483047799 ಅಥವಾ www.kleceet.edu.in ಗೆ ಭೇಟಿ ನೀಡಿ. ಕೆಎಲ್ಇ ಫಾರ್ಮಸಿ ಕಾಲೇಜು ಬೆಳಗಾವಿ 2026-27 ಪ್ರವೇಶಗಳು ಪ್ರಾರಂಭ. ವಿಮಾನ ನಿಲ್ದಾಣ ರಸ್ತೆ ಬಸವನ್ ಕುರ್ಚಿ ಬೆಳಗಾವಿಯಲ್ಲಿರುವ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೊಸ ಕ್ಯಾಂಪಸ್ಗೆ ಕಾಲೇಜ್ ಸ್ಥಳಾಂತರಗೊಂಡಿದೆ. ವಿವಿಧ ಕೋರ್ಸ್ಗಳು ಬಿಫಾರ್ಮ್, ಫಾರ್ಮ್ ಡಿ, ಎಂ ಫಾರ್ಮ್ ಮತ್ತು ಪಿಎಚ್ಡಿ ಸೇರಿದಂತೆ ಫಾರ್ಮಸಿ ಕ್ಷೇತ್ರದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಸುವರ್ಣ ಅವಕಾಶ. ಕಾಲೇಜಿನ ಪ್ರಮುಖ ವಿಶೇಷತೆಗಳು: 100ಕ್ಕೂ ಹೆಚ್ಚು ವರ್ಷಗಳ ಶೈಕ್ಷಣಿಕ ಇತಿಹಾಸ ಮತ್ತು ಅನುಭವ, ವಿಶ್ವದಾದ್ಯಂತ 3,000ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ಬಲಿಷ್ಠ ನೆಟ್ವರ್ಕ್, ಬೆಳಗಾವಿಯ ಏರ್ಪೋರ್ಟ್ ರಸ್ತೆಯಲ್ಲಿರುವ ಸುಸಜ್ಜಿತ ಹಾಗೂ ಅತ್ಯಾಧುನಿಕವಾದ ಹೊಸ ಆವರಣ, ಔಟ್ಕಮ್ ಬೇಸ್ಡ್ ಎಜುಕೇಶನ್, ಫಲಿತಾಂಶ ಆಧಾರಿತ ಶಿಕ್ಷಣ ಪದ್ಧತಿ, ಅಡ್ವಾನ್ಸ್ ಡಿಜಿಟಲ್ ಲರ್ನಿಂಗ್ ಎಕೋಸಿಸ್ಟಮ್, ಜಾಗತಿಕ ಮಟ್ಟದ ಗ್ರಂಥಾಲಯ, ವಿಶ್ವ ದರ್ಜೆಯ ಪುಸ್ತಕ ಮತ್ತು ಮಾಹಿತಿ ಕೇಂದ್ರ, ಪ್ರಾಯೋಗಿಕ ತರಬೇತಿ ಸೌಲಭ್ಯ, ಆಧುನಿಕ ವಿದ್ಯಾರ್ಥಿ ನಿಲಯಗಳು ಮತ್ತು ಕ್ರೀಡಾ ಮೂಲ ಸೌಕರ್ಯಗಳು. ನ್ಯಾಕ್ A+ ಗ್ರೇಡ್ ಮತ್ತು NIRF ಶ್ರೇಯಾಂಕ ಹೊಂದಿರುವ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಗುಣಮಟ್ಟದ ಶಿಕ್ಷಣ ಮತ್ತು ಉದ್ಯೋಗಾವಕಾಶಕ್ಕೆ ಆದ್ಯತೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ದೂರವಾಣಿ ಸಂಖ್ಯೆ 0831-247-1399, ಮೊಬೈಲ್ ಸಂಖ್ಯೆ 9740639702, ವೆಬ್ಸೈಟ್ www.kleefarm.edu.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448148 ಹಾಗೂ 8123871607.

0: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं. तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 08312486286.
1: KLE Technological University, Belagavi. Admissions open for 2026-27. Dr. M.S. Sheshgiri Campus, Belagavi. KCET code E036. More than 500 placement offers were received in 2025-26. Students secured a highest annual package of up to 16 lakh per annum. The university has 150-plus experienced faculty members and 50-plus doctoral degree holders. Well-equipped learning factory, tinkering lab and Wi-Fi-enabled hostel facilities are available. UG courses, biomedical engineering, chemical engineering, civil engineering, computer science and engineering, AI, electronics and communication engineering, electrical and electronics engineering, mechanical engineering, BCA, PG courses, MCA, MBA and M.Tech in structural engineering, civil. 60 plus companies including Infosys, Juniper Networks, HPE, Federal Bank and Bosch visit the campus for recruitment. For more information, call 0831-244-0322 or visit www.kletech.ac.in.
2: ರೈತ ಬಾಂಧವರ ಗಮನಕ್ಕೆ ಸಮತೋಲನ ರಸಗೊಬ್ಬರ ಬಳಕೆ ಕುರಿತು ಸಲಹೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂಗಾರು ಸಿದ್ಧತೆ ಬರದಿಂದ ಸಾಗಿದೆ. ರೈತರು ಮುಂಗಾರು ಬಿತ್ತನೆಗೆ ಬೇಕಾದ ಬೀಜ ಮತ್ತು ಗೊಬ್ಬರಗಳ ಸಂರಕ್ಷಣೆಯಲ್ಲಿ ತೊಡಗಿರುವರು. ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಹಾಗೂ ಮೇಲುಗೊಬ್ಬರ ಹಾಕುವ ಸಂದರ್ಭಗಳಲ್ಲಿ ಸಮತೋಲನ ರಸಗೊಬ್ಬರಗಳನ್ನು ಬಳಸುವುದು. ಉದಾಹರಣೆಗೆ, ಹೆಸರು ಬೆಳೆಗೆ 10 ಸಾರಜನಕ 20 ರಂಜಕ ಒದಗಿಸುವ ರಸಗೊಬ್ಬರ ಹಾಕುವಾಗ ಯೂರಿಯಾ ಮಾತ್ರ ಬಳಸದೆ 20-20-0-13-100 kg, 16-20-0-complex 100 kg ಅಥವಾ 12-32-16-complex 60 kg ಬಳಸಿದರೆ ಪೂರಕ ಪೋಷಕಾಂಶಗಳನ್ನು ಒದಗಿಸದಂತಾಗುತ್ತದೆ. ಇದೇ ರೀತಿ ವಿವಿಧ ಬೆಳೆಗಳಿಗೆ ಯೂರಿಯಾ ಒಂದೇ ಬಳಸದೆ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಸಿ ಒಳ್ಳೆಯ ಇಳುವರಿ ಪಡೆಯಿರಿ. ಯೂರಿಯಾ ಗೊಬ್ಬರ ಹೆಚ್ಚಿಗೆ ಬಳಸುವುದರಿಂದ ಮಣ್ಣು ಮತ್ತು ನೀರು ಕಲುಷಿತವಾಗಿ ಹಳ್ಳ ಕೊಳ್ಳ ನೀರಿನ ಮೂಲ ಸೇರಿ ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುವುದು. ತಾಯಿಯ ಎದೆಯ ಹಾಲಿನಲ್ಲಿ ಯೂರಿಯಾ ಅಂಶ ಸೇರಿ ಮಕ್ಕಳಿಗೆ ಬ್ಲೂ ಬೇಬಿ ಸಿಂಡ್ರೋಮಾ ರೋಗ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಯೂರಿಯಾವನ್ನು ಮಿತವಾಗಿ ಬಳಸಿ ಹಾಗೂ ಎಲ್ಲರ ಆರೋಗ್ಯವನ್ನು ಕಾಪಾಡಿರಿ. ಯೂರಿಯಾ ಬದಲಾಗಿ ನ್ಯಾನೋ ಯೂರಿಯಾ ಸಿಂಪರಣೆ ಕೈಗೊಂಡು ಉತ್ತಮ ಇಳುವರಿ ಪಡೆಯಿರಿ. ಡಿಎಪಿ 18-46-0 ಸಾರಜನಕ ರಂಜಕ ಪೊಟ್ಯಾಶ್ ಒದಗಿಸುವ ಕಾಂಪ್ಲೆಕ್ಸ್ ಗೊಬ್ಬರವಾಗಿದ್ದು ಇದರಲ್ಲಿ ಪೊಟ್ಯಾಶ್ ಅಂಶ ಇರುವುದಿಲ್ಲ. ಕಾರಣ, ಇದರ ಬದಲಿಗೆ ಎಲ್ಲಾ ಬೆಳೆಗಳಿಗೆ ಇತರ ಕಾಂಪ್ಲೆಕ್ಸ್ ಗೊಬ್ಬರಗಳಾದ 15-15-15, 17-17-17, 19-19-19, 20-20-0-13, 10-26-26, 12-32-16 ಗೊಬ್ಬರಗಳನ್ನು ಬಳಸಿ ಸಮತೋಲನ ಪೋಷಕಾಂಶ ಒದಗಿಸಿ ಉತ್ತಮ ಇಳುವರಿ ಪಡೆಯಿರಿ. ಡಿಎಪಿ ರಸಗೊಬ್ಬರದ ಬದಲಾಗಿ ನ್ಯಾನೋ ಡಿಎಪಿ ಗೊಬ್ಬರ ಸಿಂಪರಣೆ ಮಾಡಿರಿ ಹಾಗೂ ಬೀಜೋಪಚಾರ ಮಾಡಿ ಉತ್ತಮ ಇಳುವರಿ ಪಡೆಯಿರಿ. ಈ ರೀತಿ ವೈಜ್ಞಾನಿಕವಾಗಿ ಶಿಫಾರಸು ಗೊಬ್ಬರಗಳನ್ನು ವಿವೇಚನೆಯಿಂದ ಬಳಸಿ ಭೂಮಿಯ ಆರೋಗ್ಯವನ್ನು ಕಾಪಾಡುವುದರೊಂದಿಗೆ ಉತ್ತಮ ಇಳುವರಿ ಹಾಗೂ ಆರ್ಥಿಕ ಲಾಭ ಪಡೆಯಲು ಕೋರಿದೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಬೆಳಗಾವಿ ಜಿಲ್ಲೆಯ ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ಎಚ್ ಡಿ ಕೋಳೇಕರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿರುವ

0: ಇದೀಗ ಪ್ರಸಾರವಾಗಲಿದೆ ವಾರ್ತೆಗಳು. ಇದು ಆಕಾಶವಾಣಿ ಪ್ರಸ್ತುತಿ.
1: ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಭಾರತ್ ಇನೋವೇಟ್ಸ್ ವೇದಿಕೆಯು ದೇಶದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಬಾಹ್ಯಾಕಾಶ ಆರ್ಥಿಕತೆ ಮುಂದಿನ ದಶಕದಲ್ಲಿ 40-45 ಶತಕೋಟಿ ಡಾಲರ್ ತಲುಪುವ ನಿರೀಕ್ಷೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕರ್ನಾಟಕ ಗ್ಯಾರಂಟಿ ಯೋಜನೆಗಳಲ್ಲಿ ಅನರ್ಹರ ಪತ್ತೆಗೆ ಕ್ರಮ, ಯೋಜನೆ ಮುಂದುವರಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಟರ್ಕಿಯಲ್ಲಿ ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3 ಸ್ಪರ್ಧೆ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಧೀರಜ್ ಬೊಮ್ಮದೇವರ ಮತ್ತು ಕುಂಕುಮ್ ಮೊಹೋದ್ಗೆ ಸ್ವರ್ಣ ಪದಕ. ವಾರ್ತೆಗಳ ವಿವರ. ಫ್ರಾನ್ಸ್ನ ನೀಸ್ನಲ್ಲಿರುವ ಪಲೇ ದೇ ಎಕ್ಸ್ಪೊಸಿಷನ್ಸ್ನಲ್ಲಿ ಇಂದು ನಡೆದ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಜಂಟಿಯಾಗಿ ಉದ್ಘಾಟಿಸಿದರು. ಭಾರತ ಫ್ರಾನ್ಸ್ ನವೋದ್ಯಮ ವರ್ಷದ ಭಾಗವಾಗಿ ನಡೆಯುತ್ತಿರುವ ಈ ಕಾರ್ಯಕ್ರಮವು ಭಾರತ, ಫ್ರಾನ್ಸ್ ಹಾಗೂ ಇತರ ದೇಶಗಳ ಪ್ರಮುಖ ಸ್ಟಾರ್ಟ್ಅಪ್ಗಳನ್ನು ಒಂದುಗೂಡಿಸಿದ್ದು ವೆಂಚರ್ ಕ್ಯಾಪಿಟಲ್ ನಿಧಿಗಳ ಕ್ರೋಢೀಕರಣಕ್ಕೂ ವೇದಿಕೆಯಾಗಿದೆ. ಸುಧಾರಿತ ಕಂಪ್ಯೂಟಿಂಗ್, ಅರೆವಾಹಕಗಳು, ಕೃತಕ ಬುದ್ದಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಬಾಹ್ಯಾಕಾಶ ತಂತ್ರಜ್ಞಾನ, ಶುದ್ದ ಇಂಧನ, ಜೈವಿಕ ತಂತ್ರಜ್ಞಾನ ಸೇರಿದಂತೆ 13 ಪ್ರಮುಖ ಕ್ಷೇತ್ರಗಳ ನವೀನ ಆವಿಷ್ಕಾರಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ಮೋದಿ, ಭಾರತದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆಯಾಗಿ ಭಾರತ್ ಇನೋವೇಟ್ಸ್ ಹೊರಹೊಮ್ಮುತ್ತಿದ್ದು, ಯುವ ಸಮೂಹವು ಜಾಗತಿಕ ಪರಿಣಿತಿಯೊಂದಿಗೆ ಸಂಪರ್ಕ ಸಾಧಿಸಲು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ಭಾರತದ ಸ್ಟಾರ್ಟ್ಅಪ್ ಕ್ರಾಂತಿಯ ಬಗ್ಗೆ ವಿವರಿಸಿದರು. ಭಾರತ ಫ್ರಾನ್ಸ್ ಬಾಂಧವ್ಯದ ಶಕ್ತಿಯನ್ನು ಪ್ರಸ್ತಾಪಿಸುತ್ತಾ, ಅನೇಕ ರಾಷ್ಟಗಳು ವ್ಯಾಪಾರ ಮತ್ತು ಕಾರ್ಯತಂತ್ರದ ಸಹಕಾರದಲ್ಲಿ ತೊಡಗಿದ್ದರೂ ಕೆಲವೇ ಕೆಲವು ರಾಷ್ಟಗಳ ಸಂಬಂಧಗಳು ಹಂಚಿಕೆ ಮಾಡಿಕೊಂಡಂತಹ ದೃಷ್ಟಿಕೋನ ಮತ್ತು ಸಾಮಾನ್ಯ ಹಿತಾಸಕ್ತಿಗಳಿಂದ ಕೂಡಿವೆ ಎಂದು ತಿಳಿಸಿದರು. ಭಾರತ ಫ್ರಾನ್ಸ್ ಸಹಭಾಗಿತ್ವವು ಪರಸ್ಪರ ವಿಶ್ವಾಸ, ಹಂಚಿಕೊಂಡಂತಹ ಮೌಲ್ಯಗಳು ಹಾಗೂ ಭವಿಷ್ಯದ ಕುರಿತ ಸಮಾನ ದೃಷ್ಟಿಕೋನದ ಮೇಲೆ ನಿರ್ಮಾಣಗೊಂಡ ದೀರ್ಘಕಾಲೀನ ಬಾಂಧವ್ಯವಾಗಿವೆ. ನವೋದ್ಯಮ, ತಂತ್ರಜ್ಞಾನ ಮತ್ತು ಭಾರತದ ಯುವಜನತೆಯ ಆಶಯಗಳು ದೇಶದ ಪರಿವರ್ತನೆಗೆ ಚಾಲನೆ ನೀಡುತ್ತಾ ಭವಿಷ್ಯವನ್ನು ರೂಪಿಸುತ್ತಿವೆ ಎಂದು ಪ್ರಧಾನಮಂತ್ರಿ ಪ್ರತಿಪಾದಿಸಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್ ಮಾತನಾಡಿ, ವಿಶ್ವವು ಭಾರತವನ್ನು ಅಪಾರ ಪ್ರತಿಭೆಯ ದೇಶವಾಗಿ ಮಾತ್ರವಲ್ಲದೆ ತಂತ್ರಜ್ಞಾನ ವಲಯದಲ್ಲಿ ಪರಿವರ್ತಕ ಶಕ್ತಿಯ ರಾಷ್ಟವಾಗಿಯೂ ನೋಡುತ್ತಿದೆ ಎಂದು ಹೇಳಿದರು. ಮುಂಬೈನಲ್ಲಿ ಚಾಲನೆ ನೀಡಲಾದ ಭಾರತ ಫ್ರಾನ್ಸ್ ನವೋದ್ಯಮ ವರ್ಷವನ್ನು ಉಲ್ಲೇಖಿಸಿದ ಅವರು, ಭಾರತದ ಪ್ರಮುಖ ಸ್ಟಾರ್ಟ್ಅಪ್ಗಳು ಮತ್ತು ನವೋದ್ಯಮಿಗಳನ್ನು ಪರಿಚಯಿಸುವ ಪಾಲುದಾರ ರಾಷ್ಟವಾಗಿ ಆಯ್ಕೆಯಾಗಿರುವುದಕ್ಕೆ ಫ್ರಾನ್ಸ್ ಹೆಮ್ಮೆ ಪಡುತ್ತದೆ ಎಂದು ಹೇಳಿದರು. ಸ್ವಾತಂತ್ರ್ಯ ನಂತರ ಭಾರತದ ಅತಿ ದೀರ್ಘಾವಧಿಯ ಚುನಾಯಿತ ಪ್ರಧಾನಮಂತ್ರಿಯಾಗಿರುವ ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮಾತನಾಡಿ, ಜಾಗತಿಕ ಭೂ ರಾಜಕೀಯ ಮತ್ತು ತಂತ್ರಜ್ಞಾನ ಪರಿವರ್ತನೆಯ ಕಾಲಘಟ್ಟದಲ್ಲಿ ಭಾರತವು ವಿಶ್ವಾಸಾರ್ಹ ಪಾಲುದಾರ ರಾಷ್ಟವಾಗಿ ಹೊರಹೊಮ್ಮುತ್ತಿದೆ ಎಂದು ಹೇಳಿದರು. ದೇಶದಲ್ಲಿ 2.3 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳಿದ್ದು, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ 120 ನವೋದ್ಯಮಿಗಳು ಒಟ್ಟು ನವೋದ್ಯಮಗಳ ಒಂದು ಭಾಗವನ್ನು ಮಾತ್ರ ಪ್ರತಿನಿಧಿಸಿವೆ ಎಂದು ಭಾರತದ ಸಾಮರ್ಥ್ಯದ ಬಗ್ಗೆ ತಿಳಿಸುತ್ತಾ, ಫ್ರಾನ್ಸ್ ಉದ್ಯಮ ವಲಯವು ಭಾರತದಲ್ಲಿ ಹೂಡಿಕೆ, ವಿನ್ಯಾಸ, ನವೋದ್ಯಮ ಹಾಗೂ ಉತ್ಪಾದನೆಯಲ್ಲಿ ಹೆಚ್ಚು ತೊಡಗಿಕೊಳ್ಳುವಂತೆ ಗೋಯಲ್ ಆಹ್ವಾನಿಸಿದರು. ಈ ಕಾರ್ಯಕ್ರಮದಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಪ್ರಧಾನ ವೈಜ್ಞಾನಿಕ ಸಲಹೆಗಾರ ಅಜಯ್ ಕುಮಾರ್ ಸೂದ್, ಇನ್ಫೋಸಿಸ್ ಸಂಸ್ಥಾಪಕ ನಾರಾಯಣ್ ಮೂರ್ತಿ ಸೇರಿದಂತೆ ಹಲವು ಉದ್ಯಮ ನಾಯಕರು ಉಪಸ್ಥಿತರಿದ್ದರು. ಫ್ರಾನ್ಸ್ನ ನೀಸ್ನಲ್ಲಿರುವ ಐತಿಹಾಸಿಕ ವಿಲ್ಲಾ ಕೆರಿಲೋಸ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ನಡುವೆ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿದೆ. ಉಭಯ ದೇಶಗಳ ನಡುವಿನ ವಿಶೇಷ ಜಾಗತಿಕ ಕಾರ್ಯತಂತ್ರದ ಸಹಭಾಗಿತ್ವವನ್ನು ರಕ್ಷಣೆ, ತಂತ್ರಜ್ಞಾನ ಮತ್ತು ವ್ಯಾಪಾರ ವಲಯಗಳಲ್ಲಿ ವಿಸ್ತರಿಸುವ ಬಗ್ಗೆ ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ಭಾರತದ ಬಾಹ್ಯಾಕಾಶ ಆರ್ಥಿಕತೆಯು ಪ್ರಸ್ತುತ 8-9 ಶತಕೋಟಿ ಡಾಲರ್ಗಳಷ್ಟಿದ್ದು, ಮುಂದಿನ ದಶಕದಲ್ಲಿ ಸುಮಾರು 40-45 ಶತಕೋಟಿ ಡಾಲರ್ಗಳಿಗೆ ವೃದ್ಧಿಸುವ ನಿರೀಕ್ಷೆ ಇದೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ನೀತಿ ನಿರೂಪಣೆಯಲ್ಲಿನ ಸುಧಾರಣೆಗಳು, ಬೆಳೆಯುತ್ತಿರುವ ಖಾಸಗಿ ಪಾಲುದಾರಿಕೆ ಮತ್ತು ವೇಗವಾಗಿ ವಿಸ್ತರಿಸುತ್ತಿರುವ ನಾವೀನ್ಯತೆ ಪರಿಸರ ವ್ಯವಸ್ಥೆಯಿಂದಾಗಿ ಈ ಪ್ರಗತಿ ಸಾಧ್ಯವಾಗಲಿದೆ ಎಂದು ಹೇಳಿದ್ದಾರೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಆಗುತ್ತಿರುವ ಬದಲಾವಣೆಯು ದೇಶಾದ್ಯಂತ ಸಂಭವಿಸುತ್ತಿರುವ ದೊಡ್ಡ ಪರಿವರ್ತನೆಯ ಪ್ರತಿಬಿಂಬವಾಗಿದೆ. ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಕೇವಲ ಪ್ರಯೋಗಾಲಯಗಳಿಗಷ್ಟೇ ಸೀಮಿತವಾಗದೆ ದೇಶದ ಪ್ರಜ್ಞೆಯ ಭಾಗವಾಗಿ ಮಾರ್ಪಟ್ಟಿವೆ ಎಂದು ಡಾ ಸಿಂಗ್ ವಿವರಿಸಿದ್ದಾರೆ. ವಿಜ್ಞಾನ ಮತ್ತು ಸಮಾಜದ ನಡುವೆ ಬೆಳೆಯುತ್ತಿರುವ ಸಂಪರ್ಕ ಇತ್ತೀಚಿನ ವರ್ಷಗಳ ಅತ್ಯಂತ ಮಹತ್ವದ ಸಾಧನೆಗಳಲ್ಲಿ ಒಂದಾಗಿದೆ ಎಂದು ಹೇಳಿರುವ ಅವರು, ಸಾರ್ವಜನಿಕ ಚರ್ಚೆಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಿಗುತ್ತಿರುವ ಅಭೂತಪೂರ್ವ ಪ್ರಾಮುಖ್ಯತೆಯು ವಿಜ್ಞಾನ ಆಧಾರಿತ ಉಪಕ್ರಮಗಳನ್ನು ನಿರಂತರವಾಗಿ ದೇಶದ ಮುಖ್ಯವಾಹಿನಿಗೆ ತರುತ್ತಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿಯನ್ನು ಪ್ರತಿಬಿಂಬಿಸುತ್ತದೆ ಎಂದಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವುದಿಲ್ಲ. ಈ ಬಗೆಗಿನ ವದಂತಿಗಳಿಗೆ ಸಾರ್ವಜನಿಕರು ಕಿವಿಗೊಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಇಂದು ಹೇಳಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಯೋಜನೆಯ ಲಾಭ ಪಡೆಯುತ್ತಿರುವ ಅನರ್ಹರನ್ನು ಗುರುತಿಸಲು ಕ್ರಮ ವಹಿಸಲಾಗಿದ್ದು ಗ್ಯಾರಂಟಿ ಯೋಜನೆ ಮುಂದುವರಿಯಲಿದೆ ಎಂದು ಅವರು ತಿಳಿಸಿದ್ದಾರೆ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಖಾತೆ ತೆರೆದು ಯೋಜನೆಯ ಲಾಭ ಪಡೆಯುತ್ತಿದ್ದು ಅರ್ಹರ ದೃಢೀಕರಣಕ್ಕಾಗಿ ಅವರ ಹೆಸರು, ವಿಳಾಸ, ಖಾತೆ ಸಂಖ್ಯೆ ಖಚಿತಪಡಿಸಿಕೊಳ್ಳಲು ಮತ್ತೆ ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದ್ದು ಯೋಜನೆ ನಿಲ್ಲಿಸುವ ಉದ್ದೇಶವಿಲ್ಲ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ರಾಷ್ಟೀಯ ವಿದ್ಯಾರ್ಥಿ ಲ್ಯಾಪ್ಟಾಪ್ ಯೋಜನೆ 2026 ಅಡಿಯಲ್ಲಿ ಉಚಿತ ಲ್ಯಾಪ್ಟಾಪ್ಗಳಿಗಾಗಿ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಎಂದು ವಾಟ್ಸ್ಆಪ್ನಲ್ಲಿ ಹರಿದಾಡುತ್ತಿರುವ ಸಂದೇಶ ಸತ್ಯಕ್ಕೆ ದೂರವಾಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ವಾರ್ತಾ ಶಾಖೆ ಪಿಐಬಿಯ ಸತ್ಯಶೋಧನಾ ಘಟಕ ಈ ಮಾಹಿತಿ ಸುಳ್ಳು, ಸರ್ಕಾರ ಇಂತಹ ಯಾವುದೇ ಯೋಜನೆಯನ್ನು ಘೋಷಿಸಿಲ್ಲ ಎಂದು ಸ್ಪಷ್ಟಪಡಿಸಿದೆ. ಜನರ ವೈಯಕ್ತಿಕ ಅಥವಾ ಹಣಕಾಸು ಮಾಹಿತಿಯನ್ನು ಸಂಗ್ರಹಿಸಲು ಇಂತಹ ಸಂದೇಶ ಹರಿದಾಡಿರಬಹುದು ಎಂದು ಪಿಐಬಿ ಎಚ್ಚರಿಕೆ ನೀಡಿ ಅನುಮಾನಾಸ್ಪದ ಲಿಂಕ್ಗಳನ್ನು ಕ್ಲಿಕ್ ಮಾಡದಂತೆ ಮನವಿ ಮಾಡಿದೆ. ಭಾರತೀಯ ಧ್ವಜ ಹೊಂದಿದ್ದ ಯಾಂತ್ರೀಕೃತ ಹಡಗು ವಿರಾಟ್ 1 ಒಮಾನ್ ತೀರದಲ್ಲಿ ಎಂಜಿನ್ ಸಮಸ್ಯೆಗೆ ತುತ್ತಾಗಿದ್ದು ಎಲ್ಲಾ 14 ಸಿಬ್ಬಂದಿಯನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ ಎಂದು ಒಮನ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಐಎನ್ಎಸ್ ಶಾರದಾ ಹಡಗು ಶ್ರೀಲಂಕಾದ ಕೊಲಂಬೋದಲ್ಲಿನ ಪಯಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ವಿವಿಧ ವೃತ್ತಿಪರ ತರಬೇತಿ ಹಾಗೂ ಕ್ರೀಡಾ ಕಾರ್ಯಕ್ರಮಗಳಿಂದ ಕೂಡಿದ್ದ ಈ ಭೇಟಿಯು ಭಾರತ ಮತ್ತು ಶ್ರೀಲಂಕಾ ನಡುವಿನ ಸಾಗರ ಸಹಕಾರ ಹಾಗೂ ಸ್ನೇಹವನ್ನು ಮತ್ತಷ್ಟು ಬಲಪಡಿಸಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತ ಮತ್ತು ಶ್ರೀಲಂಕಾ ನಡುವಿನ ದೀರ್ಘಕಾಲೀನ ಸಾಗರ ಸಹಭಾಗಿತ್ವದಡಿ ಮಹಾಸಾಗರ ದೃಷ್ಟಿಕೋನಕ್ಕೆ ಅನುಗುಣವಾಗಿ ಪ್ರಾದೇಶಿಕ ಸಾಗರ ಸಹಕಾರ ಮತ್ತು ಭದ್ರತೆಯ ಮೇಲಿನ ಉಭಯ ರಾಷ್ಟಗಳ ಬದ್ಧತೆಯನ್ನು ಈ ಭೇಟಿ ಪುನರ್ ದೃಢೀಕರಿಸಿದೆ ಎಂದು ಸಚಿವಾಲಯ ತಿಳಿಸಿದೆ. ಟರ್ಕಿಯಲ್ಲಿ ಇಂದು ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3 ಸ್ಪರ್ಧೆಯ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಧೀರಜ್ ಬೊಮ್ಮದೇವರ ಮತ್ತು ಯುವ ಬಿಲ್ಲುಗಾರ್ತಿ ಕುಮ್ಕುಮ್ ಮೊಹೋದ್ ಚಿನ್ನದ ಪದಕ ಗೆದ್ದಿದ್ದಾರೆ. ಫೈನಲ್ನಲ್ಲಿ ಭಾರತದ ಜೋಡಿ 5-1 ಅಂತರದಿಂದ ದಕ್ಷಿಣ ಕೊರಿಯಾದ ಒಎ ಜಿನ್ ಮತ್ತು ಕಿಮ್ ಜೆ ಡಿಯೋಕ್ ಜೋಡಿಯನ್ನು ಮಣಿಸಿ ಜಯ ಸಾಧಿಸಿತು. ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಧೀರಜ್ ಮತ್ತು ಕುಮ್ಕುಮ್ ಅವರಿಗೆ ಇದು ಮೊದಲ ವಿಶ್ವಕಪ್ ಚಿನ್ನದ ಪದಕವಾಗಿದೆ. ಇಂಗ್ಲೆಂಡ್ನ ಬರ್ಮಿಂಗ್ಹ್ಯಾಂನಲ್ಲಿ ನಡೆದ ಬಾಂಗ್ಲಾದೇಶ ಮತ್ತು ನೆದರ್ಲ್ಯಾಂಡ್ ನಡುವಣ ಐಸಿಸಿ ಟಿ20 ಮಹಿಳೆಯರ ವಿಶ್ವಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡ 6 ವಿಕೆಟ್ಗಳ ಗೆಲುವು ಸಾಧಿಸಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ನೆದರ್ಲ್ಯಾಂಡ್ ತಂಡ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 139 ರನ್ ಗಳಿಸಿತು. ಗುರಿ ಬೆನ್ನತ್ತಿದ್ದ ಬಾಂಗ್ಲಾದೇಶ ಇನ್ನು 5 ಎಸೆತ ಬಾಕಿ ಇರುವಂತೆಯೇ ಜಯ ಸಾಧಿಸಿದೆ. ಎ ಗುಂಪಿನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದ ಭಾರತ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ್ ಇನೋವೇಟ್ಸ್ ವೇದಿಕೆಯು ದೇಶದ ಪ್ರತಿಭೆ ಮತ್ತು ಯುರೋಪಿಯನ್ ಬಂಡವಾಳದ ನಡುವಿನ ಸೇತುವೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಭಾರತದ ಬಾಹ್ಯಾಕಾಶ ಆರ್ಥಿಕತೆ ಮುಂದಿನ ದಶಕದಲ್ಲಿ 40-45 ಶತಕೋಟಿ ಡಾಲರ್ ತಲುಪುವ ನಿರೀಕ್ಷೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕರ್ನಾಟಕ ಗ್ಯಾರಂಟಿ ಯೋಜನೆಗಳಲ್ಲಿ ಅನರ್ಹರ ಪತ್ತೆಗೆ ಕ್ರಮ, ಯೋಜನೆ ಮುಂದುವರಿಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಟರ್ಕಿಯಲ್ಲಿ ನಡೆದ ಬಿಲ್ಲುಗಾರಿಕೆ ವಿಶ್ವಕಪ್ ಹಂತ 3 ಸ್ಪರ್ಧೆ ರಿಕರ್ವ್ ಮಿಶ್ರ ತಂಡ ವಿಭಾಗದಲ್ಲಿ ಭಾರತದ ಧೀರೇಶ್ ಬೊಮ್ಮದೇವರ್ ಮತ್ತು ಕುಂಕುಮ್ ಮೊಹೋದ್ಗೆ ಸ್ವರ್ಣ ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
0: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
4: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
5: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
4: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
5: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
4: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
5: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
4: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
6: ಮಹೇಶ್ವರಿ ಅಂಧ ಮಕ್ಕಳ ಶಾಲೆ ಪ್ರವೇಶ ಪ್ರಾರಂಭ. ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆಯ ವತಿಯಿಂದ ನಡೆಯುತ್ತಿರುವ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯು ದಿನಾಂಕ 29 ಮೇ 2026 ಪ್ರಾರಂಭವಾಗಲಿದೆ. ಅಂಧರಿಗಾಗಿ ಇಲ್ಲಿರುವ ಅತ್ಯುತ್ತಮ ವಸತಿಯುಕ್ತ ಶಾಲೆಯು 1-10 ಅಂಧ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯಾಸಂಗ ಮಾಡಲು ಅವಕಾಶ. ಬಡ ಹಾಗೂ ಗ್ರಾಮೀಣ ಭಾಗಗಳಿಂದ ಬಂದ 117 ಅಂಧ ಮಕ್ಕಳು ಇದರ ಪ್ರಯೋಜನ ಪಡೆಯುತ್ತಿದ್ದಾರೆ. ಮಕ್ಕಳಿಗೆ ಉಚಿತ ಊಟ, ಉಪಹಾರ, ಔಷಧೋಪಚಾರಗಳನ್ನು ನೀಡಲಾಗುತ್ತಿದೆ. ಬ್ರೈನ್ ಲಿಪಿಯ ಮೂಲಕ ಶಿಕ್ಷಣ, ಶಿಕ್ಷಣದ ಜೊತೆಗೆ ವೃತ್ತಿ ತರಬೇತಿ, ಸಂಗೀತ ತರಬೇತಿ ಹಾಗೂ ಕಂಪ್ಯೂಟರ್ ತರಬೇತಿ ನೀಡಲಾಗುವುದು. ಕಳೆದ 38 ವರ್ಷಗಳಿಂದ ನಮ್ಮ ಶಾಲೆ SSLC ಪರೀಕ್ಷೆಯ ಫಲಿತಾಂಶವು 100% ಆಗಿದೆ. ಶಾಲಾ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ಜನ್ಮ ದಾಖಲಾತಿ ಪ್ರಮಾಣ ಪತ್ರ, 6 ಭಾವಚಿತ್ರಗಳು, ಅಂಧತ್ವದ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ ಹಾಗೂ ಅಂಗವಿಕಲತೆಯ ಗುರುತಿನ ಚೀಟಿ, ವಿದ್ಯಾರ್ಥಿ ಆಧಾರ್ ಕಾರ್ಡ್, ತಂದೆ ತಾಯಿಯ ಆಧಾರ್ ಕಾರ್ಡ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರಗಳೊಂದಿಗೆ ಸಂಪರ್ಕಿಸಿ. ಮಹೇಶ್ವರಿ ಅಂಧ ಮಕ್ಕಳ ಶಾಲೆ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247142, ಮೊಬೈಲ್ ಸಂಖ್ಯೆ 9448954235.
7: ಹುಬ್ಬಳ್ಳಿಯ KLE ಫಿಸಿಯೋಥೆರಪಿ ಕಾಲೇಜ್ ನಿಮ್ಮ ಕನಸಿಗೆ ನೀಡುವೆವು ಹೊಸ ಸ್ಟೇಜ್. ಅತ್ಯಾಧುನಿಕ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್ ರೂಮ್ಗಳ ಸೌಲಭ್ಯ, ನುರಿತ ತಜ್ಞರಿಂದ ಕ್ಲಿನಿಕಲ್ ತರಬೇತಿ ಲಭ್ಯ. PPT ಪ್ರವೇಶಗಳು ಆರಂಭವಾಗಿದೆ. ಬನ್ನಿ, ಉಜ್ವಲ ಭವಿಷ್ಯ ನಿಮ್ಮದಾಗಿದೆ. KLE ಫಿಸಿಯೋಥೆರಪಿ ಕಾಲೇಜ್, ಹುಬ್ಬಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8660335218. ವೆಬ್ಸೈಟ್ kcpt.kahir.edu.in. KLE ಸಂಸ್ಥೆ, ನಿಮ್ಮ ಯಶಸ್ಸಿನ ಭರವಸೆ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.